0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ. ನಾನು ಜ್ಯೋತಿ ಸಾಲಿಗ್ರಾಮ, ನಿಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ಮೇರಿಗಾಂವ್ ಮೇರಿ ಧರೋಹರ್ ಅನ್ನುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಆತಿತ್ತು. ಇದು ಎಂತಂದ್ ಕೇಂದ್ರೆ, ನಮ್ಮೂರಲ್ಲಿ ಪ್ರತಿ ಊರಲ್ಲೂ ಅದರದೇ ಆದ ಐತಿಹಾಸಿಕ ಪರಂಪರೆ ಇರುತ್ತೆ, ಸ್ಥಳೀಯವಾಗಿರೋ ವಿಚಾರಗಳಿರುತ್ತೆ, ಸ್ಥಳೀಯವಾಗಿರೋ ಕಲೆಗಳಿರುತ್ತೆ, ಜನಪದ ಕಲೆಗಳಿರುತ್ತೆ. ನಾವೆಂತ ಮಾಡುತ್ತಂದ್ ಕೇಂದ್ರೆ ಇತ್ತ ಅಂತ ಹೇಳಿ ಅದ್ರ ಬಗ್ಗೆ ಉದಾಸೀನ ಮಾಡುತ್ತ. ಆದ್ರೆ ಹಾಂಗಲ್ಲ, ಇವತ್ತಿರುವ ಆ ಕಲೆಯನ್ನ, ಆ ಐತಿಹಾಸಿಕ ವಿಚಾರಗಳನ್ನ, ಸ್ಮಾರಕಗಳನ್ನ, ಏನೇ ಇರ್ಲಿ ಕಣೆ, ಆ ಪರಂಪರೆಯನ್ನ ಇವತ್ತು ನಾವು ಉಳಿಸ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ನಾವು ಕೊಡುಕತ್. ಇವತ್ತು ನಾವೆಲ್ಲ ಹಾಳು ಮಾಡಿ ಹೊರ ಅದಿವತ್ತಿಗೆ

ಹತ್ತ. ಹಾಂಗಾಗಿ ಇಂಥ ವಿಷಯಗಳನ್ನ ನಾವು ಡಾಕ್ಯುಮೆಂಟು ಮಾಡ್ಕತ್ತ, ರೆಕಾರ್ಡು ಮಾಡ್ಕತ್ತ, ಅದನ್ನೆಲ್ಲ ಸಂರಕ್ಷಿಸಿ ಇಡ್ಕತ್ತ. ಇದಕ್ಕೆಂತ ಮಾಡ್ಕೊಂಡ್ ಕೇಂದ್ರ ಈ ನಮ್ಮ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡ್ಕ. ಅದಕ್ಕಂತಾನೆ ಒಂದು ದೊಡ್ಡ ಕ್ಯಾಂಪೇನ್ ನಡೀತಿತ್ತು. ನೀವೆಲ್ಲರೂ ನಿಮ್ಮ ಸಹಕಾರವನ್ನು ನಮಗೆ ಕೊಡಿ. ಈಗೊಂದು ಸೂಪರ್ ಆಗಿರೋ ಜಿಂಗಲ್ ಬತ್ತದ ಕಾಣಿ, ಅದನ್ನ ಕೇಳಿ ಹಾಗೆ ಕೇಂತಾ ಇರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ. ಹೌದು, ನಾನೇ ಮಾರ್ರೆ, ಧ್ವನಿ ಒಂಚೂರು ಚೇಂಜ್ ಆಯ್ತು ಅಷ್ಟೇ. ನಿಮ್ಮೊಟ್ಟಿಗೆ ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ. ನಾವು ಕುಂದಾಪುರದಾರ, ನಮ್ಮನೆ ಅಂಗಳ, ನಮ್ಮನೆ ಜಗಲಿ, ನಮ್ಮನೆ ಚಾವಡಿ, ನಮ್ಮನೆ ಕ್ವಾಣೆ ಎಲ್ಲ ಕ್ಲೀನ್ ಇರ್ ಆಚೆ ಮನೆ ಹ್ಯಾಂಗ್ ಬೇಕಾರ ಇಲ್ಲಿ ನಾವು ತಕೊಂಬ ಜರಿ ಕೊಟ್ಟಿನ, ನಾವು ತಿಂಬ ತಿಂಡಿದ್ದು ಎಂತದೇ ವಸ್ತು ಇದ್ರು ಪೇಪರ್ನ ತೆಗ್ದು ಆಚೆ ಬಿಸಾಕಿ ನಾವಿಲ್ಲ ಲಾಯಕ್ ಮಾಡಿ ಕೂಕಂತ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ನಾವು ನಮ್ಮದನ್ನ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕಂತ, ಅದ್ರ ಬಗ್ಗೆ ಎಷ್ಟು ಜವಾಬ್ದಾರಿಯನ್ನ ತಕ್ಕಂತ, ಇದು ಬಹು ಮುಖ್ಯವಾಗಿರೋದು. ಅದರಲ್ಲೂ ಇವತ್ತಿನ ದಿನದಲ್ಲಿ ಪ್ಲಾಸ್ಟಿಕ್ ಅಯ್ಯೋ ಬ್ಯಾಡ್ದೋ ಬ್ಯಾಡ್ದೋ ಅಂದ್ರು ಮನೆಗೆ ಮತ್ತೆ ಬಂದು ಬೀಳತ್ತ. ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಅದನ್ನ ನಾವು ಎಲ್ಲಿ ಹಾಕಬಹುದು, ಯಾರೆಲ್ಲ ಒಟ್ಟಾಗಿ ಮಾಡಬಹುದು, ಇಡೀ ಊರಿನ ಕಸ ಎಷ್ಟಾಪು ಒಂದು ಪ್ಲಾಸ್ಟಿಕ್ ಹೇಳಿ, ಇದೆಲ್ಲದರ ಬಗ್ಗೆ ಒಂದು ಜವಾಬ್ದಾರಿ ತಕೊಂಡ ಮುಂದುವರೆದು ಬಹುಮುಖ್ಯ ಕೆಲಸ ಮಾಡ್ತಿರೋದು. ಇವ್ರು ಮಾಡ್ತಿರೋದು ಇದು ಒಂದೇ ಕೆಲಸ ಅಲ್ಲ, ಸುಮಾರಿತ್ತು ಹತ್ತು ಹಲವು. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕಂತಾನೆ ನಮ್ಮೊಟ್ಟಿಗಿದ್ರ ಪಂಚವರ್ಣ ಸಂಘಟನೆಯವರು, ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಪಂಚವರ್ಣ ಮಹಿಳಾ ಮಂಡಲ ಇವರೆಲ್ಲ ಸೇರ್ಕೊಂಡು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಈಗ ನಮ್ಮೊಟ್ಟಿಗಿದ್ರ ಯಾರೆಲ್ಲ ಇದ್ರಂತ ಕೇಂದ್ರ ಮನೋಹರ್ ಪೂಜಾರ್ ಇವರೀಗಿನ ಅಧ್ಯಕ್ಷರು, ಲಲಿತಾ ಪೂಜಾರಿ ಅವರು ಈಗ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರೋರು, ಆಮೇಲೆ ನಮ್ಮ ಕಲಾವತಿ ಅಶೋಕ್ ಅವರು ಕಾರ್ಯಾಧ್ಯಕ್ಷರು, ವಸಂತಿ ಉಮೇಶ್ ಅವರು ಕಾರ್ಯದರ್ಶಿಗಳು, ಪುಷ್ಪ ಕೆ ಹಂದಟ್ಟು ಉಪಾಧ್ಯಕ್ಷರು, ಸುಜಾತಾ ಬೈರಿ ಅವರು ಸಂಚಾಲಕರು, ಹಾಗೆ ದಿನೇಶ್ ಆಚಾರ್ ಮಣೂರ್ ಅವರು ಉಪಾಧ್ಯಕ್ಷರು. ಇವರೆಲ್ಲ ನಮ್ಮೊಟ್ಟಿಗೆ ಬಂದು ಕೂಕೊಂಡಿರಿ. ಇನ್ನೂ ಬಾರಿ ಮಂದಿದ್ರ ಪಪ್ಪು ಕಾಯಿಲ್ಲ ಅಷ್ಟೇ, ಯಾಕಂದ್ರೆ ಅವ್ರ ಸಂಘಟನೆಯಲ್ಲಿ ದೊಡ್ಡ ದೊಡ್ಡದಾಗಿ ಎಷ್ಟೋ ಜನ ತುಂಬಾ ಸ್ವ ಆಸಕ್ತಿಯಿಂದ ಸೇರ್ಕೊಂಡು ಈ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಸ್ವಾಗತ ಮೇಡಮ್, ನಿಮಗೂ ಕೂಡ ಸ್ವಾಗತ.
1: ಥ್ಯಾಂಕ್ ಯು. ಈಗ ನಮ್ಮ ಮನೋಹರ್ ಪೂಜಾರಕ ಹೆಂಗೆ ಮೈಕಿತ್ತ, ಈಗ ನೀವು ಹೇಳಕ್ ಪಂಚವರ್ಣ ಅಂದ್ರೆ ಎಂತ ಅಂತೇಳಿ. ನಾವು ನಾಲ್ಕು ವರ್ಣಗಳನ್ನ ಕೇಳಿತ್ತು, ನಾಲ್ಕು ವೇದಗಳನ್ನ ಕೇಳಿತ್ತ, ಈ ಪಂಚವರ್ಣ ಅಂದ್ರೆ ಎಂತ ಅದ್ರ ಅರ್ಥ?
2: ಪಂಚವರ್ಣ ಅಂದ್ರೆ ಇವಾಗ ನೀವು ನಾಲ್ಕು ವರ್ಣ ನಾಲ್ಕು ವೇದಗಳನ್ನ ಹೇಳಿದ್ರೆ ಅದಕ್ಕೆ ಒಂದು ಅಷ್ಟ ಸೇರಿಸುದು ಈಗ ಪಂಚವರ್ಣ. ಯಾಕಂದ್ರೆ ನಮ್ಮ ಪಂಚವರ್ಣ ಯುವಕ ಮಂಡಲ ಸಾಧಾರಣ 1997 ಇಸ್ವಿ ಹಾಗೆ ಒಂದು ಹುಟ್ಟಾಕೊಂಡದ್ದು. ಓಣಿ ಗೆಳೆಯರಂತ ಒಂದು ಟೀಮ್, ಅದರ ನಮ್ಮ ಸುರೇಶ್ ಗಾಣಿಗರಂತ ಒಬ್ಬ ಎಲ್ಲ ಸಣ್ಣ ಅವಾಗಲೇ ಒಂದು 20 ವರ್ಷದ ಯುವಕರೆಲ್ಲ ಸೇರಿ ಒಂದು ಓಣಿ ಗೆಳೆಯರಂತ ಒಂದು ಮಾಡ್ಕೊಂಡು ಐದು ಜನ ಸೇರಿ
1: ಕಾಟದ ಬದಿ ಓಣಿ ಗೆಳೆಯರ
2: ಕೋಟದಲ್ಲಿ ಇವತ್ತು ವರುಣತೀರ್ಥ ಕೆರೆ ಏನಿದೆಯೋ ಆ ಕೆರೆ ಪಕ್ಕದಲ್ಲಿ ಒಂದು ನಮ್ದು ಒಂದು ಸಂಸ್ಥೆ. ಅಲ್ಲಿ ಏನ್ ಮಾಡ್ದ ಅವ್ರು ಏನ್ ಮಾಡ್ದೆ ಓಣಿ ಗೆಳೆಯರು ಅಂತ ಇದ್ದದ್ದು ಅವಾಗ ಅವರು 97, 94, 95 ಒಂದ್ ಸುಮ್ಮನೆ ಯುವಕ ಮಂಡಲ್ಗಣ 5-6 ಜನ ಹುಡುಗರು ಇದ್ದಿರಿ. ಅವಾಗ ಏನ್ ಮಾಡಿದ್ರು ಇವರು ಈ ಅವಾಗ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಇಂತ ಕಾರ್ಯಕ್ರಮಗಳು ನಡೀತಿತ್ತು. ಅವಾಗ ಏನ್ ಮಾಡ್ತಂದ ಹೇಳಿದ್ರೆ ಒಂದು 5 ಜನ ಯುವಕರ ತಂಡ ಸೇರಿ ಈ ಸುರೇಶ್ ಗಾಣಿರಂತ ಒಬ್ಬ ಸಾರ್ಥಾರತದಲ್ಲಿ ಒಂದು ಯುವಕ ಮಂಡಲ ಮಾಡುವ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಯೋಚನೆ ಮಾಡಿದ 5 ಜನ ಇದ್ರಲ್ಲ, 5 ಜನಕ್ಕೋಸ್ಕರ ನಾವು ಪಂಚವರ್ಣ ಇಡುವಂತ ಯೋಚನೆ ಮಾಡಿ ಅವ್ರು ಆ ಹೆಸರನ್ನ ಇಟ್ಟರು ಪಂಚವರ್ಣಕ್ಕೆ.
1: ಒಳ್ಳೆ ಯೋಚನೆ.
2: 5 ಜನ ಇದಕ್ಕೋಸ್ಕರ ಪಂಚವರ್ಣ ಅಂತ ಇಟ್ರು. ಆ ಯುವಕ ಮಂಡಲ ಪ್ರಥಮ ವರ್ಷದಲ್ಲೇ ಒಂದು ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಹೊರಟು ಕನ್ನಡ ರಾಜ್ಯೋತ್ಸವವನ್ನ 1997 ಇಸ್ಬೇಲಿ ನಾವು ಶುರು ಮಾಡ್ತೀವಿ.
1: ಅಷ್ಟೊತ್ತಿಗೆ ಎಷ್ಟು ವರ್ಷ ಆಯ್ತು ಈಗ?
2: ಇವಾಗ ನಮ್ಮ ಸಂಘಟನೆ ಇವಾಗ 29ನೇ ವರ್ಷ ನಾವು ಸಂಘಟನೆ ಮಾಡಿ. ಇವತ್ತೇನು ಪ್ರಸ್ತುತ ನಾನು ಅಧ್ಯಕ್ಷನಾಗಿದ್ರು, ನಾನು ಈ ಸಂಘಟನೆ 28 ವರ್ಷದಿಂದ ಆ ಸಂಘದಲ್ಲಿದ್ದವನು. ಹಿಂದೆ 12 ವರ್ಷ ಒಬ್ಬ ನಾನು ಸೆಕ್ರೆಟರಿ ಆಗಿದ್ದೇನೆ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ನಮ್ದು. ತದನಂತರದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ದಂತ.
1: ನೀವು ಅದಕ್ಕೆ ಸೇರೋದು ನಿಮ್ಗೆ ಎಷ್ಟು ವರ್ಷ?
2: ಎಷ್ಟು ವರ್ಷ ಅಂತ ಹೇಳಿದ್ರೆ ಅವಾಗ ಸಾಧಾರಣ ಒಂದು 20 ವರ್ಷ ಇರಬಹುದೇನು.
1: ಆ ಸಣ್ಣ ಏಜ್ಗೆ ನೀವು ಇಂಥದ್ದೊಂದು ಯೋಚನೆ ಇಟ್ಕೊಂಡು ನೀವೆಲ್ಲ ಗಂಡು ಮಕ್ಕಳು ಒಟ್ಟಿಗೆ ಸೇರೋದ ಹಾಪುಸ್ ಮಾರ, ಯಾಕಂದ್ರೆ ಬೈಕ್ ಇಟ್ಕೊಂಡು ಬುರ್ರ ಅಂತ ಹಾಪೋದ್ ಬಿಟ್ರೆ ಬೇರೆಂತರು ಮಾಡ್ಕೊನೋ ತುಡಿತ ಕಡಿಮೆ. ಅಂತದ್ರಲ್ಲಿ ನೀವು ಗಂಡುಗಳ 20 ವರ್ಷಕ್ಕೆ ಸಣ್ಣ ವಯಸ್ಸಿಗೆ ಶುರು ಮಾಡಿದ್ರಲ್ಲ ಇಂಥದ್ದೊಂದು ಯೋಚನೆ.
2: ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಕೋಟ ಪರಿಸರ ವ್ಯಾಪ್ತಿಯಲ್ಲಿ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಅವಾಗ ಒಂದ್ ಸರ್ಮ ಹೋಗಿ ಬಂದ ಅವಾಗ ಅಲ್ಲಿ ಎಲ್ಲ ಕಡೆ ಗಲ್ಲಿ ಗಲ್ಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮ್ಮ ಊರಲ್ಲಿ ಬಂದಲ್ಲಿ ಹಳ್ಳಿ, ನಮ್ಮ ಕೋಟ ಅನ್ನೋದು ಒಂದು ಹಳ್ಳಿ ಪರಿಸರ. ಆವಾಗ ಕೋಟದಲ್ಲಿ ಜಾತ್ರೆ ಆಗ್ತದೆ, ಒಂದು ಅಮೃತೇಶ್ವರಿ ಜಾತ್ರೆ, ಒಂದು ಹಿರೇಮಾಲಿಂಗೇಶ್ವರಿ ಜಾತ್ರೆ. ಅದೆರಡು ಜಾತ್ರೆಯಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನ ನೋಡಿ ಬೆಳೆದವರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಇನ್ನೊಂದು ಅದಕ್ಕೆ ನಾವು ಸೇರಿಸ್ಬೇಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದ ಕೋಟದಲ್ಲಿ 3 ಹಬ್ಬ ಆಯ್ತು. ಅವಾಗ ಒಂದು ಅಮೃತೇಶ್ವರಿ ಹಬ್ಬ ಆಯ್ತು, ಒಂದು ಹಿರೇಮಾಲಿಂಗೇಶ್ವರ ರಥೋತ್ಸವ ಆಯ್ತು, ತದನಂತರದಲ್ಲಿ ಇವತ್ತು ನಾವು ರಾಜ್ಯೋತ್ಸವ ಏನು ಮಾಡ್ತಿದ್ದೇವೆ ಅವಾಗ ಹಬ್ಬ ಸುರಿ ಹಬ್ಬ ಟೈಪ್, ಒಂದು ಯಕ್ಷಗಾನ ಮಾಡುವಂಥದ್ದು ಎಲ್ಲೂ ಇಲ್ಲ, ಒಂದು ನಾಟಕ ಮಾಡುವಂಥ ಸಂಘ ಸಂಸ್ಥೆಗಳಲ್ಲಿಲ್ಲ. ಸಂಘ ಸಂಸ್ಥೆಗಳು ಇರ್ಬೋದು, ಸಣ್ಣ ಪುಟ್ಟ ಮೂಲೆಯಲ್ಲಿ ಏನೇನೋ ಮಾಡ್ತಿರ್ಬೋದು. ನಾವು ಸಮಾಜಮುಖಿ ಕೆಲಸ ಮಾಡಬೇಕಂತ ನಮ್ಮ ತುಡಿತದಲ್ಲಿ ಏನೋ ಒಂದು ಸಮಾಜಕ್ಕೆ ನೋಡಬೇಕು. ಅವಾಗೆಲ್ಲ ನಾವು ಸಣ್ಣದಾಗಿ ಇರಬೇಕಾದ್ರೆ ಏನೋ ಕೆಲಸ ಮಾಡಬೇಕಂತ ತೋಡ್ ಬದಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ತೋಡ್ ಬದಿ ಈ ಗದ್ದಿ ಬದಿ ಒಂದು ಏನೋ ಒಂದು ತುಳಿತಗಳು ನಮ್ಗೆ ಸಮಾಜ ಸೇವೆ ಮಾಡ್ಬೇಕನ್ನೋದು. ಅದೇ ಸಮಾಜ ಸೇವೆ ನಾವು ಏನು ಯುವಕ ಮಂಡಲದವರು 5 ಜನ ಹೋಗಿ 10 ಜನ ಇದಾವೆ ಇವತ್ತು, ಸಾಧಾರಣ ಒಂದು 30 ಜನ ಯುವಕರ ಸೇರಿ ಇದಾವೆ. ಅವ್ರೆಲ್ಲರಿಗೂ ಒಂದೇ ಮನಸ್ಸು ಏನಂದ್ರೆ ಸಮಾಜಮುಖಿ ಕೆಲಸಗಳು ಮಾಡ್ಬೇಕು, ಅನಾರೋಗ್ಯ ಪೀಡಿತರಿ ನಾವು ಸಹಾಯ ಮಾಡ್ಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್, ಯಾಕಂದ್ರೆ ನಾವು ವಿದ್ಯಾಭ್ಯಾಸ ನಾವೆಲ್ಲ ಕಡಿಮೆ ಮಾಡಿದ್ದೇವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಎಜುಕೇಶನ್ ಕೊಡ್ಬೇಕು, ನಮ್ಮ ಮನಸ್ಸಿನಲ್ಲಿದೆ. ನಾವು ಎದುರುಗಡೆ ನೋಡಿದಾಗ ನಮ್ಗಿಂತ ಬಡವರು ಇರ್ತಾರೆ, ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು.
1: ನೀವ್ ಆಗ್ಲಿಕ್ಕೆ ಎಂತ ಜಾಸ್ತಿ ಓದ್ಲ, ಓದ್ಸೋರ್ ಇಲ್ಲ ಅಂತಾನ ಅಥವಾ ನಿಮಗ ಆಸಕ್ತಿ ಇಲ್ಲ?
2: ನಮಗ ಆಸಕ್ತಿ ಅನ್ನೋದ್ರಿಗಿಂತ ಬಡತನ ಹಿಂದೆ ಇದೆ. ನಾವು ಆಸಾಡಿ ಒಟ್ಟನ್ನೋದೊಂದು ಕಾನ್ಸೆಪ್ಟ್ ಇಡ್ಲಿಕ್ಕೆ ಕಾರಣ ನಮ್ಮ ಹಿಂದಿನ ಬಡತನವನ್ನು ಯೋಚನೆ ಮಾಡ್ತೇವೆ. ಆಸಾಡಿಯಲ್ಲಿ ಏನ್ ಇದೆ, ಆಸಾಡಿ ಹಬ್ಬ ಮಾಡ್ಕೊಂಡು ನಾವು ಇವತ್ತು ಈ ಅಜ್ಜಿ ಸ್ವಾಣಿತಿಗಳನ್ನು ನೋಡು ಅಂತದಕ್ಕೆಲ್ಲ ನಮ್ಮ ಮನೆಗೆ ಇಡ್ಲಿ ಇವತ್ತು ವಾಸಿಯೋ ಇಂತ ಕಾಯಿ ಇಂತ ಮಾಡುದು ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು ಇವತ್ತು. ಯಾಕಂದ್ರೆ ನಾವೊಂದು ಆಸಾಡಿ ಒಟ್ಟರು ಅನ್ನೋ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಹಿಂದಿನ ನಮ್ಮ ಕಷ್ಟದ ಅನುಭವಗಳು. ನಮಗೆ ಓದ್ಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ, ಓದ್ಲಿಕ್ಕೆ ಅನಾನುಕೂಲ ಅವಾಗ. ಅದಕ್ಕೆ ಅವಾಗ ನಮ್ಮ ಅರ್ಧ ವಿದ್ಯಾಭ್ಯಾಸವನ್ನು ಕೆಲಸ ಮಾಡಿ ನಾವು ಹೋಟ್ಲ ಮನೆ ಕೆಲಸ ಮಾಡ್ಕೊಂಡಿದ್ದವ್. ಆ ಕೆಲಸ ಮಾಡಿ ನೋಡಿದ್ವಿ ಇವತ್ತೇನೋ ನಾವು ದೊಡ್ಡ ವ್ಯಕ್ತಿಗಳಾಗಬೇಕಂದ್ರೆ ಅಲ್ಲ, ಸಮಾಜದಲ್ಲಿ ನಮ್ಗಿಂತ ಸ್ವಲ್ಪ ಕೆಳಗೆ ಇರುವವರಿಗೆ ನಾವು ಸಹಾಯ ಮಾಡ್ಬೇಕನ್ನೋ ನಮ್ಮ ಒಂದು ಯುವಕರ ಮನಸ್ಸು. ಆ ಸಂಘಟನೆ ನಾವು ಬರ್ತಾ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇತ್ತು. ತದನಂತರದಲ್ಲಿ ಬರೇ ರಾಜ್ಯೋತ್ಸವ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಆಗಸ್ಟ್ 15ಕ್ಕೆ ಧ್ವಜಸ್ತಂಭ ಎಲ್ಲ ಕಟ್ಟಿ ಫ್ಲಾಗ್ ಹೋಸ್ಟಿಂಗ್ ಅಂದ್ರೆ ಧ್ವಜಾರೋಹಣ ಮಾಡ ಶುರು ಮಾಡ್ತದೆ. ಅದು ಯೋಚನೆ ಮಾಡ್ತದೆ ಒಂದ್ ವರ್ಷ ನಾವು ಯುವಕರದ ಒಂದು ಸಣ್ಣ ಸಣ್ಣ ಮನಸ್ಸು.
1: ಅಲ್ಲ, ಅದು ನೀವು ಕನ್ನಡ ರಾಜ್ಯೋತ್ಸವ ಅಂತ ಮಾಡ್ಕೊರ್ಟದ್ದು?
2: ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕನ್ನಡ ಉಳಿಬೇಕಂದೇಳಿ, ಅದಕ್ಕೂ ಒಂದು ಕಾರಣ ಇದೆ. ಇವತ್ತೆಲ್ಲ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ, ಕನ್ನಡ ಎಲ್ಲಿ ನೋಡಿದ್ರೆ ಅವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಬಂದವರು, ನಮ್ಮಲ್ಲಿ ಕೆಲವರೆಲ್ಲ ಬೆಂಗಳೂರಲ್ಲ ಇದ್ದು ಬಂದ. ಅವಾಗೆಲ್ಲ ನಮ್ಗೆ ಯಾವುದೇ ಭಾಷೆ ಬಗ್ಗೆ ದ್ವೇಷ ಇಲ್ಲ, ಬೇಜಾರಿಲ್ಲ, ಎಲ್ಲಾ ಭಾಷೆಯನ್ನು ಗೌರವಿಸ್ತೇವೆ, ನಮ್ಮ ಭಾಷೆಯನ್ನು ಜಾಸ್ತಿ ಪ್ರೀತಿಸ್ತೇವೆ ಗೌರವ ಜೊತೆಯಲ್ಲಿ. ಏನ್ ಮಾಡ್ತೇವೆ ನಾವು ಇಂಗ್ಲಿಷ್ ಅನ್ನು ನಾವು ದ್ವೇಷಗಳಲ್ಲ, ನಾವು ಈ ರಾಜ್ಯೋತ್ಸವದಲ್ಲಿ ಕನ್ನಡವನ್ನು ಎಲ್ಲಾ ಕಡೆ ಹರಡಬೇಕು ಅನ್ನೋದು ನಮ್ಮ ಉದ್ದೇಶ. ಅವಾಗೆಲ್ಲ ಈ ಕನ್ನಡದವ್ರ ಮೇಲೆ ದಬ್ಬಳಿಕೆ ಆಗ್ತಾ ಇತ್ತು, ತಮಿಳವರಿಂದ ಅಲ್ಲಿ ನಮ್ಮ ಬೆಳಗಾವಿಯಲ್ಲಿ ಈ ಮರಾಠಿಗಳಿಂದ ಎಲ್ಲ ಸ್ವಲ್ಪ ದಬ್ಬಳಿಕೆ ಆಗ್ತಿತ್ತು ಆ ಕಾಲದಲ್ಲಿ 25-30 ವರ್ಷ ಕೆಳಗಡೆ ಎಲ್ಲ. ಅದೆಲ್ಲ ನೋಡಿದ್ರೆ ನಮ್ಮ ಕನ್ನಡವನ್ನು ಬಳಸಬೇಕು ಅನ್ನೋ ನಮ್ಮ ಉದ್ದೇಶ ಇದ್ದಿತ್ತು. ಆ ಉದ್ದೇಶದಲ್ಲೇ ನಮ್ಮ ಮಕ್ಕಳನ್ನು ಕನ್ನಡ ಮೀಡಿಯಂಗೆ ಸೇರಿಸ್ಬೇಕಂತ ಕನ್ನಡ ಮೀಡಿಯಂಗೆ ಸೇರಿಸಿದ ವ್ಯಕ್ತಿ ನಾವು ಅನ್ನೋ ನನ್ನ ಮನಸ್ಸಿನಲ್ಲಿರೋದು. ಆವಾಗಲೇ ನಾವು ಓಡಾಡುವ ಗಾಡಿಯಲ್ಲಿ ಪಂಚವರ್ಣ ಯುವಕ ಮಂಡಲ ಅಂತ ಹೆಸರು ಹಾಕೊಂಡು ಓಡಾಡೋದಂತ ವ್ಯಕ್ತಿಗಳು ನಾವು ಆ ಕಾಲದಲ್ಲೇ. ನಮ್ದು ವಿಶೇಷ ಒಂದಿತ್ತು, ಒಂದು 25 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಮಾಡಿದ್ರು ವೀರಪ್ಪನ್ ಹಿಂದೆ. ಆವಾಗ ಏನಾಯ್ತಂದ್ರೆ ಬೆಂಗಳೂರಲ್ಲಿ ಗಲಾಟೆ ನೋಡಿದ್ರೆ ಅದೆಲ್ಲ ಆಗ್ತಾ ಇತ್ತು, ಆದ್ರೆ ಶಾಂತವಾಗಿ ನಮ್ಮ ಸಂಘಟನೆಯಿಂದ ಆವಾಗಲೇ ನಾವು ಪ್ರತಿಭಟನೆ ಮಾಡಿದ್ದೇವೆ ರಾಜ್ಕುಮಾರ್ ಬಗ್ಗೆ, ಕನ್ನಡದ ಬಗ್ಗೆ ಪ್ರೀತಿಯಿಂದ. ಆವಾಗಲೇ ಅಂದ್ರೆ ನಮ್ಮ ಜನಗಳಿಗೆ ಮನಸ್ಸಿಗೆ ಹತ್ತಿರ ಆತ ಬಂತು. ಪಂಚವರ್ಣ ಯುವಕ ಮಂಡಲ ಅಂದ್ರೆ ನಾವು ಇವತ್ತಲ್ಲಿ ಉಡುಪಿ ಜಿಲ್ಲೆ ಹೋದಾಗ ನಾವು ಒಂದ್ ಕಡೆ ಹೋಗಿದೆ, ನೀವು ಪಂಚವರ್ಣದಲ್ಲ ಕೇಳ್ತಾರ, ಅದು ಒಂದು ನಮ್ಮ ಖುಷಿ. ಉಡುಪಿಯಲ್ಲಿ ಯಾವ್ದೊಂದು ಮೂಲೆ ಹೋದಾಗ ನೀವು ಪಂಚವರ್ಣದಲ್ಲ, ಆ ತರ ಒಂದು ಗುರುತಿಸುವ ಒಂದು ಸಂಘಟನೆ ಆಗಿ ಬೆಳೆದಿದೆ ನಮ್ಮ ಸಂಘಟನೆ. ಯಾಕಂದ್ರೆ ಸಂಘಟನೆ ಈ ಮಟ್ಟಿಗೆ ಬೆಳೀಲಿಕ್ಕೆ ಒಂದು ನಾವೊಂದು 2-3 ಜನ ವ್ಯಕ್ತಿಗಳ ಹೆಸರು ಹೇಳ್ಬೇಕಾಗತ್ತೆ. ನಮ್ಮ ಸಂಘದಲ್ಲಿರುವವರು ನಮ್ಮಲ್ಲಿ ಒಬ್ರು ಹುಟ್ಟು ಹಾಕಿದ ಒಬ್ಬ ಸ್ಥಾಪಕ ದೇಶದ ಸೇವದಿ ಸುರೇಶ್ ಗಾಣಿಗರ್ ಅಂತ. ಆ ವ್ಯಕ್ತಿ ನಮ್ಮ ಸಂಸ್ಥೆ, ನನ್ನ ಸಂಸ್ಥೆ, ನಾನು ಹುಟ್ಟು ಹಾಕಿದ ಸಂಸ್ಥೆ ಅನ್ನೋದು ಅದಕ್ಕೊರಿಗೂ ಪ್ರೀತಿ. ಅದೇ ರೀತಿಯಲ್ಲಿ ನಾನು ಮತ್ತೆ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತ ರವೀಂದ್ರ ಇವತ್ತೇನು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದ, ಆ ವ್ಯಕ್ತಿ ನಾವು ಒಟ್ಟಿಗೆ ಮೊದಲು ಜೊತೆಯಲ್ಲಿದ್ದವರು. ಅವನಿಗೆ ಒಂದು ತುಡಿತ, ನಾವೇನೋ ಸಮಾಜಮುಖಿ ಕೆಲಸ ಮಾಡಬೇಕು, ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು, ಅನಾರೋಗ್ಯ ಪೀಡಿತರಿಗೆ ಒಂದೊಂದು ಕನಸು ನಮ್ದು, ನಾವು ಕೂತ್ಕೊಂಡು ಮಾತಾಡಿದಾಗ ಅದನ್ನ ನಾವು ಕಾರ್ಯಗತ ತರಬೇಕು ಅನ್ನೋದು ನಾವು ಸಂಘಟನೆಲ್ಲ ಸೇರಿ ಚರ್ಚಿಸಿ ಇವತ್ತು ಏನಂತ ಹೇಳಿದ್ರೆ ಸಾಧಾರಣವಾಗಿ ನಮ್ದು 308 ವಾರ ಆಗಿದೆ. 310 ವಾರದಿಂದ ನಾವು ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಬೀಚ್ಗಳಿರ್ಬಹುದು, ದೇವಸ್ಥಾನಗಳಿರ್ಬಹುದು, ಆ ಕಡೆಗಳೆಲ್ಲ ಸ್ವಚ್ಛತೆ. ಅಲ್ಲಿ ನಾವು ಒಂದು ಕಡೆ ಕ್ಲೀನ್ ಮಾಡೋಕೆ ಹೋದಾಗ ಒಂದು ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಕ್ಲೀನ್ ಮಾಡಿದಾಗ 2 ಗಂಟೆಯಲ್ಲಿ ಸಾಧಾರಣ ಒಂದು 30-40 ಚೀಲ ಪ್ಲಾಸ್ಟಿಕ್ ಸಿಗ್ತವೆ. ಆ ಪ್ಲಾಸ್ಟಿಕ್ ನಾವು ಹೆಕ್ಕಿ ಇಟ್ಟದ್ ಏನ್ ಮಾಡ್ಬೇಕು ಅದನ್ನ, ಅದೊಂದು ನಮಗೆ ಬರ್ತದೆ
1: ದೊಡ್ಡ
2: ಸಮಸ್ಯೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ SLRM ಘಟಕದವರೆಲ್ಲ ನಾವು ಅವ್ರ ಹತ್ರ ಸಹಾಯ ಕೇಳಿ ಆ ಚೀಲವನ್ನು ಅವ್ರಿಗೆ ಹಸ್ತಾಂತರ ಮಾಡ್ತೇವೆ. ಯಾಕಂದ್ರೆ ಒಮ್ಮೆ ಒಂದ್ 2 ಸಲ ಬೀಚ್ ಕ್ಲೀನಿಂಗ್ ಹೋದಾಗ ಬೀಚ್ ಅಲ್ಲಿ ನಮ್ಗೆ ಒಂದು ಬಾರಿ ಬೇಸರ ಸಂಗತಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಜೊತೆಯಲ್ಲಿ ಬರೀ ಬಿಯರ್ ಬಾಟ್ಲಿಗಳು ಒಂದು ಕಡೆ ಕ್ಲೀನ್ ಮಾಡಿದಾಗ ಒಂದು ಭಾನುವಾರ ನಮಗೆ ಹೆಚ್ಚು ಕಡಿಮೆ ಒಂದು 10 ಚೀಲ ಬಿಯರ್ ಬಾಟ್ಲಿಗಳು, ಒಂದು 20-25 ಚೀಲ ಪ್ಲಾಸ್ಟಿಕ್ ಜೊತೆಯಲ್ಲಿ ಈ ಎಣ್ಣೆ ಪ್ಯಾಕೆಟ್ಗಳು ಬರ್ತವೆ, ಆ ಪ್ಯಾಕೆಟ್ಗಳು ಹಾಕಿದ್ದಾರೆ. ಯಾಕಂದ್ರೆ ಜನಗಳ ವ್ಯಕ್ತಿಗತ ಮನಸ್ಸನ್ನು ಏನ್ ಹೇಳಿದ್ರೆ, ಕುಡಿದವರು ಆ ಬಾಟ್ಲನ್ನು ಹಿಡ್ಕೊಂಡು ಹೋಗ್ಬೋದು, ಇರ್ಲಿ ಸಮುದ್ರ ಸೈಡ್ ಕುಡಿದಾರೆ, ಅದನ್ನಲ್ಲೇ ಒಡೆದಾಕಿ ಹೋಗ್ತಾರೆ, ಒಡೆದಾಕಿ ಹೋಗ್ತಾರೆ ಕಲ್ಲಲ್ಲಿ, ಆ ಕಲ್ಲು ಸಂಧಿಯಲ್ಲಿ ಇಡ್ತಾರೆ, ಮತ್ತೆ ಜರಿ ಕೊಟ್ಟಿ ಕಟ್ಟಿ ಅಲ್ಲಿ ಇಟ್ಟು, ದೊಡ್ಡ ವಿಪರ್ಯಾಸ. ಮತ್ತೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ, ಸಮುದ್ರ ಸೈಡ್ ಅವ್ರು ಇರ್ಬೋದು ಇಲ್ಲ ಪೇಟೆಯವ್ರು ಇರ್ಬೋದು, ಬೀಚ್ ನೋಡ್ಲಿಕ್ಕೆ ಹೋಗಿ ಬೀಚ್ ಬದಲಲ್ಲಿ ಕಸಾಕಿ ಬಿಸಾಕಿ ಬರ್ತಾರೆ. ಸಂಜೆ ಬೀಚ್ ನೋಡಕ್ ಹೋಗುದು ಕಸನೆಲ್ಲ ಇಟ್ಟು ಬರ್ತಾರೆ ಅಂತದ್ನೆಲ್ಲ ತುಂಬಾ ಕಡೆ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ, ನಾವು ಇದುವರೆಗೂ ಸಾಸ್ತಾನ ರಾಷ್ಟ್ರೀಯ ಹೆದ್ದಾರಿಯಿಂದ ತೆಕ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿವರೆಗೂ ಸಹಸ್ರ ಬಾರಿ ಕ್ಲೀನ್ ಮಾಡಿದ್ದೇವೆ ಪ್ರತಿ ಭಾನುವಾರ. ಯಾಕಂದ್ರೆ ನಾವು ಮಣೂರು ಭಾಗದಲ್ಲಿ ಜಾಸ್ತಿ ಕ್ಲೀನ್ ಮಾಡಿದ್ದೇವೆ. ಈ ವಾರ ಕ್ಲೀನ್ ಮಾಡಿದ್ರೆ ಬರುವಾರ ನೋಡಬೇಕಾದ್ರೆ ಅಷ್ಟೇ ಕಸ ಹಾಕಿರ್ತಾರೆ. ಅದು ಯಾರು ಅವಿದ್ಯಾವಂತರಲ್ಲ, ನಮಗೇನು ಒಂದು ಬೇಸರ ಸಂಗತಿ ಅಂದ್ರೆ, ವಿದ್ಯಾವಂತರ ಜಾಸ್ತಿ, ಅದರಲ್ಲಿ ಸರ್ಕಾರಿ ನೌಕರರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ನಾವು ಕೆಲವೆಲ್ಲ ಅವ್ರಿಗೆ ಬಂದಿರುವ ಪಾರ್ಸೆಲ್ ಅಡ್ರೆಸ್ ಬುಕ್ ನೋಡಿದಾಗ ಅವರಿಗೂ ನಾವು ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೇವೆ. ಮತ್ತು ತುಂಬಾ ಜನ ಏನ್ ಮಾಡ್ತಾರೆ, ಹೊಳೆಗೆ ಕಸ ಬಿಸಾಕ್ತಾರೆ. ಯಾಕಂದ್ರೆ ನಾವು ಹಿಂದೆ ಸಣ್ಣವರು ಇರ್ಬೇಕಾದ್ರೆ ನಮ್ಮಲ್ಲಿರೋ ಕಸ ಏನ್ ಮಾಡುತ್ತೆ ಹೇಳಿ, ಸಣ್ಣ ಬುದ್ಧಿಯಲ್ಲಿ ನಾವು ತೋಡಿ ಬಿಸಾಕದ ನೆನಪಿದೆ ನಮ್ಗೆ. ಯಾಕಂದ್ರೆ ಮನೆ ಹತ್ತಿರ ತೋಡಿತ್ತು ಕಸ, ನಮ್ಮನೆ ಕ್ಲೀನ್ ಆಗ್ತಾನೆ ಹೇಳಿ ತೋಡಿ ಬಿಸಾಕತ್ತೆ. ಆ ತೋಡಿ ಬಿಸಾಕದ ಕಸ ಎಲ್ಲಿ ಹೊತ್ತು ಹೊಳೆ ಬದಗಿದ್ ಗೆದ್ದಿ ನಮ್ ಗೆದ್ದಿಗೆ ಒಪ್ಪದ, ಅದನ್ನ ನಾವು ಯೋಚನೆ ಮಾಡ್ಕೊಡೋದಿಲ್ಲ. ಯಾಕಂದ್ರೆ ಜನ ಇವತ್ತು ಏನ್ ಮಾಡ್ಬೇಕಂತ ಹೇಳಿದ್ರೆ, ಪ್ಲಾಸ್ಟಿಕ್ ಅನ್ನ ನಮ್ಮ ಹತ್ರ ಮುಕ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಾಸ್ಟಿಕ್ ಅನ್ನ ಆದಷ್ಟು ಸ್ವಲ್ಪ ಕಡಿಮೆಯಾದ್ರು ಬಳಸಿ. ಯಾಕಂದ್ರೆ ಇವತ್ತು ಮನೆ ಮೊದಲು ನಾವು ನಮ್ಮ ಒಂದು 25 ವರ್ಷ ಹಿಂದಿನ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ಚಾವಡಿ ಸಕ್ರಿ ಉಪ್ಪು ಹುಳಿ ಮೆಣಸೆಲ್ಲ ಪೇಪರ್ ಸುತ್ತಿ ಕೊಡು. ಈ ಹುಳಿ ಪ್ಯಾಕೆಟ್ ಆಗ ಬರೀ ಹೆಕ್ಕಿ ತೆಗೆದ್ರು ಬರೀ ಪೇಪರ್ ಬರ್ತಿತ್ತು. ಇವತ್ತು 50 ಐಟಮ್ ತಗೊಂಡ್ರೆ 50 ಜರಿ ಕೊಟ್ಟಿ ಬರ್ತದೆ. 50 ಐಟಮ್ ಒಂದು ದಡ್ಡ ಜರಿ ಕೊಟ್ಟಿ ಹಾಕಿ ಕೊಡುದು, 51 ಜರಿ ಕೊಟ್ಟಿ ಮನೆ ತಗೊಂಡ್ ಆ ಜರಿ ಕೊಟ್ಟಿ ಅಂತ ಮಾಡತ್ತ ಎಲ್ಲ ಹೆಕ್ಕಿ ಬಿಸಾಕುದು. ಅದಕ್ಕೆ ಸಾರ್ವಜನಿಕರ ನನ್ನದು ವಿನಂತಿ, ನನ್ನ ಸ್ವಂತ ವಿನಂತಿ ಅಲ್ಲ, ನಮ್ಮ ಪಂಚವರ್ಣ ಸಂಘಟನೆಯಿಂದ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಆದಷ್ಟು ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಇಲ್ಲದೆ ಜೀವನ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿತ್ತು, ಯಾಕಂದ್ರೆ ನಾವು ಒಬ್ಬ ರೈತರಿಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಭತ್ತ ಮುಚ್ಚಕೋ, ನೆಲಗಡಲೆ ಮುಚ್ಚಕೋ, ಹೆಸರು ಮುಚ್ಚಕೋ, ಅವಡಿ ಮುಚ್ಚಕೋ, ಯಾಕಂದ್ರೆ ಅವ ಸುರಕ್ಷಿತವಾಗಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಬೇಕಾಗತ್ತೆ. ಅನಾವಶ್ಯಕಗಳನ್ನ ಮಾಡಬೇಡಿ ಅನ್ನೋದು ನಮ್ದೊಂದು ಸಲಹೆ ಅವರಿಗೆ. ಮತ್ತೆ ಇದುವರೆಗೂ ನಮ್ಮ ಪಂಚವರ್ಣ ಸಂಘಟನೆಗೆ, ನಮ್ಮ ಕೋಟ ವ್ಯಾಪ್ತಿ ಇರ್ಬೋದು, ಸಾಲಿರಾಮ ಸಾಸ್ತಾನದವರೆಲ್ಲ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಪಂಚವರ್ಣ ಸಂಘಟನೆಯವರು ಕಸವನ್ನು ಬಿಸಾಕಿದ್ರೆ, ಸಾರ್ವಜನಿಕ ಬಿಸಾಕಿದ್ರೆ ಸಂಘಟನೆ ಹೆಕ್ತಾರೆ. ನಮ್ಮ ಹತ್ರ ತುಂಬಾ ಜನ ಹೇಳ್ತಿದ್ರು, ನಿಮ್ಗೆಂತ ಬೇರೆ ಕೆಲಸ ಇಲ್ಲ ಮಾರ, ಇವತ್ತು ನೀವು ಹೆಕ್ಕಿ ಅವ್ರು ನಾಳೆ ಬಿಸಾಕ್ತಾರಂತ್ರ ಹೇಳುದು ಯಾರ ಈ ಬಿಸಾಕ್ತಾರೆ ಹೇಳುದು. ಆದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕು. ಇವತ್ತು ನಮ್ಮ ನಾವು ತುಂಬಾ ಕಡೆ ಹೋಲಿಸಿದಾಗ ಕೋಟ ಪರಿಸರ ಸ್ವಚ್ಛತೆ ಇದೆ ಅನ್ನೋದು ನಮ್ದೊಂದು ಇದೆ. ಯಾಕಂದ್ರೆ ಇವತ್ತು ಕೋಟದಾಟ ಪಂಚಾಯತಿ 2 ಸಲ ಕ್ಲೀನ್ ಪಂಚಾಯತ್ ಅನ್ನೋದಕ್ಕಿಂತ ಪ್ರಶಸ್ತಿ ಬಂದಿದೆ. ಆದ್ರೆ ಅದರದ್ದು 50% ನಮ್ಮ ಸಲ್ಬೇಕು ಅದ್ರದ ಒಂದು ಗೌರವ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಕ್ಲೀನ್ ಮಾಡೋದು ನಾವು ನಮ್ಮ ಸಂಘಟನೆ. ಇವತ್ತು ನೀವು ಎಲ್ಲೇ ಕೇಳಿ, ಹೆಚ್ಚು ಕಡಿಮೆ ಕುಂದಾಪುರ ಉಡುಪಿ ಮಂಗಳೂರವರೆಗೂ ನಮ್ಮ ಪಂಚವರ್ಣ ಸಂಘಟನೆ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಯಾಕಂದ್ರೆ ಮೊನ್ನೆ ಒಬ್ರು ಹೇಳ್ರು, ನೀವೆಂತ ಮಾರ ವಾರ ವಾರ ಕಸ ಹೆಕ್ಕುವುದು, ಅವ್ರು ಬಂದು ವಾರ ವಾರ ಕಸ ಹಾಕುದು ಅಂತ ಹೇಳಿ. ಅದಕ್ಕೆ ಕಸ ಹೆಕ್ಕುವ ಕೈ ಎಲ್ಲಿಯವರಿಗೆ ಕಸ ಹಾಕ್ತಾನೆ ಇರುತ್ತೋ, ಆ ಕಸ ನಾವು ಅಲ್ಲಿಯವ್ರಿಗೆ ಹೆಕ್ತಾನೆ ಇರುತ್ತೆ. ಅದೊಂದು ನಾವು ಚಾಲೆಂಜ್ ಮಾಡಿ ಇಟ್ಟಿದ್ದೀವಿ. ಯಾಕಂದ್ರೆ ಅವ್ರು ಕಸ ಹಾಕ್ತಾನೆ ಇರ್ಲಿ, ನಾವು ಹೆಕ್ತಾನೆ ಇರ್ಲಿ, ಯಾಕೆ ಅವ್ರಿಗೆ ಬೇಜಾರಾಯ್ ಕಸ ಹಾಕುವವರಿಗೆ. ಅದು ಸಾರ್ವಜನಿಕರು ನನ್ನೊಂದು ವಿನಂತಿ ಅಂತ ಹೇಳಿದ್ರೆ, ನಿಮ್ಮ ನಿಮ್ಮ ಕಸವನ್ನು ಇವತ್ತು ತಕೊಂಡು ಹೋಗ್ಲಿಕ್ಕೆ ಮನೆ ಬಾಗಿಲಿಗೆ ಪಂಚಾಯತಿಯವರು ಪುರಸಭೆಯವರು ಬರ್ತಾರೆ, ದಯವಿಟ್ಟು ಅವ್ರ ಕಡೆ ಅವರಿಗೆ ಕೊಡಿ, ಹಸಿ ಕಸವನ್ನು ಮನೆ ಹತ್ರ ಏನೋ ವಿಲೇವಾರಿ ಮಾಡಿಕೊಳ್ಳಿ ಅಂತ ನನ್ನ ಮನವಿ, ನಮ್ಮ ಸಂಘಟನೆಯಿಂದ ಮನವಿ, ಪಂಚವರ್ಣ ಯುವಕ ಮಂಡಲದ ಒಂದು ಮನವಿ ಆಗಿರುತ್ತೆ. ಮತ್ತೆ ನಾವು ಪಂಚವರ್ಣ ಯುವಕ ಮಂಡಲದವರ ಬಗ್ಗೆ ಹೇಳ್ತೇ ಹೋದ್ರೆ ತುಂಬಾ ಇದೆ. ಯಾಕಂದ್ರೆ ನಾನು ಅಧ್ಯಕ್ಷರಾಗಿ ಮಾತಾಡೋದ್ರಕ್ಕಿಂತ ನಮ್ಮ ಜೊತೆಯಲ್ಲಿ ನಮಗೆ ಸಾಥ್ ಕೊಟ್ಟಂತ ನಮ್ಮ ಸದಸ್ಯ ಇರ್ಬೋದು, ನಮ್ಮ ಮಹಿಳಾ ಸಂಘಟನೆ ಇರ್ಬೋದು. ನಮ್ಮ ಮಹಿಳಾ ಸಂಘಟನೆ ಇರೋದು ಒಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಸಂಘಕ್ಕೆ 25 ವರ್ಷ ಆಯ್ತು, 25 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಾವು ಪ್ಲಾಸ್ಟಿಕ್ ಹೆಕ್ಕು ಶುರು ಮಾಡಿ ಸಾಧಾರಣ 8-10 ವರ್ಷ ಆಗಿದೆ ನಮ್ಮ ಹೆಕ್ಕು ಕಸ ಹೆಕ್ಕು ಶುರು ಮಾಡಿ. ಮೊದಲೇ ಈ ಸಣ್ಣ ಮಗು ಇದ್ದಾಗ ಯಾವ್ದು ಕೆಲಸ ಮಾಡು ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡುದಲ್ಲ, ನಾವು ಬೆಳೀತಾ ಬೆಳೀತಾನೆ ಇವನೊಂದು ಯೋಜನೆಗಳನ್ನ ಹಾಕ್ತಾ ಬಂದ್ರೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಗಿಡ ನೆಡುವುದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡ್ವಿ. ಅದ್ರ ಜೊತೆಲಿ 25 ವರ್ಷ ಆಗಿ 25 ವರ್ಷದಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ನಮ್ದು 24ನೇ ವರ್ಷ ಯೋಚನೆ ಮಾಡ. ಅವಾಗ ಅದರಲ್ಲಿ ಏನಾದ್ರು ಒಂದು ಸಮಾಜಮುಖಿ ಏನೋ ಕೆಲಸ ಮಾಡ್ಬೇಕಂದ್ರೆ ಒಂದು ಮಹಿಳಾ ಸಂಘಟನೆ ಮಾಡುವ ಅನ್ನೋದು ನಮ್ದೊಂದು ಬಯಕೆ ಆಗಿತ್ತು. ತದನಂತರದ ಆವಾಗ ಯೋಚನೆ ಮಾಡಿದಾಗ ನಮಗೆ ನಮ್ಮೊಬ್ರು ಕಲಾವತಿ ಅಶೋಕ್ ಅಂತ ನಮ್ಮಲ್ಲಿ ಒಬ್ಬ ಆಕ್ಟಿವ್ ಆಗಿರೋ ಒಬ್ಬ ಲೇಡಿ ಇದ್ದಿದ್ದು, ಅವ್ರನ್ನ ಹೋಗಿ ಮಾತಾಡಿಸ್ತು, ಮೇಡಮ್ ನಮ್ಮ ಸಂಘದಿಂದ ಈ ರೀತಿ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇತ್ತು ಅಂದಾಗ, ಅವರು ನಿಮ್ಮ ಸಂಘಕ್ಕೆ ನಾನು ಯಾವತ್ತ ಬರ್ಬೇಕಂತ ಎಣಿಸ್ಕೊಂಡಿದ್ದೆ, ಅದು ನಿಮ್ ಸಂಘ ನೀವು ಕೇಳಿದ್ರಲ್ಲ ನಾವು ಬರ್ತೇವೆ ಅಂತ ಅವರೇ ಒಂದಿಷ್ಟು ಜನ ಮಹಿಳೆಯರ ಟೀಮ್.
3: ಮಹಿಳಾ ಸಂಘಟನೆ ಇದ್ದಿತ್ತ?
2: ಬೇರೆ ಸಂಘಟನೆ ಏನಿದ್ದಿಲ್ಲ ಅವ್ರದ್ದು, ಅವರು ಆಕ್ಟಿವ್ ಆಗಿದ್ರು ನಮ್ ಜೊತೆಲೆಲ್ಲ. ನಾವು ಸಂಘದವರೇ ಅಂದ್ರೆ ಮಹಿಳಾ ಸಂಘಟನೆ ಇವತ್ತು ಯಾವುದೇ ರೀತಿಯಲ್ಲಿ ನಾವು ಯುವಕ ಮಂಡಲವರ ಒಟ್ಟಿಗಿದ್ರು ನಮ್ಮ ಏನ್ ನಮ್ಮ ಮನೆಯಲ್ಲಿ ಇದ್ದೇವೆ ಅಕ್ಕ ತಂಗಿ ಅಣ್ಣ ತಮ್ಮನೋ ಮನೋಭಾವನೆಯಿಂದ ನಾವು ಇದ್ದವ್ರು ಇಲ್ಲಿವರೆಗೂ. ಯಾಕಂದ್ರೆ ಇವತ್ತು ಒಂದು ಸಣ್ಣ ರಿಮಾರ್ಕ್ ಅಲ್ಲಿ ನಾವು ಅವಕಾಶಗಳೇ ಕೊಡ್ಲಿಲ್ಲ. ಯಾಕಂದ್ರೆ ನಮ್ಮ ಜೊತೆಲಿ ಇರೋರೆಲ್ಲ ಅಕ್ಕ ತಂಗಿದಿಗಳಂತ ನಾವು ತಿಳ್ಕೊಂಡು ಬಂದವರು, ಅವರು ಅಷ್ಟೇ ಅಣ್ಣ ತಂಬಿಗಳನ್ನ ತಿಳ್ಕೊಂಡು ಬಂದವರು. ಆ ರೀತಿ ವ್ಯಕ್ತಿತ್ವ ಇರುವಂತ ನಮ್ಮದೊಂದು ಸಂಘಟನೆ. ಅವರು ಕಲಾವತಿ ಅಶೋಕರು ಒಂದು 25 ವರ್ಷಕ್ಕೆ ಅಧ್ಯಕ್ಷರಾದ್ರು, ಮಹಿಳಾ ಸಂಘಟನೆ ಅವರೇ ರೆಡಿ ಮಾಡಿದ್ರು. ಆ ಮಹಿಳಾ ಸಂಘಟನೆ ಜೊತೆಗೆ ಏನಾದ್ರು ಯುವಕ ಮಂಡಲ ಜೊತೆ ಏನಾದ್ರು ಯೋಜನೆ ಮಾಡ್ಬೇಕಂದ್ರೆ ಅವ್ರು ಯೋಜನೆಗಳ ಹಾಕೊಂಡು ಮಾತಾಡಿದ್ರು. ಆ ಮಹಿಳಾ ಸಂಘಟನೆ ಮಾಡಿದ್ದು ಅವ್ರ ಮಹಿಳೆ ಅವರೇ ಮಾತಾಡ್ತಾರೆ. ಯಾಕಂದ್ರೆ ಎಲ್ಲವನ್ನು ನಾನೇ ಮಾತಾಡಿದ್ರೆ, ನನ್ನ ಜೊತೆಯಲ್ಲಿ ನನ್ನ ಸಂಘದ ಉಪಾಧ್ಯಕ್ಷರು ಬಂದಿದ್ರು, ಸಂಘಟನೆಯವರ ಬಂದಿದ್ದಾರೆ, ಸಂಘಟನೆ ಕಾರ್ಯದರ್ಶಿ ಅವರು ಬಂದಿದ್ದಾರೆ, ಮಹಿಳಾ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ನಾನೇ ಎಲ್ಲ ಹೇಳ್ತೇ ಹೋದ್ರೆ ಪಾಪ ಅವರಿಗೂ ಒಂದು ಅವಕಾಶ ಸಿಗಬೇಕು.
3: ನಿಜ. ಈಗ ನೀವು ಮಹಿಳಾ ಸಂಘಟನೆ ಅಂದ್ರೆ ಮಹಿಳೆಯರಿಗೆ ಕೊಡಿ, ಯಾರು ಮಾತಾಡ್ತಾರೆ?
2: ಈಗ ನಾನು ಪ್ರಥಮವಾಗಿ, ಯಾಕಂದ್ರೆ ಫಸ್ಟ್ ಗೆ ನಮ್ಮ ಕಲಾವತಿ ಅಶೋಕರು ನಮ್ಮ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ, ಇವತ್ತು ಅವ್ರ ಕಾರ್ಯದರ್ಶಿರಾಗಿದ್ದಾರೆ. ಯಾಕಂದ್ರೆ ಅವರು ಒಂದೆರಡು ಮಾತಾಡ್ಲಿ, ಆಮೇಲೆ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಕೊಡ್ತಾ ಮಾತಾಡ್ಲಿ ಅವರು. ಈಗ ನಾನು ನನ್ನ ಮೈಕನಿಗೆ ಕಲಾವತಿ ಅಶೋಕರಿಗೆ
4: ಕೊಡ್ತೇನೆ.
3: ನಮಸ್ತೆ ಕಲಾವತಿ ಅಶೋಕ್ ಅವರಿಗೆ. ಈಗ ಅವರು ಮನೋಹರ್ ಅವರೆಲ್ಲ ಬಂದು ನಿಮ್ಮನ್ನು ಕೇಳಿದಾಗ, ಮಹಿಳೆಯರು ನಮ್ಮೊಟ್ಟಿಗೆ ಸೇರ್ಕಣಿ ಅಂದಾಗ ನಿಮ್ಗೆ ಖುಷಿ ಆಯ್ತಾ? ಅವ್ರು ಹೇಳದ್ ಮಾತ್ರ ನಿಮ್ಗೆ ಖುಷಿ ಆಯ್ತು, ನೀವು ಕಾಯ್ತಿದ್ರಿ ಅಂತ ಒಂದು ಗೊತ್ತಾಯ್ತು. ಆದ್ರೂ ಈಗ ಹೆಣ್ಮಕ್ಳು, ಈಗ ಗಂಡಸ್ರು ಅಂದ್ರೆ ಮಧ್ಯೆ ಅವರು ಅಧಿಕಾರ ಎದ್ಕೊಂಡ ಮಂಡಿ ಕೊಡ್ಕೊಂಡು ಅವ್ರಿಗೆ ಹಾಪ್ ಕಾತ. ಸಮಾಜ ಸೇವೆ ಅಂದ್ರೆ ಎನಿ ಟೈಮ್ ಅವೈಲೇಬಲ್, ಅಥವಾ ಅವ್ರ ಸಮಯನ ಕಾಂತ ಕೂಕಂ ಕಲ ಆತಿಲ್ಲ. ಆದ್ರೆ ಹೆಂಗಸ್ರು ಹೆಣ್ಮಕ್ಳು ಅಂತ ಬಂದಾಗ ಮನೆ ಜವಾಬ್ದಾರಿ, ಗಂಡ ಮಕ್ಕಳು, ಮಾಯಿ ಮಾವ, ಜನ ಗಂಟಿ, ಇದೆಲ್ಲದನ್ನು ನಾವ್ ಹೆಣ್ಮಕ್ಳು ಹೊತ್ಕೊಂಡೇ ಇರತ್ತ, ಒಟ್ಟಿಗೆ ಇರತ್ತ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕಲ್ಲ ವಾಯ್ ನಮ್ಗಿದಾಪದಲ್ದೆ ಅನ್ನೋ ಮನೋಭಾವ, ಅಥವಾ ನಂಗೊಬ್ಬಳಿಗೆ ಆಪು ಉಳಿದವ್ರನ್ನೆಲ್ಲ ಕಾಣಕ್ ಒಟ್ಟಕ್ಕಲ್ಲೇಗ, ನಿಮ್ದು ಸಂಘಟನೆ ಅಂದ್ರೆ ಒಬ್ಬರಲ್ಲ, ಹೆಂಗ್ ಮಾಡುದು, ಇದೆಲ್ಲ ಯಾವ ತರದ ಯೋಜನೆ ಬಂತು ನಿಮ್ಗೆ?
4: ಹಾ ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಮೊದ್ಲಿಗೆ ನನ್ನ ಯಜಮಾನ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಹಂಗಾಗಿ ನಾವು ಬ್ರಹ್ಮಾವರದ ಕ್ವಾರ್ಟರ್ಸ್ ಅಲ್ಲಿ ಇತ್ತು. ಅಲ್ಲಿ ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದರಲ್ಲಿ ಸದಸ್ಯರಾಗಿ ನಾನು ಅಂದ್ರೆ RSS ನ ಒಂದು ಬಾಬು ಅವರು ಇದ್ರು, ಬಾಬಣ್ಣ ಅವರು, ಅವರ ಒಂದು ಅಂಡರ್ ಅಲ್ಲಿ ಅವರನ್ನ ವ್ಯಕ್ತಿತ್ವವನ್ನು ಅವರನ್ನ ಕಂಡ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರ ಒಂದು ಇದ್ರ ಮೇಲೆ ನನ್ನ ಗಂಡ ನಾವು ಸೇರಿ ಮತ್ತೆ ಶ್ರೀ ರಾಮ ಸೇವಾ ಬಳಗ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಕೂಡ ಈ ರಾಮನವಮಿ ದಿನ ಒಂದು ಕಾರ್ಯಕ್ರಮವನ್ನ ಮಾಡೋದನ್ನ ಹುಟ್ಟು ಹಾಕ್ತು. ನಮ್ಮನೆಯವರಿಗೆ ಟ್ರಾನ್ಸ್ಫರ್ ಆಯ್ತು, ನಾವು ಇಲ್ಲೊಂದು ಕೋಟದಲ್ಲಿ ಒಂದು ಜಾಗ ತಕೊಂಡಿತ್ತು, ಅಲ್ಲೊಂದು ಮನೆ ಕಟ್ಕೊಂಡು ನಾವು ಕೋಟಕ್ಕೆ ಶಿಫ್ಟ್ ಆಯ್ತು. ಶಿಫ್ಟ್
3: ಆದವ್ರೆ
4: ನಾವು ಮೂಲತಃ ಬೈಂದೂರವರು. ಹಾ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು, ಮದುವೆ ಆಗಿ ಬಂದಿದ್ ವಾಪಸ್ ಬೈಂದೂರ್ಗೆ, ಆಮೇಲೆ ಮತ್ತೆ ನಾವು ಇಲ್ಲೇ ಇದ್ದೀಗ ಕೋಟಕ್ ಬಂದದ್ದು. ಆಗ ನನ್ಗೆ ಅದೇ, ನಾವು ಅಲ್ಲಿ ಒಂದು ಸಂಘಟನೆಗಳ ಜೊತೆಲಿ ಇದ್ದಾಗ ನಂಗೆ ಇಲ್ಲಿ ಯಾವ್ದು ಇಲ್ಲದೆ ನಾವು ಒಂದು ಸಪ್ರೇಟ್ ಇದ್ದೆ ಅಂತ ಹೇಳಿ, ಓ ಸರಿ ಹಂಗಾದ್ರೆ ನಮ್ದು
3: ಪಂಚವರ್ಣದವ್ರು ಮಾಡ್ತಿದ್ ಕೆಲಸಗಳೆಲ್ಲ
4: ನಾವು ಗಮನಿಸ್ತಿದ್ದೆ. ಹರ್ತಟ್ಟಲ್ಲಿ ನಾವು ಒಂದು ಅಂದ್ರೆ ನಮ್ಮನೆ ಇರೋದು ಹರ್ತಟ್ಟಲ್ಲಿ, ಹರ್ತಟ್ಟಲ್ಲಿ ಒಂದು ಮಹಿಳಾ ಒಂದು ಸಂಘಟನೆ ಕಟ್ಟುವ ಅಂತ ನನ್ನ ಯೋಚನೆ ಇತ್ತು. ಅದೇ ಸರಿಗೆ ಈ ಸಂಜೀವಿನಿ ಒಂದು ಸಂಘಗಳು ಸ್ಟಾರ್ಟ್ ಆಯ್ತು. ಸಂಜೀವಿನಿ ಸಂಘಗಳ ಅಲ್ಲಿ ಕೂಡ ನಾನು ಮೊದಲನೇ ಅಧ್ಯಕ್ಷರಾಗಿ, ನಂಗೆ ಆಗ ಒಂದು ಹೆಮ್ಮೆ ಅದ್ರ ಬಗ್ಗೆ ಅಂದ್ರೆ, ಸುಮಾರು ನಮ್ಮ ಸಂಜೀವಿನಿಯಲ್ಲಿ ಒಂದು 135 ಸಂಘಗಳು ಅವತ್ತಾಗಿತ್ತು. ಅದರಲ್ಲಿ ಒಂದು 1,650 ಜನ ಹೆಂಗಸರ ಪರಿಚಯ ನನ್ಗೆ ಅದ್ರೊಳಗಾಯ್ತು. ನನ್ಗೆ ಆ ಒಂದು ಸಂತೋಷ ತುಂಬಾ ಇತ್ತು. ಒಂದಿನ ರವಿಯಣ್ಣ ಪತ್ರಕರ್ತರು ನಮ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಅವರಿಗೊಂದು ಒಂದು ನ್ಯೂಸಿಗೋಸ್ಕರ ಕರೆದಿತ್ತು, ಬಂದು ಅದು ನ್ಯೂಸ್ ಮಾಡ್ಕೊಂಡು ಹೋಯ್ನಿ ಅಂದೇಳಿ. ಆಗ ಅವರು ಬಂದಾಗ ನಾನು ಅವ್ರ ಹತ್ರ ಕೇಳಿದೆ, ರವಿಯಣ್ಣ ಹಿಂಗೊಂದು ಮಹಿಳಾ ಸಂಘಟನೆ ಕಟ್ಟುವ ಅಂದೇಳಿ, ಹೆಂಗೆ ಅದ್ರದ್ದು ಹೆಂಗೆ ರೂಪುರೇಷೆ ಹೆಂಗೆ ಹೆಂಗೆ ಕಟ್ಕಂದ್. ಅವ್ರು ಮತ್ತೆ ಆಮೇಲೆ ನನ್ನ ನಂಬರ್ ಎಲ್ಲ ತಗೊಂಡು, ನಾ ಫೋನ್ ಮಾಡ್ತೇನೆ ನಿಮ್ಗೆ ಅಂತ ಹೇಳಿರು. ಆಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಅಲ್ಲಿ ಇಲ್ಲಿ ಎಂತ ಕಟ್ಟುದು, ಕಟ್ಟುದೆ ಆದ್ರೆ ನಮ್ಮ ಪಂಚವರ್ಣ ಅಂಡರ್ ನಮಗೂ ಒಂದು ಮಹಿಳಾ ಸಂಘಟನೆ ಬೇಕು, ನೀವು ನೋಡಿ ಅದರಲ್ಲೇ ಕಟ್ಟಿ ಅಂತ. ಮತ್ತೆ ಈ ಮೋಹನಣ್ಣ ಈಗ ಅಧ್ಯಕ್ಷರು ಮಾತಾಡಿದ್ರಲ್ಲ, ಇವರು ನಂಗೆ ಸರಿ ಸುಮಾರು 23 ವರ್ಷದಿಂದ ಪರಿಚಯ. ನಮ್ಮನೆಯವ್ರು ಮೊದಲಿಗೆ ಕೋಟಾ ಸ್ಟೇಷನ್ ಅಲ್ಲಿ ಕೋಟಾ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ದು, ಆಗಿಂದನೇ ಮೋಹನಣ್ಣನ ಪರಿಚಯ ಇತ್ತು. ಮೋಹನಣ್ಣ ಅವರಿಗೆಲ್ಲ ಕೇಳಿದಾಗ, ಅಡ್ಡಿಲ್ಲ ನಮ್ದು ಅಲ್ಲಾದ್ರೆ ನೀವು ಮಾಡಿ ಒಳ್ಳೆ ಸಂಘಟನೆ, ಅದ್ರಂಡ ಮಾಡಿದ್ರೆ ಏನು
3: ಹೆಂಗಸರೆಲ್ಲ ಗುರುತಾಯ್ತು.
4: ಅದೇ ನಮ್ಮ ಬದಿ ಹೆಂಗಸರು ಅಂದ್ರೆ, ನಾನು ಸಂಜೀವಿನಿಯಲ್ಲಿ ಅಲ್ಲಿ ಅಂದ ಆಕ್ಟಿವ್ ಇರುವ 10 ಜನರು ನಾವು. ಈಗ ಇಲ್ಲಿ ಬಂದವರೆಲ್ಲ ಈಗ ನೆಕ್ಸ್ಟ್ ಸೇರಿದವರು, ಆದ್ರೆ ಬಟ್ ಅಲ್ಲಿ ನಾನು 10 ಜನ ಆಕ್ಟಿವ್ ಇರೋ ಅಲ್ಲಿಯವರನ್ನೇ ತಗೊಂಡಿದ್ದು. ನಾನು ಸಂಜೀವಿನಿಯಲ್ಲೇ ಇದ್ದವರನ್ನ 10 ಜನ, ನಾನು ಈಗ ನಮ್ಮ ಅಧ್ಯಕ್ಷರಾಗಿರೋ ಲಲಿತಕ್ಕ ನನ್ನ ಸೇರಿಸಿ ಕೂಡ ಎಲ್ಲರನ್ನ ಅವಾಗ 10 ಜನರನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಸಂಘಟನೆಯಾಗಿ ಒಂದು ಮಹಿಳಾ ಸಂಘಟನೆ ಅನ್ಕೊಂಡು ಅಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದಾಗ
3: ಗಂಡಸರು ಸಂಘಟನೆ ಮಾಡುದು ಹೆಂಗಸರು ಸಂಘಟನೆ ಮಾಡುದು ಒಂದ್ ವ್ಯತ್ಯಾಸ ಇರುತ್ತೆ. ಗಂಡಸರೆಲ್ಲ ಒಂದೇ ಲೈಕ್ ಮೈಂಡೆಡ್ ಅಂತಾರೆ, ಅಂದ್ರೆ ಅದೇ ತರ ಯೋಚನೆ ಮಾಡೋರು. ಅವ ಹೇಳ್ದ ಇವಂಗ್ ಅಡ್ಡಿಲ್ಲ ಅಂಬಾಗಿರುತ್ತ. ಈ ಹೆಂಗಸರು ಸಂಘಟನೆಯಲ್ಲಿ ತುಂಬಾ ಸವಾಲುಗಳಿರುತ್ತ. ಅವಳು ಬೇಕನ್ನಳೇ ಹೇಳ್ದಾಳ, ಅವಳು ಮೇಲಾಪಕ್ಕೆ ಹೇಳ್ತಿದ್ದಾಳೆ, ಇದೆಲ್ಲ ತುಂಬಾ ಬರ್ತತ್ತ. ನೀವು ಈ ರಿಸ್ಕ್ ಗಳ ಬಗ್ಗೆ ಮೊದಲು ಸಂಘಟನೆ ಮಾಡೋ ಮುಂಚೆ ಯೋಚನೆ ಮಾಡಿ?
4: ಖಂಡಿತ, ನೀವು ಹೇಳ್ದಾಗೆ ನಾವು ಅದೇ ನಾನು ಹೇಳಿದ್ನಲ್ಲ, ನಾನು ಬ್ರಹ್ಮಾವರದಲ್ಲಿ ಇದ್ದಾಗ ಬೇರೆ ಬೇರೆ ಇದ್ರ ಜೊತೆಲಿ ಇದ್ದಾಗ ಅಲ್ಲಿ ಗಂಡಸರು ಹೆಂಗಸರು ಒಟ್ಟಿಗೆ ಇದ್ದಾಗ ಮತ್ತೆ ನೀವು ಹೇಳ್ದಂಗೆ ಗಂಡಸರು ಯಾವ್ದನ್ನು ಅಡ್ಡ ಹಾಕಲ್ಲ. ಈ ಹೆಂಗಸರು ಹಂಗಲ್ಲ, ನೀವು ಹೇಳ್ದಂಗೆ ಅವಳು ಮ್ಯಾಲ ಹೋತ್ಲ ಇವಳು ಕೆಳಗೆ ಹೋಗ್ತಲ್ಲ, ಮಾಡಿದ ಸರಿ ಇದ್ರೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ತಪ್ಪುಗಳನ್ನ ಹುಡುಕುದು ಅತಿ ಹೆಚ್ಚು ಹೆಂಗಸರೇ ಅಂತ ಹೇಳ್ಕೊಂಡು. ಆದ್ರೆ ನಾವು ಇಲ್ಲಿ ಮಾಡುವಾಗ ಏನಾಯ್ತು, ಸಮಾನ ಮನಸ್ಥಿತಿಯವರಿತ್ತು. 10 ಜನ ಸರಿ ಅಂತ ಹೇಳಿ ಬಂದು ಆಮೇಲೆ ಒಂದಿಬ್ರು ಇಲ್ಲಿಯ ಒಂದು ಏನು ಈ ಸಂಸ್ಥೆಗೆ ನಾವು ಏನ್ ಹೇಳಿತ್ತು ಈ ಸಂಸ್ಥೆಯಲ್ಲಿ ಇದ್ಮೇಲೆ ತಿಂಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಹೀಗೆ, ಮತ್ತೆ ಪಂಚವರ್ಣ ಯುವಕ ಮಂಡಲದವರು ಯಾವ್ಯಾವ ಕಾರ್ಯಕ್ರಮ ನಡೆಸತ್ರ ಅದ್ರ ಜೊತೆ ನಾವು ಕೈಗೂಡಿಸ್ಬೇಕು. ಅದ್ರಲ್ಲಿ ಒಂದಿಬ್ರು ಆಗುದಿಲ್ಲ ನಮ್ಗೆ, ಈ ಇಷ್ಟೆಲ್ಲ ಇದ್ರೊಳಗೆ ನಮ್ಗಾಗಲ್ಲ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಬ್ರು ಲೆಫ್ಟ್ ಆದ್ರು. ಅವ್ರನ್ನ ಬಿಟ್ಟು ನಾವು ಮತ್ತೆ ಇದನ್ನ ಮುಂದುವರ್ಸ್ಕೊಂಡು
3: 10 ಜನದಿಂದ ಮತ್ತೆ ಈಗ ಎಷ್ಟು ಜನ ಇದೆ ನಿಮ್ ಪಂಚವರ್ಣ?
4: ಈಗ ನಮ್ಮ ಪಂಚವರ್ಣ ಮಹಿಳಾ ಮಂಡಲದಲ್ಲಿ ಒಟ್ಟು 26 ಜನ ಇದೀವಿ. ಈಗ ಇನ್ನಿಬ್ರು ಸೇರ್ಪಡೆ ಆಗ್ಲಿಕ್ಕಿದ್ರು ಬರ್ತೀವಿ ಅಂತ ಹೇಳಿ ಅಲ್ಲಿಗೆ ಒಂದು 28 ಜನ ನಾವು ನಮ್ಮ ಗೌರವಾಧ್ಯಕ್ಷರನ್ನ ಸೇರಿಸಿ 28 ಜನ ನಾವು ಈಗ ಇದೀವಿ.
3: ಹಾ, ಲಲಿತಾ ಪೂಜಾರಿ ಅವ್ರಿಗೆ ಕೊಡಿ ಈಗಿನ ಅಧ್ಯಕ್ಷರು. ಲಲಿತಾ ಯಾವತ್ತಿಂದ ಸೇರಿದ್ರಿ ಪಂಚವರ್ಣ?
5: ನಾನು ಪಂಚವರ್ಣ ಅದೇ ಇವರ ಕಲಾವತಿ ಮೇಡಮ್ ಹೇಳಿದ್ರಲ್ಲ, ಇವರು ಒಂದ್ಸರ್ತಿ ಫೋನ್ ಮಾಡಿ ಹಿಂಗೆ ನಮ್ದೊಂದು ಸಂಘಟನೆ ಮಾಡುವ ಮೇಡಮ್ ನೀವು ಬರ್ತೀರಾ ಕೇಳಿದ್ರು. ಖಂಡಿತವಾಗಿ ಮಾಡುವ ಮೇಡಮ್ ಅಂತ ಹೇಳಿದೆ ನಾನು. ನನಗೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ನಾನು ಫಸ್ಟ್ ಈ ಸಂಜೀವಿನಿ ಸಂಘದಲ್ಲಿ LCRP ಆಗಿ ಫಸ್ಟ್ ಸೇರ್ಕೊಂಡೆ. ಅದಕ್ಕೂ ಸಹ ಕಾರಣ ಇವರೇ. ಇವರಿಗೆ ಕಾಲ್ ಮಾಡಿ ನಾನು ಹೇಳಿದೆ ಈ ತರ ನಾನು ಸೇರ್ತೇನೆ ಮೇಡಮ್ ಅಂತೇಳಿ ಹೇಳಿದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರು, ಅದು LCRP ಆಗಿ ಇದು ಮಾಡಿದೆ. ನಿಜವಾಗ್ಲೂ ಒಂಥರ ಬಾವಿ ಒಳಗಿನ ಕಪ್ಪಿದಾರ, ಎಲ್ಲೋ ಹೋದಲ್ಲ ನಂಗೆ ಅಷ್ಟು ಇದಿಲ್ಲ, ಓಡಾಡ್ತಾ ಇರಲ್ಲ. ಆ LCRP ಆಗಿ ಫಸ್ಟ್ ವರ್ಕ್ ಮಾಡಿದಾಗಳಿಗೆ ನನಗೆ ಸ್ವಲ್ಪ ಅಡ್ಡಿಲ್ಲ, ಹೊರಗಡೆ ಬಂದಿದ್ದಾನ ಭಾರಿ ಖುಷಿ ಆಯ್ತು. ಧೈರ್ಯ ಪಾಪ ಶುರು ಆಯ್ತು. ಕಡೆಗೆ ಇದಕ್ಕಂತೂ ಸೇರಿದ್ಮೇಲಂತೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ಸಾಮಾಜಿಕ ಕೆಲಸ ಅಲ್ಲ, ನನ್ಗೆ ಮುಂಚಿಂದ ಆ ತರ ಕೆಲಸ ಅಂದ್ರೆ ಭಾರಿ ಖುಷಿ. ಬೆಳಗ್ಗೆ ಈಗ ಅಂದ್ರೆ ಮುಂಚೆ 7 ಗಂಟೆಗೆ ಹೋಗ್ತಿದ್ದಿತ್ತು ನಾವು, ಈಗ ಹಂಗಲ್ಲ, ಈಗ 6:30 ಅಂದ್ರೆ ನಾವು 6:25 ನಾನು ಅಲ್ಲಿ ರೆಡಿ ಇರ್ತೆ. ಅದೊಂದು ಭಾರಿ ಖುಷಿ ವಿಷಯ ನಂಗೆ. ಮತ್ತೆ ಒಂದು ವಾರ ಇಲ್ಲ ಅಂದ್ರೆ ಸಹ ನಂಗೆ ಭಾರಿ ಬೇಜಾರಪ್ಪದ, ಎಲ್ಲಾರ ಇಲ್ಲ ಅಂದ್ರೆ ಶೇ ಈ ವಾರ ಇಲ್ಲಲೇ ಎಂತ ಮಾಡು ನಂಗೆ
3: ಬೇಜಾರ್ ಅನ್ಸುತ್ತೆ.
5: ಅದನ್ನ ನಾನು ತಕ್ಷಣ ರವಿ ಫೋನ್ ಮಾಡಿ, ಇವರೇ ಎಂತ ಮಾರ್ರೆ ಇನ್ನು ಹಾಕ್ಲೇ ಇಲ್ಲ ಮೆಸೇಜ್, ಅಂದ್ರೆ ಮುಂಚಿನ ದಿವಸಕ್ಕೆ ಎಂತ ಮೆಸೇಜ್ ಬರಲ್ಲ ಇನ್ನು ಅಂತಾನೆ. ಅಂದ್ರೆ ಅಷ್ಟೊಂದು ಒಂಥರ ಖುಷಿ, ಅದ್ರಲ್ಲಿ ಏನೊಂಥರ ಖುಷಿ ಕೊಡುತ್ತೆ ನಂಗೆ. ಸ್ವಚ್ಛತಾ ಕಾರ್ಯಕ್ರಮನೇ ಇರ್ಲಕ್ಕ ಇಲ್ಲ, ಗಿಡ ನೋಡೋದೇ ಇದೆ ಯಾವ್ದೇ ಭಾರಿ ಖುಷಿ ಅಪ್ಪದ್ ನಂಗೆ.
3: ಅದೀಗ ಗಿಡ ನೆಡುದಂದ್ರೆ ಎಲ್ಲೆಲ್ಲ ಗಿಡ ನೆಟ್ಟಿರಿ?
5: ಗಿಡ ಸಾಧಾರಣ ಇಲ್ಲಿಂದ ನಾವು ಹಂಗಾರ್ ಕಟ್ಟೆವರೆಗೂ ಹೋಯ್ತು. ಹಂಗಾರ್ ಕಟ್ಟೆ ಕೋಡಿ ಸುಮಾರು ಬದಿ, ಒಂದೆರಡು ಬದಿ ಅಂತ ಹೇಳಕ್ಕೂ ಇಲ್ಲ, ನಮ್ದು ಎಲ್ಲ ಬದಿ ಯಾವ ಬದಿ ನೆಡಲ್ಲ ಅಂತ ಹೇಳಕ್ಕೂ ಇಲ್ಲ. ಅದೇ ಹೇಳ್ತಾರಲ್ಲ, ಕೋಡಿ ತಲೆಯಿಂದ ಕ್ವಾಟದ ಬದಿಯವರೆಗೂ ಎಲ್ಲ ಬದಿಗೂ ನೆಟ್ಟಿತ್ತು.
3: ಎಲ್ಲ ಬದಿಗೂ ಗಿಡ,
5: ಎಲ್ಲ ಬದಿಗೂ ಗಿಡ
3: ನೆಡುದು. ಹೌದು, ಅದನ್ನ ಮ್ಯಾನೇಜ್ ಮಾಡ್ಕಲ್ಲ, ಮೇಂಟೈನ್ ಮಾಡ್ಕಲ್ಲ. ಅದೇ
5: ಮ್ಯಾನೇಜ್ ಅಂದ್ರೆ ಅದಂದ್ರೆ ನಾವೀಗ ಬರೀ ಗಿಡ ನೆಟ್ಟ ಬಿಡುದಿಲ್ಲ. ಈ ವೈಶಾಖಕ್ಕೆ ಯೋಗ ಮಂಡಲದವರು ಅದ್ರಲ್ಲಿ ನಮ್ ದಿನಶಚರ ಇದ್ರೆ ದಿನಶಚರ ಇವರೆಲ್ಲ ಸೇರಿ ಒಂದು ಗಿಡಕ್ಕೆ ನೀರನ್ನ ಹಾಕಿ ಅದನ್ನ ಪೋಷಿಸುವಂತ ಕಾರ್ಯಕ್ರಮ ಮಾಡ್ತಾರ, ಅದು ಇನ್ನು ಖುಷಿ. ಕೆಲವರು ಅಂದ್ರೆ ಗಿಡ ನೆಟ್ರ ನೆಡೋದವ್ರಿ ಮಾತ್ರ ಅವ್ರ ಜವಾಬ್ದಾರಿ, ಅದ್ ನಮ್ದು ಹಂಗ್ ನೋಡುದಿಲ್ಲ ನಾವು. ಗಿಡ ನೆಟ್ಟು ಸಹ ಅದು ಪೋಷಿಸುವ ಸಹ ಪೋಷಿಸುದು ನಾವು ಮಾಡತ್ತಾ, ನೆಟ್ಟ ಪ್ರಯತ್ನ ಇಲ್ಲಲ್ಲ. ಅದ್ರ ಮಟ್ಟಿಗೆ ನಮ್ದು ಯುವಕ ಮಂಡಲದವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಾಗಿ
3: ನೀರ್ ಹಾಕುದಲ್ಲ ಅವ್ರೆ,
5: ಅವ್ರ ಅಂದ್ರೆ ನಾವು ಹೋತಿಲ್ಲ ಒಂದು ವಾರನೂ ಹೆಂಗಸರು ಸಹ ಮಿಸ್ ಮಾಡುದಿಲ್ಲ. ಅಂದ್ರೆ ಎಲ್ಲ ಹೊತ್ತನ್ನು ಹೇಳಕಾತಿಲ್ಲ, ಕೆಲವ್ರು ಹಾಪರ್ ಎಲ್ಲ ಕೆಲವರೆಲ್ಲ ಹೊತ್ತು ಕೆಲವರು ಇದ್ ಮಾಡುತ್ತೆ, ಹೆಲ್ಪ್ ಮಾಡ್ತೇನೆ.
3: ಸೊ ಈಗ ನೀವು ಅಧ್ಯಕ್ಷ ಇರಲ್ಲ, ಏನೆಲ್ಲ ಹೊಸ ಯೋಜನೆ ಹಾಕೊಂಡಿರಿ ಅಂತ ಕತೆ?
5: ಹೊಸ ಯೋಜನೆ ಅಂತ ಇಲ್ಲ, ಯುವಕ ಮಂಡಲ ನಾವು ಹೇಳ್ತಾರಲ್ಲ, ಯುವಕ ಮಂಡಲದವ್ರು ಏನಿದ್ದು ಹೇಳ್ತಾರೋ ಅದನ್ನ ನಾವು ಚಾಚೆ ತಪ್ಪದೆ ಮಾಡ್ತೇವೆ. ಯಾಕಂದ್ರೆ ನಮ್ಮ ಮಾತೃ ಸಂಸ್ಥೆನೇ ಅವ್ರಲ್ಲ, ಅವ್ರು ಹೇಳಿದ ನಾವು ಮಾಡೋದು ನಮ್ದು ಕರ್ತವ್ಯ.
3: ನೀವು ಮಾತೃ ಸಂಸ್ಥೆ ಅಂತ್ರಿ, ನಾನ್ ಹೇಳ್ತ ಪಿತೃ ಸಂಸ್ಥೆ ಅಂತ. ಓಕೆ, ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಅನುಸರಿಸ್ತೀರಿ?
5: ಹೌದು, ಹಂಗೆ ಅವ್ರನ್ನ ಮೀರಿ ನಾವೆಂತ ಇದ್ ಮಾಡುದಿಲ್ಲ. ಯಾಕಂದ್ರೆ ನಮ್ಮ ಒಂದು ಹುಟ್ಟಿರೋದೆ ಅವರಿಂದ ಅಂತ ಹೇಳಕಲ್ಲ, ಅದೆಲ್ಲ ಒಂದು ಭಾರಿ ಖುಷಿ ವಿಷಯ. ಅದು ಅಂದ್ರೆ ನಾವು ಏನ್ ಬೇಜಾರು ಮಾಡ್ಕೊಂಡು ಏನ್ ಮಾಡುದಿಲ್ಲ, ಒಂದು ಖುಷಿಯಿಂದ ಅದೇನ್ ಹೇಳ್ತಾರೋ ಅದನ್ನ ಆಯ್ತಂತೇಳಿ ಇದ್ ಮಾಡ್ಕೊಂಡು ಬಂದಿತ್ತು.
3: ಈಗಿನ ಉಪಾಧ್ಯಕ್ಷರು ದಿನೇಶ್ ಆಚಾರ್ ಮಣೂರು, ನೀವ್ ಹೇಳಿ, ನಿಮ್ಗೆ ಈ ಹೆಂಗಸರ ಒಂದು ಸಂಘಟನೆ ಮಾಡುದಿತ್ತಲ್ಲ ಮಹಿಳಾ ಮಂಡಲ ಮಾಡುದು, ಅದು ನಿಮ್ಗೆ ಎಷ್ಟು ಒಪ್ಪಿಗೆ ಇದ್ದಿತ್ತಂದ್ರೆ?
6: ಒಪ್ಪಿಗೆ ಅಂದ್ರೆ ನಾನು ಆ ಟೈಮಲ್ಲಿ ಇರ್ಲಿಲ್ಲ ಸಂಘದಲ್ಲಿ, ಮುಂಚೆ ಸಂಘ ಓಪನ್ ಆಯ್ತು ಮಹಿಳೆಯರದ್ದು. ಅದ್ರ ಮೇಲೆ ನಾ ಸೇರದ್ದೆ. ಸೇರದಂದ್ರೆ ಒಂದು 6-7 ವರ್ಷ ಆಗಿರ್ಬೋದು. ಆದ್ರೂ ಫಸ್ಟ್ ಹೋದ ಟೈಮ್ ನಾ ಜಾಸ್ತಿ ಹೋತಿಲ್ಲ ಇತ್ತು. ಸಂಘದ ಬಗ್ಗೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಆತಿದ್ದಿತ್ತು. ಜಸ್ಟ್ ಈಗ ಕಣ್ಕ ಬರ್ತಿದ್ದೆ, ಓ ಇಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಅಂತ ಹೇಳಿ ದೂರಿನ ಕಣ್ಕ ಬರ್ತಿದ್ದೆ. ನಾನು ಮರ ಇದ್ದೊಳದು ಅದ್ರಡಿ ಕೂತ್ಕೊಂಡು
3: 5
6: ನಿಮಿಷ ಕಣ್ಕ ಬರ್ತಿದ್ದೆ. ಕಾರ್ಯಕ್ರಮ ಕಡಿಗೆ ಮತ್ತಿಗೆ ಪಂಚವರ್ಣದಾರ ಇದು ಹಾಕುದ ಕಾರ್ಯಕ್ರಮ ಲತ ಹೋಟ್ಲ ನಿತ್ತು ಅಲ್ಕೆ ಅಂತಿದ್ದೆ. ಅದು ಪಂಚವರ್ಣದಾರ ಒಂದು ಸಂಸ್ಥೆ, ಅದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆತ ಇರುತ್ತೆ. ಅದ್ರದ್ದಂದ್ರೆ ಒಂದ್ಸಲ ನಾನೇತು ಪ್ಯಾಟಿ ಬಂದಲ್ಲ ರಾಜ್ಯೋತ್ಸವದ ಮೆರವಣಿಗೆ ಬತ್ತೆ ಇತ್ತು ಇಲ್ಲಿಂದ. ಮೆರವಣಿಗೆ ಅಂದ್ರೆ ಅವ್ರ ಗೆಸ್ಟ್ ಬರ್ತಾರಲ್ಲ, ಅವ್ರನ್ನ ದೇವಸ್ಥಾನದಿಂದ ಮೆರವಣಿಗೆಲ್ಲ ಕರ್ಕ ಬರುದು. ಅದ್ ಬರ್ತಾ ಇದ್ರು ದೊಡ್ಡಣ್ಣ, ಇವ್ರು ಬರ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರು. ಆ ಟೈಮಲ್ಲಿ ಹೋ ಅಂತ ಹೇಳಿ ಕಣ್ಕಂಡೆ ಹೋದೆ. ಕಡಿ ಕಾರ್ಯಕ್ರಮ ಪಕ್ಕ ಇಲ್ಲ ನಂಗೆ. ಹಾಗೆ ನಾವು ಈ ಸಾಯಂಕಾಲ ಚಾ ಕುಡುಕೆ ಒಂದು ಕ್ಯಾಂಟೀನ್ ಹೋದ್ ಒಂದು 7 ಗಂಟೆ ನಂತರ. ಅಷ್ಟೊತ್ತಿಗೆ ಅದ್ರಲ್ಲಿ ಅಜಿತ್ ಆಚಾರ್ಯ ಮತ್ತೆ ಮಾಜಿ ಅಧ್ಯಕ್ಷರವರು ಅವ್ರು ಮತ್ತೆ ರವೀಂದ್ರ ಕೋಟ ಅವ್ರ ಅಲ್ಲಿ ಆಮ್ಲೆಟ್ ತಿಂಬತ್ರ ಒಂದು ಕ್ಯಾಂಟೀನ್ ಮುಂಡಕ್ಕೆ ಉಪ್ಕರ್ಯೋ ಹೀಗಿದೆ ಅಂತಾರೆ. ನಾನು ಅದೇ ಅಂಗಡಿ ಹೋತಿದ್ದೆ. ಹೋದಲ್ಲಿ ಹೀಗೆ ಗುರ್ತ ಅಜಿತ್ ಮುಂಚಿನ ಗುರ್ತ ನಂಗೆ. ನಮ್ದು ಆಚಾರ ಸಂಘ ಒಂದಿತ್ತ ಸಾಲಿರಾಮ್ದಲ್ಲ, ಅದ್ರಲ್ಲಿ ನಾವು ಇತ್ತು ತುಂಬಾ ವರ್ಕ್ ಮಾಡಿತ್ತದ್ರಂಗೆ ಅಜಿತ್ ಇದ್ದ. ಅಷ್ಟೊತ್ತಿ ಪರಿಚಯ ನಮ್ ಸಂಘ ಒಂದಿತ್ತು, ಅದ ನೀವು ಬನ್ನಿ, ನೀವು ಸ್ವಲ್ಪ ಅದ್ರಲ್ಲೆಲ್ಲ ಒಳ್ಳೆ ಇದ್ದಿದ್ರಲ್ಲ ಸಂಘದಲ್ಲೆಲ್ಲ ಓಡಾಡ್ತಿದ್ರಲ್ಲ, ನಮ್ ಸಂಘಕ್ಕೆ ಒಂದ್ ಬಂದ್ ಸೇರ್ಕಣಿ ಅಂತ ಹೇಳ್ತಿದ್ರು. ಆಯ್ತು ಕಾಮನ್ ಹೇಳಿ ಟೈಮ್ ಕೊಡಿ ಕಾಮನ್ ಹೇಳ್ದೆ. ಹಾಗೆ ಒಂದಲ್ಲ ಒಂದ್ ದಿವಸ ಅದೇ ಅಂಗಡಿಯಲ್ಲಿ ಸಿಕ್ಕುದು, ಆ ಬೀಡ್ ಅಂಗಡಿಯಲ್ಲಿ ಸಿಕ್ಕುದು ಆಮ್ಲೆಟ್ ತಿಂಬತ್ತಿಗೆ. ಹಾಗೆ ಒಂದ್ ದಿವಸ ಬನ್ನಿ ಮಾರ ಈ ರವೀಣ್ಣು ಹೇಳ್ರು, ಬನ್ನಿ ಮಾರ ನಮ್ ಸಂಘ ಸೇರಿ ಹಾಗೀಗ ಅಂದ್ರು. ಆಯ್ತಂತ ಹೇಳ್ದೆ, ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಆದ್ರೂ ನಮ್ಗೆ ಅಂತ ಕೆಲ್ಸ ಭಾರಿ ಖುಷಿ. ಈ ಗಿಡ ನೋಡುದು ಮನೆ ನಮ್ದು ಸಣ್ಣದೊಂದು 5 ಸೆಂಟ್ಸ್ ಒಂದು ಮನೆ ಇತ್ತು. ಅದ್ರಂಗ ಈ ಪಾಟ್ ಅಲ್ಲಿ ಗಿಡ ನಡ್ತಿತ್ತು ನಾವು. ನಟ್ರು ಸಹ ಹೆಡಿ ಬಿದ್ದ ಪಾಟ್ ಹೊಡೆದು ಹಾಪದ ಗಿಡ ಎಗಲ್ ಕಟ್ ಹಾಪದ ಈಗಿದೆಲ್ಲ ಆತಿತ್ತ. ಅದನ್ನ ಕಂಡು ಆದ್ರೂ ಒಂದು ಜಾಗೃತಿ ಮಾಡ್ತಿದ್ದಿತ್ತು. ಕಡಿಗಡಿ ಇದ್ರಲ್ಲಿ ಒಳ್ಳೆ ವರ್ಕ್ ಅಲ್ಲ, ಪಂಚವರ್ಣದ ತುಂಬಾ ಒಳ್ಳೊಳ್ಳೆ ಕೆಲಸ ಅಲ್ಲ, ನಮ್ಗದು ಭಾರಿ ಖುಷಿ ಅದ್ ಮಾಡುದನ್ನ ಹೇಳ್ರೆ. ಎಲ್ಲೆಲ್ಲೋ ಎಂತಕ್ಕೂ ಸಾಯಂಕಾಲ ಹತ್ತಲ್ಲ ಇದೆಲ್ಲ ಕೆಲಸ ಮಾಡ್ಲಕ್ಕಲ್ಲ ಅಂತ ಹೇಳಿ ಮನ್ಸಿಗೆ ಬಂತ. ಕಡಿಯೊಂದು ಸೇರ್ಕಂತ ಸೇರ್ದಂಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂತ. ಗಿಡ ನೋಡುದಲ್ಲಿ ಸ್ವಚ್ಛತೆ ಇದೆಯಲ್ಲಿ ಪ್ರತಿಯೊಂದು ಕೆಲಸ ಮಾಡುದು ಭಾರಿ ಖುಷಿ ಆತಿ. ಅವ್ರ ಲಲಿತ ನಮ್ಮ ಲಲಿತಕ್ಕೆ ಹೇಳ್ದಂಗೆ ಹಾಗೆ ಬೆಳಿಗ್ಗೆ ಆದಿತ್ಯವಾರ ಲೇಟ್ ಹೇಳುದು ಎಲ್ಲರೂ, ನಮ್ಗೆ ಆಗಲ್ಲ ಬೇಗ ಅರ್ಧ ಗಂಟೆ ಮತ್ತೂ ಬೇಗ ಎಚ್ಚರಿಕೆ ಇವತ್ತಲ್ಲಿ ಮಾತ್ರ ಮನೆಗೆ ಹೇಳ್ತಿ ಹೇಳ್ದು ಇತ್ತು. ಆದಿತ್ಯವಾರ ಕಡೆ ಕಾಮತಿ
3: ಮನೆಗೆಲ್ಲ ಹೆಂಗಿರ್ತಿತ್ತು ನಿಮ್ಗೆ ಸಪೋರ್ಟ್?
6: ಸಪೋರ್ಟ್ ಇದಿತ್ತು ಮನೆ ಅಪ್ಪ ಅಮ್ಮನ ಬಿಡಿ, ಇವ್ ಎಲ್ಲ ಆತ್ ನಮ್ಮ ಪಪ್ಪದ ಲೇಟ್ ಬೆಳಿಗ್ಗೆ ಬೇಗ ಆತ ಅವ್ರಿಗೆ ಗೊತ್ತಿರೋದಿಲ್ಲ ಹೆಣತಿ ಒಂದ್ ಕೇಂತಿದ್ದಾಳೆ. ಹಾ ಇವತ್ತಿಗೆ ಸ್ವಚ್ಛತೆ ಕಾಂತ ಬೇಗ ಎತ್ಕೊಂಡಿರೋ ಮಗ ಆತ್ತವಳಿಗೆ, ನನ್ಗೆ ಅವಳಿಕಿನ ಮುಂಚೆ ಎತ್ಕಂತೀನಿ ನಾನು. ಅಷ್ಟೊತ್ತಿಗೆ ನನ್ ಮಗಳು ಇದ್ದಾಳ ನಂಗೆ 9ನೇ ವರ್ಷ. ಅವಳು ನಾನು ಈಗ ಒಂದ 4-5 ತಿಂಗಳಿಂದ ಬತ್ತಿಲ್ಲ ಬಕ್ಕತ್ತ ಮಗು ಸಣ್ಣ ಮಗು ಅಂದಿತ್ತು. ಇಬ್ರು ಬಿಟ್ಟು ಬಂದ್ರಾಗ್ಲೇ ಅಂತಂದ್ರೆ ಅವಳು ನಾನು ಬಿಟ್ಟು ಬತ್ತಿದ್ದೆ, ಅವಳು ನನ್ನೊಟ್ಟಿ ಸ್ವಚ್ಛತೆಗೆ ಬರ್ತಾಳ ಸಾನಿಕ ಅಂತ ಹೇಳಿ. ಅವಳಿಗೂ ಭಾರಿ ಖುಷಿ. ಈಗ ನನ್ನ ಅವಳು ಮುಂಚಿನ ದಿವಸ ಹೇಳು ಶನಿವಾರ ದಿವಸವೇ ಆದಿತ್ಯವಾರ ಹೋಗ್ದಾರ ನಾಳೆಗೆ ಬೆಳಿಗ್ಗೆ ಹೋಗ್ದಾರೆ ನನ್ ಬಿಟ್ಟಿಗೆ ಹೋಗ್ಬೇಡಿ ಅಂತ ಹೇಳು. ಒಂದ್ಸಲ ಬಿಟ್ಟಿಗೆ ಬಂದೆ, ಬಿಟ್ಟಿಗೆ ಬಂದಲ್ಲಿ ಮರ್ತಾಳ ಅಮ್ರು ಅವ್ರ ಅಪ್ಪ ನನ್ ಬಿಟ್ಟಿಗೆ ಹೋರ್ ಸೀದಾ ಹೇಳ್ಕಂಡ. ಕಡೆಗೆ ನೆನ್ಪಿನ ಮುಂಚೆ ಹೇಳ್ ಬೇಗ ಇದ್ರೆ ಮಾತ್ರ ಕರ್ಕೋತಿ, ಇಲ್ಲಿ ಕರ್ಕೋತಿಲ್ಲ ಅವ್ನು. ಕಡೆ ನನ್ಕಿನ ಮುಂಚೆ ಎತ್ಕಂತಿದ್ದಾಳ, ಎದ್ಕೆ ಅವಳು ರೆಡಿ ನನ್ನ ಒಟ್ಟಿ ಬರ್ತಿದ್ದಾಳೆ. ಅದೇ ಅವಳಿಗೂ ಸಹ ಖುಷಿ, ಕಸ ಎಕ್ಕುದ ಪಪ್ಪುದ ಸಮುದ್ರ ಬದಿ ಅಂದ್ರೆ ಮತ್ತೆ ಖುಷಿ ಅವಳಿಗೆ. ಹಾ ನೀರ ಹಂಗಾಡು ಕತ್ತಲ್ಲ ನಾ ಬತ್ತಿ ಇವತ್ತು ಸಮುದ್ರ ಬದಿ ಅಪ್ಪ ಯಾಕೆ ಓ ಸಮುದ್ರ ಬದಿ ಬತ್ತಿ ಯಾಕೆ ಬತ್ತಿ ಭಾರಿ ಖುಷಿ ಆತಿತ್ತು. ಮತ್ತೆ ಈ ವರ್ಕ್ ನಮ್ದೆಲ್ಲ ತುಂಬಾ ಖುಷಿ ಕೊಡುತ್ತೆ ಮನ್ಸಿಗೆ. ಮತ್ತೆ ಈ ಮಕ್ಕಳ ಕಸ ನಾವು ಈಗ ನಾ ಕರ್ಕೋ ಹತ್ತೆ, ನಾ ಕಾರಲ್ಲಿ ಕರ್ಕೋ ಹತ್ತೆ ಪತ್ತಿಗೆ ಚಾಕ್ಲೇಟ್ ತೆಗಿಸಿ ಕೊಡ್ತೆ, ಒಂದು ತಿಂಡಿ ತೆಗಿಸಿ ಕೊಡ್ತೆ. ಅವಳಿಗೆ ಹೇಳುದು ಪೇಪರ್ ಹರ್ಕ್ ಬಿಸಾಡೋಕಿಲ್ಲ, ಪ್ಲಾಸ್ಟಿಕ್ ಹರ್ಕೊಂಡು ತಿಂದಾದ್ಮೇಲೆ ಆ ಡೋರ ಒಂದ್ ಗ್ಯಾಪ್ ಇರುತ್ತೆ ಅದಕ್ಕೆ ಸಿಕ್ಸಿಡುದು. ಅವಳು ಅದೇ ತರ ಮಾಡ್ತಿದ್ದಾಳೆ. ಮತ್ತೆ ನಾನ್ ಈಗಳು ಕಾರಂಗಿತ್ತು ಬಾಟ್ಲಿ, ಒಂದ್ 3-4 ಬಾಟ್ಲಿ ಇತ್ತು ಜ್ಯೂಸ್ ಕುಡಿದ್ ಬಾಟ್ಲಿ ಹುಡುಕಾಗ ನಿಜವಾಗ ಯಾವ ಜ್ಯೂಸ್ ಅಲ್ಲ, ನಾ ಕುಡಿದ್ರೆ ಆ ಬಾಟ್ಲಿನ ಹೊರ ಬಿಸಾಡುದಿಲ್ಲ, ಕಾರಂಗೆ ಇಟ್ಕಂತದ್ ಈಗಳು ಇತ್ತ ಡೋರ್ ಹಂಗ ಇವತ್ ಕಣ್ಕ ಬಂದಿ ಕಾರಂಗಿತ್ತು. ನಿನ್ನೆ ಐಸ್ ಕ್ರೀಮ್ ತಿಂದದ್ದ ಐಸ್ ಕ್ರೀಮ್ ಕವರು ಅದ್ರಾಗಿತ್ತ, ಪೇಪರ್ ಆಯ್ಲಿ ಜರಿ ಅಲ್ಲಿ ಅಂತದೇ ಇಲ್ಲಿ. ಈಗ ನಾವು ಪ್ಯಾಟಿ ಕರ್ಕೋತ್ ಹೆಂಗ್ಸರ್ ಆಯ್ಲಿ ಅಪ್ಪ ಆಯ್ಲಿ ಯಾರು ಕರ್ಕೋತ್ ಮಕ್ಕಳಿಗೆ ತಿಂಡಿ ತೆಗಿಸಿ ಕೊಡ್ತಾರೆ. ತಿಂಡಿ ತೆಗಿಸಿ ಅವ್ರು ಹೇಳಕ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಹೇಳುದಿಲ್ಲ ಮಕ್ಕಳ ತಿಂಡಿ ತಿಂದಾದ್ಮೇಲೆ ಅದನ್ನ ಬಿಸಾಡ್ಬೇಡಿ, ಅದ್ ನಮ್ ಕೈ ಕಿಸಿ ಎಲ್ಲೋ ಯಾಕರ್ ಹೈಕಣಿ. ಅದನ್ನ ನಾವ್ ಮನೆ ತಂದ ಇವ್ರು ಹೇಳ್ದಂಗೆ ಅದನ್ನ ತಂದ ಪ್ಲಾಸ್ಟಿಕ್ ಇವ್ರ ತಕೊಂಡ ಬತ್ರ ಅದಕ್ಕೆ ಚೀಲಕ್ಕೆ ಹಾಕಿಟ್ರು ಆಗತ್ತೆ. ಇವ್ರ ಎಂತ ಸುಮ್ನೆ ಐಕಂತ್ರ ಬಿಸಾಡ್ಬೇಡಿ ಏನು ಹೇಳುದಿಲ್ಲ, ಅವ್ರ ಮಕ್ಕಳು ಬಿಸಾಡಲಿ ಅಂದ್ರೆ ಇವ್ರ ಕೈದು ತಪ್ಪಿಹೋದಂಗ ಆತ. ಈಗಲೇ ಯಾರು ಬ್ಯಾಗ್ ಹಿಡ್ಕೊ ಬರ್ತಿಲ್ಲ, ಖಾಲಿ ಒಂದು ಮೊಬೈಲ್ ಒಂದ್ ಸಣ್ಣದೊಂದು ಪರ್ಸ್ ಬ್ಯಾಗ್ ಹಿಡ್ಕೊಂತಿಲ್ಲ. ಆದ್ರೂ ಮಕ್ಕಳ ಕಿಸಿ ಹಾಕೊಂಡು ಮಕ್ಕಳನ್ನ ಹೇಳಕ್ ಚೆಂಡಿ ವಸ್ತು ಇಲ್ಲಿ ಅಂತದೇ ಇಲ್ಲಿ ಒಂದ್ ಪ್ಲಾಸ್ಟಿಕ್ ಹಾಕೊಂಡು ಕಿಸಿ ಹಾಕೊಂಡು ಮನೆಗೆ ಬಂದದ್ರೆ ಅಂತ ನೀ ಇಲ್ಲುವರಿ ಮಾಡಬಹುದು, ಅದ್ ಮಾಡುದಿಲ್ಲ.
3: ಆ ಮಕ್ಕಳ ಅದನ್ನ ಮತ್ತೆ ಫಾಲೋ ಮಾಡ್ತೋ ಅಂತ.
6: ಮತ್ತೆ ವಿವೇಕಾ ಸ್ಕೂಲ್ ಅಲ್ಲಿ ನಾವು ಎಂತ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಎಲ್ಲ ಮಾಡುತ್ತೆ ರವೀಣ್ಣ, ನಾವು ಎಲ್ಲ ಹೊತ್ತು ಹೊರಟಿ ಹೋಗಿ ಹೊತ್ತು. ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರಲ್ಲ ಯಾವ್ದು ವಿವೇಕಾ ಸ್ಕೂಲ್ ಮಕ್ಕಳು, ಆ ಮಕ್ಕಳು ನಾನು ಒಂದ್ ದಿವಸ ನಾನು ನಮ್ಮ ರಸ್ತೆ ನಾನು ಬೈಕಲ್ಲಿ ಹೋಗ್ತಿದ್ದೆ, ಎರಡು ಮಕ್ಕಳು ವೇಕಾಯಿಸ್ಕೊಂಡು ನಡ್ಕೊ ಕಾಟದಂಗ್ ಇಳ್ಕೊಂಡು ನಡ್ಕೊ ಹೋಗ್ತಾ ಇದ್ರು. ನಡ್ಕೊಪ್ಪರ ಅವ್ರ ಕುರ್ಕಿರಿ, ಒಬ್ಬಳ ಕೈಯಲ್ಲಿ ಕುರ್ಕುರಿ ಮತ್ತವಳ ಕೈಯಲ್ಲ ಜ್ಯೂಸ್ ಬಾಟ್ಲಿ. ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ, ಅವ್ರ ನಡ್ಕೊಪ್ಪ ನಾ ಹಿಂದೆ ಇದ್ದೆ, ತಿಂದ್ರು ಅಲ್ಲಿ ತೆಗ್ದಿಸಾಳಿ. ಅವ್ರ ಮುಂಚೆ ಒಂದ್ ವಾರವೋ ಒಂದ್ ತಿಂಗಳ ಹಿಂದೆ ನಾವು ಮಾಹಿತಿ ಕೊಟ್ಟಿ ಬಂದಿತ್ತು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮಾಡಿ ಅನ್ನ. ಆದ್ರೂ ಅದನ್ನ ಅಲ್ಪಿಸಾಡ್ರೆ ಕಂಡೆ, ನಾ ಮುಂದ್ ಬಂದ್ ಹೇಳ್ದೆ ಎಲ್ ಬಿಸಾಡ್ದೆ ನೀ ಕುರ್ಕುರಿ ಓಲ್ ನೈಕ್ ಅಂಗಡಿ ತಕ್ಕ ತಿನ್ಕ ಬತ್ತಿದ್ದೆ, ಎಲ್ ಬಿಸಾಡ್ದೆ ನಾವ್ ಅಲ್ಲಿ ಬಿಸಾಡ್ದೆ ಅಂಕಲ್ ಅಂದ. ಬಿಸಾಡ್ಬೇಡಿ, ನಿಮ್ ಮೊನ್ನೆ ಮಾಹಿತಿ ಕೊಟ್ಟಿರ್ ನೆನ್ಪಿತ್ತಲ್ದ, ಅದ್ ಎಂತ ಬಿಸಾಡ್ದಕ್ಕೆ ಇಲ್ಲ, ಇನ್ ಬಿಸಾಡ್ದು ಇಲ್ಲ ಅಂದ್ರೆ. ಆದ್ರೂ ಅವ್ರಿಗೆ ಅದೊಂದು ಜಾಗೃತಿ ಮೂಲಕ ಅವರಿಗೆ ಅಷ್ಟು ಇದ್ದ ಮಾಹಿತಿ ಕೊಟ್ಟ ಮೇಲೂ ನಾವು ನಮ್ಮ ಗ್ರಾಮ ನಾವು ಕ್ಲೀನ್ ಇಟ್ಕೊಳಕ ಕಸ ಬಿಸಾಡಿ ದನ ಕರು ಏನಾರು ತಿಂದು ಅವ್ದ ಆರೋಗ್ಯ ಹಾಳತ್ತ, ಅದನ್ನ ಜಾಗೃತಿ ಯಾರು ಮಾಡೋದಿಲ್ಲ. ಮನೆಂಗಾರು ಹಾಗೆ ಪ್ಲಾಸ್ಟಿಕ್ ಈಗ ಒಂದು ಊಟ ತಕ ಬಂದ್ರೆ, ಒಬ್ರು ಒಂದು ಊಟಕ್ಕೆ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ಒಂದು ಊಟ ತಕ ಬಂದ್ರೆ 7 ಕೊಟ್ಟೆ ಇರುತ್ತೆ. ಅದ್ರ ನಮ್ಮ ಅಧ್ಯಕ್ಷರು ಹೇಳ್ದ, ಮೋಹನ್ ಪೂಜಾರ್ ಹೇಳ್ದಂಗೆ 7 ಕೊಟ್ಟೆ ಇರತ್ತೆ. ಅದಲ್ಲೇ ಮತ್ತೊಂದು ದೊಡ್ಡ ಕೊಟ್ಟೆ ಇರತ್ತೆ, ಮಜ್ಜಿಗೆ ಬೇರೆ, ಹುಳಿ ಬೇರೆ, ಸಾರಿ ಬೇರೆ, ಪಾಯ್ಸಕ್ ಬೇರೆ, ಅಷ್ಟ ಮತ್ತ ಟೋಟಲ್ ಕಟ್ಟು ಒಂದು ಜರಿ ಇರುತ್ತೆ ಅದರಲ್ಲಿ. ಅದೇ ಅದೆಲ್ಲ
3: ಫಸ್ಟ್ ಆಫ್ ಆಲ್ ಕೊಟ್ಟೆಲ್ಲಿ ನಾವು ತಿಂಬಕಾಗ, ಬಿಸಿ ಬಿಸಿ ಸಾಂಬಾರ ಸಾರ ಹಾಕಿ ಕೊಟ್ಟಿರ್ತಾರೆ, ಅದನ್ನ ತಿಂಬಕ್ಕೆ.
6: ಲಾಸ್ಟ್ ಟೈಮ್ ಒಂದು ಹಾಗೆ ನಮ್ದು ನ್ಯೂಸ್ ಬಂದಿತ್ತು ಮೊಬೈಲ್ ಅಲ್ಲಿ ಬಂದಿತ್ತು, ಹೋಟ್ಲ್ ಅಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡಿ ಸ್ವಾಮಿಯವರು, ಅವ್ರಿಗೆ ನಿಜವಾಗಿ ಬಾಳೆಲ್ಲಿ ಹಾಕಿ ಕೊಟ್ಕಲ್ಲ, ಪ್ಲಾಸ್ಟಿಕ್ ಹಾಕಿ ಕೊಟ್ಟು, ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಕೂಡ ಆ ಪ್ಲಾಸ್ಟಿಕ್ ಮೆಲ್ಟಾಯ್ತು, ಬಿಸಿ ಮಾಡಿ ಹಾಕ್ರಲ್ಲ ಫುಲ್ ಮೆಲ್ಟ್ ಆಗಿ ಮುದ್ದೆ ಆಗಿತ್ತು ಅದು. ನಮ್ಗಾಗಿ ನಮ್ಗೆ ಕೆಲವೊಂದು ಇದ್ರಲ್ಲಿ ಬಂದದಂದ್ರೆ ಪಂಚವನದಲ್ಲೇ ಬಂದ ಮೇಲೆ ಜಾಗೃತಿ ಆದ್ ನಾವು, ಯಾಕಂದ್ರೆ ಯಾರಲ್ಲಿ ಓಟ್ನ ಮುಂಚೆ ಬಿಸಿ ಬಿಸಿ ಕುಡ್ತಿದ್ದು, ಅದು ವಿಷಯ ಎಲ್ಲ ಬಂದ್ರ ಮೇಲೆ ನಮ್ಗೆ ಗೊತ್ತಾದ್ದು ಈ ಪ್ಲಾಸ್ಟಿಕ್ ಎಷ್ಟು ಬಿಡುತ್ತ ಪ್ಲಾಸ್ಟಿಕ್ ಲೋಡ್ ಅಂದ್ರ ಮೇಲೆ. ಮೊನ್ನ ಅಂಗಡಿ ಹೋರೆ ನಮ್ ಶ್ರೀ ಲೋಡ್ರೆ ಚಾ ಕೊಡಿ, ನಾವ್ ಹೇಳಿ ಯಾಕಂದ್ರೆ ಹೇಳ್ರೆ ಅದ್ರ ಮಾಹಿತಿ ಬಂದಿತ್ತಲ್ಲ ಅಂತ.
2: ಒಂದು ವರ್ಷದಿಂದ ನಾನೊಂದು ಮನೆ ಕಟ್ತಾ ಇತ್ತು, ಆ ಮನೆ ಕಟ್ಟಬೇಕಾದ್ರೆ ದಿವಸಕ್ಕೆ 7-8 ಜನ ಮೇಸ್ತ್ರಿಗಳು ಬರ್ತಾರೆ, ಅವ್ರು ಬಂದ್ ಬರ್ಬೇಕಾದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದೆ, ನೀವು ಪ್ಲಾಸ್ಟಿಕ್ ಊಟ ತಗ ಬಂದಿದ್ರೆ ಅದನ್ನ ಕ್ಲೀನ್ ತೊಳೆದಿಡಿ ಅಂತ. ಅವ್ರು ಆ ಕೆಲಸನ ಮಾಡ್ಲಿಲ್ಲ, ಒಂದು ದಿವಸ ಮಾಡಿದ್ರು, ಆಮೇಲೆ ನೋಡ್ಬೇಕು ಕವರ್ ಅಲ್ಲಿ ಕಟ್ಟಿ, ಯಾಕಂದ್ರೆ ಅವ್ರು ಅಲ್ಲೇ ಜೇರಿ ಕೊಟ್ಟಿ, ಅದ್ರ ಕೂಡ ಅದ್ರೊಳಗೆ ಅನ್ನ ಅಲ್ಲೇ ಸಾಂಬಾರ್ ಅಲ್ಲೇ, ಯಾಕಂದ್ರೆ ಸಾರು ಜನ ಯೋಚನೆ ಮಾಡ್ಬೇಕು ಅದನ್ನ ಏನ್ ಮಾಡ್ತಾರ ಅನ್ನೋದಲ್ಲ. ಬಿಡಿಸಿ ಬಿಡಿಸಿ ಹೇಳಿದೆ ಅವ್ರು ನನ್ ಮೇಲೆ ಸಿಟ್ಟವ್ರಿಗೆ, ನಿಂದ ಒಂದೇ ಸಹಿ, ನಿಂದ ಒಂದ್ ಮನೆಗೆ ಸಹಿ ಮರ, ನಾವು ಮತ್ತೆಲ್ಲ ಬದ ಹಿಂಗ್ ಮಾಡುದಿಲ್ಲ ಅಂತ. ಅದು ತಪ್ಪು, ಅವ್ರೆದ್ರೆ ಆ ಸಾಂಬಾರ್ ಜರಿ ಕೊಟ್ಟಿ, ಸಾಗು ಜರಿ ಕೊಟ್ಟಿ, ಚಟ್ನಿ ಜರಿ ಕೊಟ್ಟಿ, ತೋಳದ ತಲ್ಕದ ನಡಿ ಬಿಟ್ಟು ಒಣಸಿ ಅದನ್ನ ನಾನು ಮನೆಗೆ ಗುರುವಾರ ಗುರುವಾರ ಕಲೆಕ್ಷನ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೆ. ಜನ ಅಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂಡ್ರ ಮೇಲೆ ಅಂತ ಮಾಡೋ, ಅವ್ರದ್ದು ಗಲಾಟೆ ಮಾಡ್ಕೊಂಡು ನಾವೇ. ಸಾರ್ವಜನಿಕರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ನಂದು ಒಂದ್ ಸಣ್ಣ ಕ್ಯಾಂಟೀನ್, ಎಷ್ಟೋ ಜನ ಬರ್ತಾರೆ ಅವ್ರು ಹೇಳ್ತಾರೆ, ಯಾಕಂದ್ರೆ ಅವ್ರ ದಿನೇಶ್ ಆಚಾರ್ಯ ಹೇಳಿದ್ರೆ ಸ್ಟೀಲ್ ಗ್ಲಾಸ್ ಅಲ್ಲಿ ನಮ್ಮ ಹೋಟ್ಲೆ ಬಂದ್ 100 ಸತ್ಯ, ಯಾಕಂದ್ರೆ ಎಲ್ಲರೂ ನಮ್ಮ ಸಂಘಟನೆ ಇರುವವರೆಲ್ಲರೂ 27 ಜನ ಮಹಿಳೆಯರಿರ್ಬಹುದು, 30-32 ಜನ ಯುವಕ ಮಂಡಲದ ಹುಡುಗರಿರ್ಬಹುದು, ಇವತ್ತು ನಮ್ಮಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ನೀರು ಕುಡಿಯುವುದಿಲ್ಲ, ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕುಡಿಯುವುದಿಲ್ಲ, ಎಲ್ಲ ಅವಾಯ್ಡ್ ಮಾಡಿದ್ದಾರೆ, ಪ್ಲಾಸ್ಟಿಕ್ ಅಲ್ಲಿ ತಂದು ಕಟ್ಟದ ವಸ್ತುಗಳು ತಿನ್ನುವುದಿಲ್ಲ. ಆದ್ರೆ ಒಂದು 70% ನಮ್ಮಲ್ಲಿ ಅವಾಯ್ಡ್ ಮಾಡಿದ್ದಾರೆ ಇವಾಗ, ಅದನ್ನ ನೋಡಿ ಬೇರೆಯವ್ರು ಕಲಿತಿದ್ದಾರೆ. 150 ವಾರ ಇದರಲ್ಲೂ 5.5 ಕಿಲೋಮೀಟರ್ ನಾವು ಬೀಚ್ ಕ್ಲೀನ್ ಮಾಡಿದ್ವಿ, 200ನೇ ವಾರಕ್ಕೂ ಹೆಚ್ಚು ಕಡಿಮೆ 3-4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕ್ಲೀನ್ ಮಾಡಿತ್ತು. ಹೀಗೆ 300ನೇ ವಾರಕ್ಕೆ ಹೆಚ್ಚು ಕಡಿಮೆ ಕೋಡಿಯಿಂದ ಕೋಟಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರಿಗೆ 5.5 ಕಿಲೋಮೀಟರ್ ಬೀಚ್ ಕ್ಲೀನ್ ಮಾಡಿದ್ದೇವೆ. ಸಾಧಾರಣ ನನ್ನ ಅಂಜದ ರೆಕಾರ್ಡ್ ಅದು, ಯಾಕಂದ್ರೆ ಯಾವ ಸಂಘಟನೆಯವರು ಮಾಡ್ಲಿಕ್ಕಿಲ್ಲ. ಕೋಡಿಯಿಂದ ಹೆಚ್ಚು ಕಡಿಮೆ ರಾಷ್ಟ್ರ ನಮ್ಮ ಬೀಚಿನ ಕೋಡಿಯಿಂದ ನಮ್ಮ ಸಂಘಟನೆ ಜೊತೆಲಿ ಇತರ ಸಂಘಟನೆ ಇರ್ಬೋದು, ಮನೋರ್ ಫ್ರೆಂಡ್ಸ್ ಇರ್ಬೋದು, ಹಂದಟ್ಟು ಮಹಿಳಾ ಬಳಗ ಇರ್ಬೋದು. ಮತ್ತೆ ನಮ್ಗೆ ಇನ್ನೊಂದು ದೊಡ್ಡ ಏನಂತ ಹೇಳಿದ್ರೆ ಗೀತಾನಂದ ಫೌಂಡೇಶನ್ ಅವ್ರು ನಮ್ಮನ್ನ ಈ ಮಟ್ಟಕ್ಕೊಂದು ಬೆಳೀಲಿಕ್ಕೆ ಕಾರಣ ಗೀತಾನಂದ ಫೌಂಡೇಶನ್ ಅವ್ರು, ನಮ್ಮ ಅದ ಪ್ರವರ್ತಕರಾದ ಆನಂದ್ ಸಿಕ್ಕಿಂದ ಅವ್ರು ಅದನ್ನ ನಮ್ಮನ್ನ ಬೆನ್ ತಟ್ಟಿದ್ದಾರೆ, ನೀವು ಈ ನಮ್ಮನೆ ಕೆಲಸ ಮಾಡ್ಬೇಕಂತ. ಇವತ್ತು ನಾವು ಪಂಚವರ್ಣ ಸಂಘಟನೆಯವರು ಒಂದೆರಡು ಕೆಲಸ ಮಾಡ್ಲಿಲ್ಲ, ಯಾಕಂದ್ರೆ ನಮ್ಮ
3: ಈಗ ನಿಮ್ದು ಪಂಚವರ್ಣದಿಂದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಆಯ್ತು, ರೈತರೆಡೆ ನಮ್ಮ ನಡೆ ಅಂತ. ಸೊ ಪಂಚವರ್ಣದಿಂದ ಒಂದು ವಿಶೇಷ ಕಾರ್ಯಕ್ರಮ ಆಯ್ತು, ನಾವು ರೈತರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ದಾರೆ, ರೈತರಿಗೆ ಗೌರವ ಇಲ್ಲ, ರೈತರಯ್ಯೋ ಗೆದ್ದಿಗಿಳ್ದು ಎಂತ ಬೇಸಾಯ ಮಾಡುದು, ಎಂತ ಸಿಕ್ಕುತ್ತೆ ಅದ್ರಗೆ, ಹೊಟ್ಟೆ ತುಂಬುದಿಲ್ಲ ಅಂತ ಒಂದು ನಿಕೃಷ್ಟ ಭಾವದಿಂದ ಕಾಣುವಂತದ್ದು. ಆದ್ರೆ ನೀವು ಸೇರ್ಕೊಂಡ ರೈತರೆಡೆ ನಮ್ಮ ನಡೆ ಅಂತ ಹೇಳ್ಕೊಂಡ ರೈತರ ಮನೆಗೆ ನೀವು ಹೋಗಿ ಅವರನ್ನ ಗುರುತಿಸುವ ಕಾರ್ಯಕ್ರಮಗಳೆಲ್ಲ ಮಾಡೋ ಶುರು ಮಾಡ್ರಿ, ಇದ್ರ ಬಗ್ಗೆ ಹೇಳಿ ಸರ್.
2: ಮೇಡಮ್, ಏನಂತ ಹೇಳಿದ್ರೆ ಈ ರೈತರೆಡೆ ನಮ್ಮ ನಡಿಗೆ ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಮುಖ್ಯ ರೂವಾರಿ ಆದವರು ನಮ್ಮ ಆನಂದ್ ಸಿಕ್ಕಂದವ್ರು, ಯಾಕಂದ್ರೆ ಅವ್ರ ಹಿಂದೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನಿಂದ ನಿಂತು ನಮ್ಗೆ ಪ್ರೋತ್ಸಾಹ ಕೊಡೋರು. ಹಿಂದೆ ಹೇಳಿದ್ರು ಅವ್ರ ಒಂದು ಮಾತು, ನೀವು ರೈತರನ್ನೊಮ್ಮೆ ಮನೆಗೆ ಹೋಗಿ ಗುರುತಿಸಿ ನೋಡಿ, ಅವ್ರಿಗೆ ಆಗುವ ಆನಂದ ನೋಡಿ, ಖುಷಿ ನೋಡಿ ಅವ್ರ ಮುಖದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವ್ ಏನ್ ಮಾಡ್ತಂದ್ರೆ ಇವತ್ತು ನಮ್ದು 55 ರೈತರನ್ನ ಗುರುತಿಸಿದ್ದೆ, ಪ್ರತಿ ತಿಂಗಳ ಐವತ್ತೈದು ತಿಂಗಳಿಂದ 55 ರೈತರನ್ನು ಪ್ರತಿ ತಿಂಗಳು ಒಮ್ಮೊಮ್ಮೆ ರೈತರನ್ನ ಗುರುತಿಸುವಂತ ಕಾರ್ಯಕ್ರಮಗಳು. ಯಾಕಂದ್ರೆ ನಾವು ಇವತ್ತೇನು ರೈತರನ್ನು ಗುರುತಿಸಿದ್ದೇವೆ, ಆ ರೈತರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ ಇಬ್ಬರು ರೈತರಿದ್ದಾರೆ ನಮ್ಮ ಇದರಲ್ಲಿ. ಯಾಕಂದ್ರೆ ನಾವು ರೈತರಡೆ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ರೈತರಿಗೆ ಹೋಗಿ ಅವರಿಗೆ ಒಂದು ಶಾಲ್ ಹಾಕಿ ಬರುವಂತದ್ದಲ್ಲ, ಅವ್ರಿಗೆ ರೈತರಿಗೆ ಬೇಕಾಗಿರೋ ಒಂದು ಪರಿಕರಗಳನ್ನು ಅವ್ರ ಮನೆಗೆ ಕೊಟ್ಟು ಬರ್ತೇವೆ. ಅವ್ರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಗೋಪೂಜೆ ಮಾಡಿ ರೈತರಿಗೆ, ಆ ರೈತರಲ್ಲಿರೋ ಅವ್ರ ಮನೆಯಲ್ಲಿರೋ ದನಕ್ಕೊಂದು ಗೋಪೂಜೆ ಮಾಡಿ ಆ ರೈತರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿದಾಗ ಆ ರೈತರಲ್ಲಿರುವಂತ ಖುಷಿಗಳು ನೋಡ್ಬೇಕು ಎಂತ ಖುಷಿ. ಯಾಕಂದ್ರೆ ಒಂದು ನಾವು ಬೇಳೂರಲ್ಲಿ ಒಂದು ಹುಡುಗಿ ನಾವು ಸನ್ಮಾನ ಮಾಡಿದ್ದು ದಿಶಾ ದೇವಾಡಿಗ, ನಿಶಾ ದೇವಾಡಿಗ ಅಂತ. ಆ ಹುಡುಗಿ ಆವಾಗಲೇ ಒಂದು ತಾಯಿ ತಂದೆ ನನ್ನ ತೀರಿ ಹೋಗಿದ್ರು, ತಂದೆ ಮಾಡ್ತಿದ್ದನ್ನ ಕೆಲಸವನ್ನು ಬಿಡಬಾರ್ದು ಅಂತ ಹೇಳಿ ಆ ಹುಡುಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ಲು. ಅವಳು ಚಾವಂತಿ ಇರ್ಬೋದು, ಕರ್ಗುಂಜಿ ಇರ್ಬೋದು, ಆವುಡಿ ಇರ್ಬೋದು, ಉದ್ದ ಇರ್ಬೋದು, ಹೆಸರು ಇರ್ಬೋದು, ಬತ್ ಇರುವಂತ ಜಾಗದಲ್ಲಿ ಸ್ವಲ್ಪ ಗೇಣಿ ಜಾಗದಲ್ಲಿ ಇರ್ಬೋದು. ಯಾಕಂದ್ರೆ ಆ ಹುಡುಗಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ನಮ್ಮಲ್ಲಿ ಒಬ್ಬ ಜಯರಾಮ್ ಶೆಟ್ರ ಅಂತ ಒಬ್ಬ ಭಾಸ್ಕರ್ ಶೆಟ್ರ ಅವರಿಗೆಲ್ಲ ನಮ್ಮ ನಾವು ಮಾಡಿದ ರೈತರಡೆ ಕಾರ್ಯಕ್ರಮ ಮಾಡದಂತ ವ್ಯಕ್ತಿಗಳಿಗೆಲ್ಲ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ 55 ಜನರಿಗೆ. ಯಾಕಂದ್ರೆ ನಾವು ಇಲ್ಲಿ ಬರೇ ಕೋಟ ಒಂದೇ ಇಟ್ಕೊಂಡಿಲ್ಲ, ಕೋಟ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಸಾಸ್ತಾನ ಇರ್ಬೋದು, ಪಾಂಡೇಶ್ವರ ಇರ್ಬೋದು, ಹಂಗಾರ್ಕಟ್ಟೆ, ಕೋಡಿ, ಪಾರಂಪಳ್ಳಿ, ಸಾಲಿರಾಮ, ಸಾಸ್ತಾನ, ಆ ಭಾಗದಲ್ಲಿರುವ ರೈತರನ್ನೆಲ್ಲ ಹೋಗಿ ಗುರುತಿಸಿದ್ದೇವೆ. ಅವಾಗ ರೈತ ಅವ್ರು ಹೇಳುದು, ನೀವು ಎಂತ ಮಾಡ ಪಂಚಾವಣದಲ್ಲಿ ಬಂದು ನಮ್ಮ ಮನೆಗೆ ಒಂದು ಸನ್ಮಾನ ಮಾಡಿರಲ್ಲ, ನಮಗೂ ದೊಡ್ಡ ಖುಷಿ ಅಂತಾರೆ. ಅದಕ್ಕಿಂತ ಖುಷಿ ಅಂತ ಇತ್ತು ನಮ್ಮ ಒಂದು ಸಂಘಟನೆಗೆ, ಉಡುಪಿ ಜಿಲ್ಲಾ ರೋಟರಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ, ಮಣಿಪಾಲದಲ್ಲಿ ಆಗಿರೋ ದೊಡ್ಡ ಕಾರ್ಯಕ್ರಮದಲ್ಲಿ ಇಂತಿಂತ ದೊಡ್ಡ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಪ್ರಶಸ್ತಿಯನ್ನ ನಾವು ಅರಿಸ್ತಾ ಹೋಗ್ಲಿಲ್ಲ, ಪ್ರಶಸ್ತಿ ನಮ್ಮನ್ನ ಹುಡ್ಕೊಂಡು ಬಂತು, ಅದಕ್ಕೆ ನಮ್ಗೆ ದೊಡ್ಡ ಖುಷಿ.
3: ನೀವು ಮಾಡೋ ಕೆಲಸಕ್ಕೆ
2: ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದಲ್ಲಿ ಬರೇ ರಾಜ್ಯೋತ್ಸವ ಅಲ್ಲ, ಆ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರೋರು, ಹೊರ ಜಿಲ್ಲೆಯಲ್ಲಿರೋರು, ನಮ್ಮ ರಾಜ್ಯದಲ್ಲಿರೋರನ್ನ ಪ್ರಭಾವಿ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ, ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ ವ್ಯಕ್ತಿಗಳನ್ನ ನಾವು ಗೌರವಿಸ್ತೇವೆ, ಗುರುತಿಸ್ತೇವೆ ಬಂದವೆ. ವಿಆರ್ಎಲ್ ಮಾಲೀಕರಾದ ವಿಜಯ ಸಂಕೇಶ್ವರ ಇರ್ಬೋದು, ಹಿಂದೆ ನಮ್ಮ ಕರ್ನಾಟಕ ಬ್ಯಾಂಕಿನ MD ಅವರಾದ ಮಾವಲೇಶ್ವರ ಭಟ್ ಇರ್ಬೋದು, ಪತ್ರಕರ್ತರಾದ ವಿಜಯಲಕ್ಷ್ಮಿ ಶುಭ್ರವರು ಅವರು ಸತ್ಯ ಕಾರ್ಯದ ಸನ್ಮಾನ ಮಾಡಿದ್ದೇವೆ, ನಮ್ಮ ಕ್ರೀಡಾಪಟು ರಿಶಾಂಕ್ ದೇವಳಿಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ ನೋಡಿ ನಮ್ದು ವಿಶೇಷ ನೋಡಿ, ಹರೇಕಾಳ ಹಾಜಪ್ಪ ಅನ್ನೋ ಒಂದು ವ್ಯಕ್ತಿಗೆ ನಾವು ನಮ್ಮ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೇವೆ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಎಂತ ನೋಡಿ ಎಂತ ವ್ಯಕ್ತಿಗಳು ನಾವು ಸನ್ಮಾನ ಮಾಡಿದ್ದೇವೆ ಅನ್ನೋದು. ಅಶಕ್ತರಿಗಿರ್ಬೋದು, ಆರೋಗ್ಯ ಅನಾರೋಗ್ಯ ಪೀಡಿತರಿಗಿರ್ಬೋದು, ಒಂದು ವರ್ಷದಲ್ಲಿ 2.5 ಲಕ್ಷ ರೂಪಾಯಿ ನಾವು ಅವರಿಗೆ ದಾನ ಮಾಡ್ತೇವೆ. 2.5 ಲಕ್ಷ ರೂಪಾಯಿ ಸಂಘದ ಸ್ವಂತ ದುಡ್ಡಲ್ದಿರೋ ದಾನಿಗಳಿಂದ ಬಂದ ದುಡ್ಡನ್ನ ನಾವು ಅದನ್ನ ದಾನ ಮಾಡ್ತೇವೆ. ಹೊಸ ಬದುಕು ಅಂತ ಅನಾಥಾಶ್ರಮ ಇದೆ, ಅಲ್ಲಿ ಹೋಗಿ ಆ ಆಶ್ರಮಕ್ಕೆ ದಿನಸಿಗಳನ್ನ, ಯಾಕಂದ್ರೆ 100 ರೂಪಾಯಿದಲ್ಲ ಒಂದು 20-25 ಸಾವಿರ ರೂಪಾಯಿ ದಿನಸಿ ಇರ್ಬೋದು, ಅವರಿಗೆ ಸ್ವಲ್ಪ ಮೌಲ್ಯಗಳನ್ನು ಕೊಟ್ಟು. ಅದೇ ರೀತಿಯಲ್ಲಿ ಬ್ರಹ್ಮಾವರದಲ್ಲಿ ಅಪ್ಪ ಅಮ್ಮ ಆಶ್ರಮ ಇರ್ಬೋದು, ನಿಮ್ಮ ಕೋಣೆಯಲ್ಲಿ ಒಂದು ಇದಿದೆ, ಯಾಕಂದ್ರೆ ಅವರು ಮಾನಸಿಕ ಕೋಣೆ, ಮಾನಸಿಕ ಅಸ್ತವ್ಯಸ್ತ ಒಂದು ಮಕ್ಕಳದೊಂದು ಸಣ್ಣ ಆಶ್ರಮ ಇದೆ. ಪ್ರತಿ ಸ್ವಾತಂತ್ರ್ಯೋತ್ಸವದಲ್ಲ ನಾವು ಧ್ವಜಾರೋಹಣ ಮಾಡಿ ಇಲ್ಲಿದ್ದವರು ಸಿಹಿ ತಿಂಡಿ ಕೊಟ್ಟು ನಾವು ಹಣ್ಣು ಹಂಪಲುಗಳನ್ನು ಮತ್ತು ಇಷ್ಟು ದಿನಸಿಗಳನ್ನು ತಗೊಂಡು ಪ್ರತಿಯೊಂದು ಆಶ್ರಮಕ್ಕೂ ಇವತ್ತಿಗೂ ನಾವು ಮಾಡ್ಕೊ ಬರ್ತಿದ್ದೇವೆ. ಒಂದು 5 ಮಕ್ಕಳಂತದೂ ತಗೊಂಡಿದ್ದೇವೆ, 5 ಮಕ್ಕಳನ್ನು ಹೆಚ್ಚು ಕಡಿಮೆ 10 ವರ್ಷ ಆಯ್ತು, ಒಂದು ಫಸ್ಟ್ ಒಂದು ಮಗುವಿನ ದತ್ತು ತಗೊಂಡದ್ದು. ಇವತ್ತು 5 ಮಕ್ಕಳಾಗಿದ್ದಾರೆ ನಮ್ಮ ಪಂಚವರ್ಣ ಸಂಸ್ಥೆಯಲ್ಲಿ. ಆ ಮಕ್ಕಳ ಸಂಪೂರ್ಣ ಖರ್ಚು ವೆಚ್ಚ, ಶಾಲೆ ಹೋಗೋದಿರ್ಬೋದು, ಶಾಲೆ ಹೋಗೋ ಬಸ್ಸಿನ ಚಾರ್ಜ್ ಇರ್ಬೋದು, ಆ ಮನೆಯಲ್ಲಿ ಇವತ್ತು ಮನೆಯಲ್ಲಿ ಹಾಕುವಂತ ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡಿದ್ವಿ. ನಮ್ಮ ಮುಂದಿನ ಯೋಚನೆ ಏನ್ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು. ಇಂಥ 10 ಹಲವು ಕಾರ್ಯಕ್ರಮ ಮೇಡಮ್ ನಮ್ಮ ಇನ್ನು ಹೇಳ್ತಾ ಹೋದ್ರೆ ಆ ಕಾರ್ಯಕ್ರಮದಲ್ಲಿ ಇಷ್ಟ ಇದೆ. ದೊಡ್ಡಣ್ಣನದ ಚಿತ್ರನಟರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಸಹಕಾರ ಮಾಡ್ತಾನೆ ಹೇಳಿದಾಗ ನಮ್ಗೆ ನಮ್ಮ ಸಂಘದಲ್ಲಿ ಇರೋರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ನಮ್ಮ ಸಂಘಟನೆ ಯಾವ ಮಟ್ಟಕ್ಕಿದೆ, ನಮ್ಮ ಸಂಘಟನೆ ಇನ್ನೂ ಬೆಳಿಬೇಕು, ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡಬೇಕು, ನಮ್ಮ ಸಂಘಟನೆ ಇನ್ನೂ ಯೋಚನೆಗಳು ತುಂಬಾ ಇದೆ.
3: ಸುಜಾತಾ ಮೇಡಮ್, ನೀವು ಸಂಚಾಲಕಿ ಅಲ್ಲ?
7: ಹೌದು.
3: ಸೊ ಎಂತೆಲ್ಲ ಆಯ್ತು ನಿಮ್ಮಿಂದ ಅಥವಾ ನಿಮ್ಮೆಲ್ಲರಿಂದ ಕೆಲಸಗಳು, ಎಲ್ಲ ಹೆಣ್ಮಕ್ಕಳನ್ನ ಒಟ್ಟಾಕೊಂಡ ಪಂಚವರ್ಣ ಯುವಕ ಮಂಡಲ ಇದರೊಟ್ಟಿಗೆ ಸೇರ್ಕೊಂಡ ಏನೆಲ್ಲ ಕೆಲಸಗಳಾಯ್ತು ಅದನ್ನೊಂಚೂರು ಹೇಳಿಬಿಡಿ.
7: ಪಂಚವರ್ಣ ಯುವಕ ಮಂಡಲ, ಮಹಿಳಾ ಮಂಡಲ, ಪಂಚವರ್ಣ ಯುವಕ ಮಂಡಲದ 25ನೇ ವರ್ಷಕ್ಕೆ ಮಹಿಳಾ ಮಂಡಲವನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ನಾನು ಪಂಚವರ್ಣ ಯುವಕ ಮಂಡಲದಿಂದ ಸರಿಸುಮಾರಾಗಿ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ, ಮಹಿಳಾ ಮಂಡಲದ ಸ್ಥಾಪನೆಗಿಂತ ಮುಂಚೆಯಿಂದನು. ಯಾಕಂದ್ರೆ ನಮ್ಮದೊಂದು ವಿಪ್ರ ಸಂಘಟನೆ ಇದೆ ಸಾಲಿಗ್ರಾಮದಲ್ಲಿ, ಆ ವಿಪ್ರ ಸಂಘಟನೆಯ ಸಹಯೋಗ ಪಂಚವರ್ಣ ಮಹಿಳಾ ಮಂಡಲದ ಯುವಕ ಮಂಡಲದ ಜೊತೆ ಹಲವಾರು ಕಾರ್ಯಕ್ರಮದ ಜೊತೆ ಬಂದವರು. ಆ ಒಂದು ವಿಪ್ರ ಮಹಿಳಾ ಬಳಗದಿಂದ ನಾನು ಒಬ್ಬ ಸಾಮಾನ್ಯ ಸದಸ್ಯೆಯಾಗಿ ಪಂಚವರ್ಣ ಯುವಕ ಮಂಡಲದವರ ಜೊತೆ ಸ್ವಚ್ಛತಾ ಅಭಿಯಾನಕ್ಕೆ ಬಂದು ಬಹಳ ಖುಷಿ ಅನಿಸೋದು ಅವರ ಸ್ವಚ್ಛತಾ ಅಭಿಯಾನ. ಪ್ರತಿ ಭಾನುವಾರ ಸ್ವಚ್ಛ ಮಾಡುವಂಥದ್ದು ರಸ್ತೆ ಇರ್ಬೋದು, ಕಡಲ ಕಿನಾರೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇವೆಲ್ಲವನ್ನ ಸ್ವಚ್ಛ ಮಾಡುವಾಗ ನನಗೆ ಒಂದು ಖುಷಿಯಾಗಿದ್ದು ಅವರ ಒಂದು ಸ್ವಚ್ಛತಾ ಅಭಿಯಾನ. ಅದ್ರ ಜೊತೆ ಜೊತೆಯಲ್ಲಿ ಮಳೆಗಾಲದ 3 ತಿಂಗಳು ಗಿಡ ನೆಡುವಂಥದ್ದು, ದುಗಿತ ನಂದಣ್ಣ ಫೌಂಡೇಶನ್ ಇರ್ಬೋದು, ಅನ್ನಪೂರ್ಣ ನರ್ಸರಿ ಇರ್ಬೋದು, ಸಮುದ್ಯತ ಗ್ರೂಪ್ನವರ ಇವರೆಲ್ಲರ ಸಹಕಾರದಿಂದ ಒಂದು 1000 ಗಿಡ ನೆಡುವ ಯೋಜನೆ, ಹಲವಾರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಒಂದು ನೆರವಿನಿಂದ ಆಯಾ ಪ್ರದೇಶಕ್ಕೆ ಹೋಗಿ ಆಯಾ ಸಂಘಟನೆಯವರ ನೆರವಿನಿಂದ ಅಲ್ಲಿ ಗಿಡವನ್ನು ನೆಟ್ಟು, ಕಾರಣ ಅಷ್ಟೇ ನಾವು ಆ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಆ ಊರಿನಲ್ಲಿ ಒಂದು ಸಂಘಟನೆ ಇದೆ ಅಂದ್ರೆ ನಮ್ಮ ನಾವು ನೆಟ್ಟ ಗಿಡವನ್ನು ಅವರು ಪೋಷಿಸ್ತಾರೆ ಬೆಳೆಸ್ತಾರೆ. ಆ ಒಂದು ಉದ್ದೇಶದಿಂದ ಯಾವ ಊರಿಗೆ ಹೋದ್ರು, ಈಗ ಕೋಡಿಯಲ್ಲಿ ಹೋದ್ರೆ ಕೋಡಿಯಲ್ಲಿ ಯಮುನಾ ಮೇಡಮ್ ಅಂತಿದ್ದಾರೆ, ಆ ಯಮುನಾ ಮೇಡಮ್ ಅವರ ಒಂದು ಸಂಘಟನೆ ನಾವು ಅವರ ಒಂದು ನೆರವಿನಿಂದ ಅಲ್ಲಿ ಗಿಡ ನೆಡ್ತಾ ಇದ್ದೇವೆ. ಈಗ ಅವರೇ ಸ್ವತಂತ್ರವಾಗಿ ಗಿಡ ನೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಂಚವರ್ಣ ಯುವಕ ಮಂಡಲದವರ ಒಂದು ನೆರವಿನಿಂದ. ಪ್ರಾಯಶಃ ಅದು ನಮಗೊಂದು ಹೆಮ್ಮೆ, ಯಾಕಂದ್ರೆ ನಮ್ಮ ಒಂದು ಮಾರ್ಗದರ್ಶನದಿಂದ ಅಲ್ಲಿ ಯಮುನಾ ಅವರು ಕೋಡಿಯಲ್ಲಿ ಗಿಡ ನೆಡ್ತಾರೆ ಎನ್ನುವಂಥದ್ದು. ಪ್ರತಿ ಭಾನುವಾರ ಅವರು ಒಂದು 10-15 ಮನೆಗಳಿಗೆ ಗಿಡ ನೆಡ್ಕೊಂಡು ಈಗ ಸುರಿಸುಮರಾಗಿ 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ನಾವೀಗ ತೆಕ್ಕಟ್ಟೆ ಭಾಗಕ್ಕೆ ಬಂದ್ರೆ ತೆಕ್ಕಟ್ಟೆ ಭಾಗದ ಅಲ್ಲಿ ಒಂದು ಸಂಘಟನೆ, ಮಣೂರು ಭಾಗಕ್ಕೆ ಹೋದ್ರೆ ಮಣೂರ ಫ್ರೆಂಡ್ಸ್ ಅವರ ಸಂಘಟನೆ ಇರ್ಬೋದು, ಹಂದಟ್ಟು ಬಂದ್ರೆ ಹಂದಟ್ಟು ಮಹಿಳಾ ಬಳಗದವರ ಸಂಘಟನೆ, ಹೀಗೆ ಆಯಾಯ ಸಂಘಟನೆಗಳಿಗೆ ಊರಿಗೆ ಹೋದಾಗ ಅಲ್ಲಿಯ ಸಂಘಟನೆಗಳ ವಿಶ್ವಾಸದೊಂದಿಗೆ ನಾವು ಗಿಡ ನೆಡುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರು ಹೇಳಿದಾಗೆ ರೈತರಡೆ ನಮ್ಮ ನಡೆ ಕಾರ್ಯಕ್ರಮ ಸರಿಸುಮಾರಾಗಿ ನಾವು ಕೊರೋನಾಕ್ಕೂ ಮುಂಚೆ ನಾವು ಪ್ರಾರಂಭಿಸಿದ್ದು, ಮಧ್ಯದಲ್ಲಿ ಕೊರೋನಾ ಬಂದದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಎನ್ನುವಂತಹ ಸರ್ಕಾರದ ಆದೇಶದೊಂದಿಗೆ ಅಲ್ಲೊಂದಿಷ್ಟು ಕಾರ್ಯಕ್ರಮ ಮಾಡಿದೆ. ಅದನ್ನು ನಿತ್ಯ ನಿರಂತರವಾಗಿ ಪ್ರತಿ ತಿಂಗಳು ಓರ್ವ ರೈತರನ್ನ ನಾವು ಆಯಾಯ ಭಾಗದಲ್ಲಿ ಗುರುತಿಸಿಕೊಂಡು ಬರ್ತಾ ಇರುವಂಥದ್ದು. ಪಂಚವರ್ಣದವರ ಬೆಳ್ಳಿ ಹಬ್ಬದಂದು ನಮ್ಮ ಮಹಿಳಾ ಮಂಡಲ ಸ್ಥಾಪನೆ ಆಯಿತು. ಮಹಿಳಾ ಮಂಡಲದಲ್ಲಿ ಪ್ರಥಮವಾಗಿ ನಾನು ಸದಸ್ಯೆಯಾಗಲಿಲ್ಲ, ತದನಂತರದಲ್ಲಿ ಒಂದು 6 ತಿಂಗಳು ಬಿಟ್ಟಾದ ಮೇಲೆ ನಾನು ಸದಸ್ಯೆಯಾಗಿ ಬಂದವಳು. ಯಾಕಂದ್ರೆ ನಾನು ಹೇಳಿದೆ ಫಸ್ಟ್ ಕೇಳಿದವಾಗ, ನಾನು ಅದಾಗಲೇ ಕೂಡ ನಾನು ಒಂದು ಸಂಘಟನೆಯಿಂದ ಪಂಚವರ್ಣ ಯುವಕ ಮಂಡಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ಪ್ರತ್ಯೇಕವಾಗಿ ಅಲ್ಲಿ ಮತ್ತೆ ಪುಣಿಸ್ಕೊಳ್ಳೋದು ಬೇಡ ಅಂತೇಳಿ ಹೇಳಿ, ಇಲ್ಲ ಮತ್ತೆ ಇವರು ಪುಷ್ಪ ಹಂದಟಿನವರ ಒಂದು ಒತ್ತಾಯದೊಂದಿಗೆ ನಾನು ಪಂಚವರ್ಣ ಮಹಿಳಾ ಮಂಡಲಕ್ಕೆ ಸದಸ್ಯೆಯಾಗಿ ಸೇರಿಕೊಂಡೆ. ಪ್ರಾಯಶಃ ಅದ್ರ ಮೇಲೆ ಕಲಾವತಿ ಅಶೋಕ್ ಅವರು ಅಧ್ಯಕ್ಷರು ಆದ್ರು, ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅವರ ಆಲೋಚನೆ ಇತ್ತು, ಯುವಕ ಮಂಡಲದವರು ಅದೆಷ್ಟೋ ಕೆಲಸಗಳನ್ನ ಮಾಡ್ತಾರೆ, ನಾವು ಯಾಕೆ ನಾವು ಒಂದು ಕೆಲಸ ಮಾಡಬಾರ್ದು ಅಂತ. ಆ ನಿಟ್ಟಿನಲ್ಲಿ ಹುಟ್ಟಿಕೊಂಡಿದ್ದು ನಮ್ದು ಅರಿವು ನಿಮಗಿರಲಿ ನೆರವು ಎನ್ನುವಂತಹ ಕಾರ್ಯಕ್ರಮ. ಅದರೊಂದಿಗೆ ನಾವು ಶಾಲೆಗಳಿಗೆ ತೆರಳಿ, ಇಲ್ಲ ಯಾವುದೋ ಒಂದು ಸ್ವಸಹಾಯ ಸಂಘದ ಸಭೆಗಳಿಗೆ ಹೋಗಿ, ಪಂಚಾಯತ್ ವಲಯದ ಸಂಜೀವಿನಿ ಒಕ್ಕೂಟದವರನ್ನ ಒಟ್ಟಾಕೊಂಡು, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಮನೋಸಹಜವಾದಂತಹ ಒಂದು ವರ್ಷ ಆದ ಮೇಲೆ ಒಂದು ಸಹಜವಾದಂತಹ ಕಾಯಿಲೆಗಳಿಗೆ ನಾವು ಅರಿವನ್ನು ಮೂಡಿಸುವಂಥದ್ದು, ಇಲ್ಲ ನಮ್ಮ ಪ್ರೌಢಾವಸ್ಥೆಯ ಮಕ್ಕಳಲ್ಲಿ ದೇಹದಲ್ಲಿ ಬದಲಾವಣೆಗಳಾಗುವಂತಹ ವ್ಯವಸ್ಥೆಯಲ್ಲಿ ಇದ್ದಾವಾಗ ಆ ಪ್ರೌಢಶಾಲೆಯ ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರುವಂತದ್ದು. ಅದನ್ನು ಈಗ ಕೂಡ ನಾವು ಎಲ್ಲ ಶಾಲೆಗಳಿಗೆ ತೆರಳಿ, ಸಂಘಟನೆಗಳಿಗೆ ತೆರಳಿ ಅದವನ್ನ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಸ್ವಲ್ಪ ಧಾರ್ಮಿಕವಾಗಿ ಮುಂದೆ ಬರಬೇಕು ಎನ್ನುವಂತಹ ಆಲೋಚನೆಯೊಂದಿಗೆ ಪಂಚವರ್ಣ ಮಹಿಳಾ ಮಂಡಲ ಭಜನಾ ಸಂಘಟನೆಯನ್ನ ಪ್ರಾರಂಭಿಸಿಕೊಂಡು ಬರ್ತಾ ಇದ್ದೇವೆ. ಭಜನೆ ತಂಡದ ಈ ಮನೆ ಒಕ್ಲಿಪ್ಪಕ್ಕು ಸಾಕು, ಇಲ್ಲ ಹಬ್ಬ ಹರಿದಿನ ಇವುಗಳೆಲ್ಲ ಹೋಗಿ ಅಲ್ಲಲ್ಲಿ ಹೋಗಿ ನಾವು ಭಜನೆ ಮಾಡ್ಕೊಂಡು ಬರ್ತಾ ಇತ್ತು. ಇದು ಒಂದು ನಮ್ದು ಮಹಿಳಾ ಸಂಘಟನೆ ಒಂದು ಸಾಧನೆ ಅಂತಾನೆ ಹೇಳಕ. ಹಾಗೆ ವಿಶೇಷವಾಗಿ ಹೇಳ್ಕಂದ್ರೆ ಈ ಆಸಡಿ ಹಬ್ಬ, ಈ ಆಸಡಿ ಹಬ್ಬ ಟೈಮಿಗೆ ನಾವು ಮಾಡ್ತಿದ್ದ ಆಸಡಿ ವಡ್ರು, ಆಸಡಿ 1 ತಿಂಗಳಿಗೆ ಯಾವ್ದಾರು 1 ದಿನ ಇಟ್ಕೊಂಡು ಆಸಡಿ ವಡ್ರು ಮಾಡ್ತಿತ್ತು. ಆ ಆಸಡಿ ವಡ್ರಲ್ಲ ವಿಶೇಷವಾಗಿ ಅಂದ್ರೆ ಫಸ್ಟ್ ಒಂದು 4 ವರ್ಷ ನಾವು ಮಾಡತ್ ನಮ್ಮ ಸಂಘಟನೆ ಒಳಗಿದ್ದರನ್ನೇ ನಾವು ಗುರುತಿಸ್ಕೊಂತ ಬಂದಿದ್ದ. ಯಾಕಂದ್ರೆ ನಮ್ಮನೆಯರ ನಾವು ಗುರುತಿಸ್ಕೊಂಬುದೊಂದು ನಮ್ಮೊಂದು ಆಲೋಚನೆಗೆ ನಾವು ಹೋದ. ನಮ್ಮವರು ನಾವು ಗುರುತಿಸ್ರೆ ಹೊರಗಿನವ್ರು ಆಮೇಲೆ ಗುರುತಿಸ್ತ್ರ, ನಮ್ಮ ಪ್ರತಿಭೆ ನಾವು ಒಂದು ಮಣಿ ಹಾಕಕ್ಕಂದೇಳಿ ಉದ್ದೇಶದಾಗೆ ಈ 4 ವರ್ಷ ನಾವು ನಮ್ಮ ಸಂಘಟನೆಯರನ್ನ ನಾವು ಗುರುತಿಸ್ಕೊಂತ. ಮೊನ್ನೆ ತಾನೇ ನಿನ್ನೆ ಮುಗಿಯತ್ತ ನಾವೊಂದು ಆಸಡಿ ವಡ್ರ ಕಾರ್ಯಕ್ರಮ, ಹಾಂಗಾಗಿ ಅದರೊಳಗೆ ನಾವು ನಮ್ಮ ರೇಡಿಯೋ ಕುಂದಾಪುರದ ಜ್ಯೋತಿ ಸಾಲಿಗ್ರಾಮದವರನ್ನ ಗುರುತಿಸ್ತು. ಇದೇ ಫಸ್ಟ್ ಟೈಮ್ ನಾವು ಹೊರಗಿನ ಒಂದು ಕುಂದ ಕನ್ನಡದಾಗೆ ಸಾಧನೆ ಮಾಡಿದ್ರನ್ನ ಗುರುತಿಸ್ತಾರ ಅಂತೇಳಿ ಹೇಳಿ. ಆಸಡಿ ವಡ್ರ ಕಾರ್ಯಕ್ರಮ ಮಾಡುವ ಉದ್ದೇಶವೇ ಅಷ್ಟ, ನಮ್ಮ ಹಳಿಯರು ಮಾಡ್ಕೊಂಡ್ಬಂದ ಆಹಾರ ಪದ್ಧತಿ ಕ್ರಮ ಇರ್ಬಹುದು, ಆಮೇಲೆ ನಾವು ಏನ ಹಳಿಯರು ಉಪಯೋಗಿಸ್ಕೊಂತಿದ್ದಾರೆ, ಹಳಿಯರ ಮದಕ್ಕಿಂತ ಹಿರಿಯರು ಉಪಯೋಗಿಸ್ಕೊಂಬಂತಿದ್ದ ಒಂದಿಷ್ಟು ಪರಿಕರಗಳು ಅದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುದಿತ್ತಲ್ಲ, ಅದು ಒಂದು ನಮ್ಗೊಂದು ಸಾಧನೆ ಆಗಿ ಹೋಗ್ತ. ಮುಂದಿನವರಿಗೆ ಬರೀ ಗೂಗಲ್ ಅಲ್ಲಿ ಕಾಂಬುದಲ್ಲ, ಕಾಣಿ ಇಲ್ಲೂ ಇತ್ತು ಎಲ್ಲರ ಮನೆಗೂ ಇತ್ತು ಅದನ್ನು ತೋರ್ಸಕ ಎಂಬ ಉದ್ದೇಶ ಒಂದು. ಆ ದೃಷ್ಟಿಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬರ್ತಿತ್ತು. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಯುವಕ ಮಂಡಲದವ್ರು ಅಂತಾನೆ ಹೇಳಕ.
3: ವರ್ಷದಿಂದ
7: ಐದು ವರ್ಷದಿಂದ ಪ್ರತಿ ತಿಂಗಳ ಆಸಾಡಿ ವಡ್ರ ಆಸಾಡಿ ತಿಂಗಳದ ಒಂದು ಸಮಯದಾಗೆ ನಾವು ಆಸಾಡಿ ವಡ್ರ ಕಾರ್ಯಕ್ರಮ ಅಂತೇಳಿ ಹೇಳಿ ಮಾಡ್ಕೊಂಬತ್ತಿತ್ತು. ಹಂಗಾಗಿ ಮತ್ತೊಂದು ಯುವಕ ಮಂಡಲದವ್ರ ಜೊತೆ ಜೊತೆಗೆ ನಾವು ಕೂಡ ಸ್ವಚ್ಛತೆ ಹೋತಿತ್ತು, ಗಿಡ ನೋಡ್ಕೋತಿತ್ತು ಎಲ್ಲ ಹೇಳಿರು. ಅದಕ್ಕಿಂತ ಜಾಸ್ತಿ ನಮ್ಮ ದಿನೇಶ್ ಆಚಾರ್ಯ ಆ ಗಿಡಗಳನ್ನು ಪೋಷಿಸೋ ಕೆಲಸ ಮಾಡ್ತಾರಲ್ಲ ಮಳೆಗಾಲದಾಗೆ, ಅದ್ರ ಜೊತೆ ಮಹೇಶ್ ಬೆಳಗಾವಿ ಅಂತ ಒಂದು ಯುವಕ ನಮ್ಮ ಪಂಚವರ್ಣ ಯುವಕ ಮಂಡಲದಾಗಿದ್ದ, ಅವನು ಪ್ರತಿ ಭಾನುವಾರ ನಮ್ ದಿನೇಶ್ ಅಚ್ಚರ ಸುತ್ತಿ ನೀರ್ ಹಾಕೋಕೋತಿದ್ದ. ಹಾಗೆ ಬರೀ ನೀರ್ ಹಾಕುದಂದ್ರೆ ಇವ್ರು ಹೆಂಗ್ ನೀರ್ ಹಾಕತ್ರ ಒಂಬುದಿತ್ತ. ನಮ್ಗೆ ನಿಸ್ವಾರ್ಥ ಟ್ರಸ್ಟ್ ಕೋಟದಾಗೊಂದಿತ್ತ, ಅಲ್ಲಿನ ಪ್ರದೀಪ್ ಶೆಟ್ರ್ ಅವ್ರದ್ದೊಂದು ಗಾಡಿ ನಮ್ಗ ಅವ್ರು ಕೊಡ್ತಿದ್ರು. ಅವ್ರು ನಮ್ ಜೊತೆ ಬತ್ತಿದ್ರು, ನೀರ್ ತುಂಬಿಸ್ಕೊಂಡ ಟ್ಯಾಂಕ್ ಆಗಿ ನೀರ್ ತುಂಬಿಸ್ಕೊಂಡ ಎಲ್ಲಾ ರಸ್ತೆ ಬದಿಗಿಪ್ಪು ಗಿಡಗಳಿಗೆ ನೀರ್ ಹಾಕ್ತಿದ್ದಾರ ನಮ್ ದಿನೇಶ್ ಅಚ್ಚರ ಮತ್ತೆ ಮಹೇಶ್ ಬೆಳಗಾವಿ. ಯಾಕಂದ್ರೆ ನಾವು ಒಂದು ಗಿಡ ನಟ್ಟು ಬಂದ್ರೆ ಸಾಲ, ಅದನ್ನ ಬೆಳೆಸಕ ಮಕ್ಕಳ ಕಣಂಗೆ ಪೋಷಿಸ್ಕೊಂಡು ಎರಡ್ ಮೂರು ವರ್ಷ ಸಮಾಜಕ್ಕೊಂದು ನಾವೊಂದು ಆಸ್ತಿಯಾಗಿ ಕೊಡತ್ತಲ್ಲ ಅದು ನಮ್ ಖುಷಿ ಅಂತಾನೆ ಹೇಳಕ್. ಅದೆಲ್ಲದ್ರ ಜೊತೆ ವಿಜಯ ಸಂಕೇಶ್ವರವ್ರನ್ನ ನಾವು ರಾಜ್ಯೋತ್ಸವದಲ್ಲೂ ಗುರುತಿಸ್ಕೊಂಡಿತ್ತು. ಸದ್ಭಾವನಾ ಎನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ಹೇಳೋದು ಒಂದೇ ಇತ್ತ, ನೀವಿಷ್ಟು ಕಾರ್ಯಕ್ರಮ ಮಾಡ್ತಿ ಅದ್ರ ಜೊತೆ ಮಾದಕ ವ್ಯಸನ ಮುಕ್ತ ಸಮಾಜಕ್ಕೂ ಏನಾದ್ರೂ ಒಂದು ನೀವು ಸಂದೇಶ ಕೊಡ್ಕ, ಅದಕ್ಕೊಂದು ಮಾರ್ಗದರ್ಶನ ಕೊಡ್ಕ ಅಂತೇಳಿ ಹೇಳಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಕಾಲೇಜಿಗೆ ಹೋಗಿ ಈಗ ಶುರು ಮಾಡ್ಕೊಂಡಿತ್ತು. ವರ್ಷಕ್ಕೊಂದೋ ಎರಡೋ ಕಾಲೇಜ್ ಸಿಕ್ಕತ್ತ, ನಮ್ಮ ಸಮಯಕ್ಕೆಲ್ಲ ಕೆಲವದೆಲ್ಲ ಕಾಲೇಜ್ ಸಿಕ್ಕುದಿಲ್ಲ, ಅಲ್ಲಿ ಎಕ್ಸಾಮ್ ಇಲ್ಲಿ ಪರೀಕ್ಷೆ ಅನ್ಕೊಂಡೆಲ್ಲ ಹೋತ್. ಆದ್ರೂ ಅದೊಂದು ಹೆಜ್ಜೆ ಇಟ್ಟಿತ್ತು, ಮಾದಕ ವ್ಯಸನ ಮುಕ್ತವಾದಂತ ಒಂದು ಸಮಾಜಕ್ಕೆ ನಾವು ಹೆಜ್ಜೆ ಇಟ್ಕಂತೇಳಿ ಹೇಳಿ ಒಂದು ನಮ್ಮ ಸಂಪನ್ಮೂಲ ವ್ಯಕ್ತಿನ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇತ್ತು. ಇದೆಲ್ಲ ನಮ್ಮ ಸಾಧನೆಯ ಹೆಜ್ಜೆಗಳು. ನನ್ನಷ್ಟು ಮಾತಾಗಿ ನೀವು ಕೇಳಿರಿ, ಮುಂದಿನ ಮಾತನ್ನ ಮತ್ತೊಬ್ಬರು ನಮ್ಮ ಪಂಚವರ್ಣ ಮಹಿಳಾ ಮಂಡಲದ ಕಾರ್ಯದರ್ಶಿಯವ್ರ ಹತ್ರ ಕೇಂಬರ್.
3: ಬಾರಿ ಲೈಕ್ ಹೇಳ್ರಿ, ಬಾರಿ ಲೈಕ್ ಹೇಳ್ರಿ. ಈಗ ವಸಂತಿ ಉಮೇಶ್ ಅವರು, ನೀವು ಈ ಸಂಘಟನೆಗೆ ಬಂದಾಗ ಪಂಚವರ್ಣಕ್ಕೆ ಬಂದಾಗ ಅದು ನಿಮ್ಗೆ ವೈಯಕ್ತಿಕವಾಗಿ ಹ್ಯಾಂಗಲ್ಲ ಲಾಭ ಆಯ್ತು ಅನ್ಸ್ತು?
8: ನಾನು ಪಂಚವರ್ಣ ಮಹಿಳಾ ಮಂಡಲ ಸ್ಟಾರ್ಟ್ ಆದ ಕೂಡ ಬರಲಿಲ್ಲ. ನಾನ್ ಬಪ್ಪತ್ತಿಗೆ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಆಯ್ದಿತ್ತು ಅವ್ರು ನೆಕ್ಸ್ಟ್ ನಮ್ಮನ್ನು ಸೇರ್ಸ್ಕೊಂಡು. ಅದಕ್ಕೂ ಮುಂಚೆ ನಾನು ನಮ್ದೊಂದು ಹೊಟ್ಟಿಪಾಡ್ ಅಂದೇಳಿ ಒಂದ್ ಮಾಡ್ಕೊಂಡಿತ್ತು ಅಂಗಡಿ. ಆ ನಮ್ಮ ಅಂಗಡಿ ಪಕ್ಕದಂಗೆ ಇವ್ರದ್ ರಾಜ್ಯೋತ್ಸವ ಕಾರ್ಯಕ್ರಮ ಹಾಕುದು ಏ ಗಾಡಿಕು. ಆ ಗಾಡಿಗೆ ನಾನು ಅಲ್ಲಿ ಸನ್ಮಾನದ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಮ್ಮ ಅಂಗಡಿಗೆ ಐಟಮ್ ಎಲ್ಲ ತಕಂತಿದ್ದೀರ ನಾನೇ ಕೊಡ್ತಿದ್ದೆ ಅವರಿಗೆ. ಆ ಗಾಡಿಗೆ ನಾನು ನನ್ನ ಕೈಲಾದಷ್ಟು ಸಹಾಯ ಅವ್ರ ಜೊತೆಗೆ ಮಾಡ್ಕೊಂಡೇ ಬಂದಿದೆ. ಕಡೀಗ್ ಪಂಚವರ್ಣ ಮಹಿಳಾ ಮಂಡಳ ಸ್ಟಾರ್ಟ್ ಆಯ್ತು. ನಾನು ಅಷ್ಟಿಗೆ ಬೇರೆ ಸಂಘಟನೆ ಒಳಗೆಲ್ಲ ಇದ್ದೆ, ಯಾಕಂದ್ರೆ ನಾನು ಕೋಆಪರೇಟಿವ್ ಅಲ್ಲಿ ಒಂದು 10 ವರ್ಷ ಡೈರೆಕ್ಟರ್ ಆಗಿದ್ದೆ, ಆಮೇಲೆ ಕೋಟೆ ಮಹಿಳಾ ಮಂಡಲದಂಗೆ ಅದ್ರಂಗೆಲ್ಲ ಇದ್ದೆ. ಸುಮಾರು ಸಂಘ ಸಂಸ್ಥೆಯಲ್ಲಿ ಇದ್ದೀರ ನಂಗೆ ಬ್ಯಾಡ ಮರಯ್ಯ ಅಂದೆ, ಯಾರು ನಮ್ಮ ರವೀಂದ್ರ ಕೋಟೆ ಹೇಳುವತ್ತಿಗೆ. ಕಡೆಗೆ ಇಲ್ಲ ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತೇನೆ ನಮ್ಮ ಪಂಚವರ್ಣದಂಗೆ ಇದಕ್ಕೊಂದು ಸೇರ್ಕೊಂಬರತ್ತೆ ಅಂದ್ರೆ ನಾನು ಸೇರ್ಕೊಂಡೆ. ಸೇರ್ಕೊಂಡೆ ಇವರು ಕಲಾವತಿಯವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೆ, ಭಜನೆಯಲ್ಲಿ ಭಜನೆ ತಂಡದಲ್ಲೂ ಹೋಗ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಈ ಎಲ್ಲಕ್ಕಿಂತ ಹೆಚ್ಚು ಕಸಯಕ್ಕು ಕೋಪದ ಕ್ಲೀನಿಂಗ್, ಅದು ನಮ್ಗೆ ಭಾರಿ ಖುಷಿ ಕೊಡ್ತಿತ್ತು. ಯಾಕಂದ್ರೆ ಗಿಡ ನೋಡೋಕಪ್ಪತ್ತಿ ನಮ್ಮನೆ ಮಕ್ಕಳೆಲ್ಲ ಬೈತು, ಅಮ್ಮ ನೀನ್ ಫಸ್ಟ್ ಮನೆ ಕ್ಲೀನ್ ಮಾಡ್ಕೊ, ಕಡೆಗೆ ನೀನ್ ಊರ್ ಮೇಲೆಲ್ಲ ಕ್ಲೀನ್ ಮಾಡಕ್ ಹೋಗಂತ. ಆದ್ರೂ ನಂಗೊಂದು ಖುಷಿ, ನೀವೆಲ್ಲ ಮನೆ ಕ್ಲೀನ್ ಮಾಡಿ ಮಗ, ನಾನು ಹೊರಗು ಅತ್ತೆ. ಒಬ್ರು ಮನೆಗೆ ಒಬ್ರು ಸಮಾಜಕ್ಕೆ ಮೀಸಲಿಡುವ, ಮತ್ತೆಲ್ಲ ಮನೆಗ್ ಮಾಡುವ. ಮನೆಗೆ ಮಕ್ಕಳು ಗಂಡನ ಕೈಂಗೆಲ್ಲ ಬಯಸ್ಕೊಂಡು ಹೊರಗುವಾರು, ನಮ್ಮ ಕಾರ್ಯಕ್ರಮಕ್ಕೆ ಬಪ್ಪವರೆಲ್ಲ ಸುಮಾರು ಜನ ಅತಿಥಿಗಳು ಭಯಂಕರ ನಮ್ಮನ್ನ ಹೋಗ್ಳತ್ರು. ಯಾವ್ದಕ್ಕೆ ಈ ಸ್ವಚ್ಛತೆ ಮಾಡುದು ಆಗಳಿಕ್ಕೆ ಮನೆಯಂಗ್ ಗಂಡನ ಹತ್ರ ಬಯಸ್ಕೊಂಡು ಮಕ್ಕಳ ಹತ್ರ ಬಯಸ್ಕೊಂಡ್ ಹೋದಕ್ಕೂ ಅವ್ರು ಹೋಗಳೋದಕ್ಕೂ ಭಾರಿ ಖುಷಿ ಆಯ್ತು. ಇವ್ರಾರು ಹೋಗ್ಲತ್ರಲ್ಲೇ ನಮ್ಮ ಈ ಕೆಲ್ಸಕ್ಕೆಲ್ಲ ಅಂತ ಹೇಳಿ ಖುಷಿ ಆತಿತ್ತು. ಮತ್ತೆ ಒಂದು ತೃಪ್ತಿ, ನಾವಂದ್ರೆ ಹಣಕಾಸಿನ ಸಹಾಯ ಸಮಾಜಕ್ಕೆ ಎಷ್ಟು ಮಾಡುತ್ತೋ ನಮ್ ಕೈಲಿ ಎಷ್ಟಾಗ್ತೋ ಗೊತ್ತಿಲ್ಲ, ಆದ್ರೆ ಒಂದು ಗಂಟೆಯೋ ಎರಡು ಗಂಟೆಯೋ ಸಮಾಜಕ್ಕೋಸ್ಕರ ಇದೊಂದು ಕೆಲಸ ಧರ್ಮಕ್ಕೆ ಮಾಡಿ ಬತ್ತಲ್ಲ ಅನ್ನೋದೊಂದು ಸಮಾಧಾನ, ತುಂಬಾ ಸಮಾಧಾನ ಆಗ್ತದೆ. ದಿನಾಲೂ ಅಷ್ಟೇ ಪ್ರತಿಭಾ, ಯಾಕಂದ್ರೆ ನಾನು ಬ್ಯುಸಿ ಇರ್ತೇನೆ, ನಮ್ದೊಂದು ಕೆಲ ಅಂಗಡಿ ಏನ್ ಮಾಡ್ಕೊಂಡಿರತ್ತ, ಅದು ಆದಿತ್ಯವರು ರಜೆ ಇರೋದಿಲ್ಲ ನಮ್ಗೆ, ಅದಕ್ಕೂ ಹೊಯ್ಕೊಂಡಿರತ್ತ, ಮತ್ತೆ ಬೇರೆ ಸಂಘ ಸಂಸ್ಥೆಯಲ್ಲೆಲ್ಲ ಇದ್ದೆ. ಹಂಗಾಯ್ ಅದ್ರಲ್ಲೂ ಒಂದು ಬೆಳಗ್ಗೆ ಮುಂಚೆ ಹಬ್ಬಕ್ಕೋಯ್ ನಮ್ಗೆ, ನಾವಂದ್ರೆ 9 ಗಂಟೆ ನಂತರ ಅಂಗಡಿಗೆ ಹೋಗ್ಬೋದು, ಇದು ಒಂದು ಬೆಳಗ್ಗೆ ಮುಂಚೆ ಬೇಗ ಆಗಿರತ್ತಲ್ಲ ಅನ್ನೋದೊಂದು ಸಮಾಧಾನ. ಮತ್ತೆ ಪಂಚವರ್ಣದಲ್ಲಿ ಈ ಅರಿವು ನೆರವು ಮಹಿಳಾ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಕೊಡೋಕೆ ಆ ಕಾರ್ಯಕ್ರಮವೆಲ್ಲ ಖುಷಿ ಆಗ್ತ. ಯಾಕಂದ್ರೆ ಏನೋ ಒಂದು ನಾವು 20-30 ಮಕ್ಳು ಹೇಳಿ ಬದತ್ತ, ಎಲ್ಲ ಮಕ್ಕಳು ತಕೊಂಡಿದ್ರು, ಒಂದು 10 ಮಕ್ಳು ತಕೊಂಡು ಅವ್ರು ಏನಾದ್ರೂ ಅದ್ರಾಗ ಒಂದು ಚೇಂಜಸ್ ಕಂಡ್ರೆ ಇದೊಂದು ನಮ್ದು ಪ್ರಯೋಗಕ್ಕ ಬಪ್ಪು ಕೆಲಸ ಅಂದ್ರೆ ಗುಡಿ ಬಪ್ಪು ಕೊಚ್ಚ ಅಂತಾರಲ್ಲ, ಹಾಗೆ ನಾವು ಮಾಡಿ ಬಂದದಕ್ಕೊಂದು ಸಾರ್ಥಕ ಆತ ಅನ್ನೋದೊಂದು ನಿರಾಳ ಭಾವನೆ ಇರತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳು ಅವ್ರು ಹೇಳ್ದಂಗೆ ಶಾಲೆ ಮಕ್ಕಳಿಗೆ ಇವತ್ತು ಹೇಳಿ ಬದತ್ತ, ನಾಳೆ ಮತ್ ಪುನಃ ಜೇರಿ ಕೊಟ್ಟಿ ಬಿಸಾಡ್ಕೊಂಡೆ ಹೋತು, ಅವರಿಂದ ನಮ್ಮ ಪ್ರತಿ ಮಕ್ಕಳಿಂದ ವಾಪಗತ್ತ ಇಲ್ಲಪ್ಪ. ಯಾಕಂದ್ರೆ ಎಲ್ಲ ಬದಿ ಒಂದೆರಡು ಕಾಲೇಜ್ ಇರತ್ತ, ಶಾಲೆ ಇರತ್ತ, ಎಷ್ಟೆಷ್ಟು ಬದೆ ಬಸ್ ಹೇಳ್ಕೊಂಡು ಅಂಗಡಿಗೆ ಹೋಯ್ಕೊಂಡು ತಿನ್ಕೊಂಡು ಬಿಸಾಡ್ಕೊಂಡು ಹೋತ್ರು. ನೀವೆಲ್ಲ ಕಿಚಿಗೆ ಹಾಕೊಂಡು ಹೋಗ್ಬೇಕು ಅಂತೇಳಿ ನಮ್ಗೆ ಅವ್ರ ಬೇನೆ ಹೇಳೋಕತ್ತ. ಆದ್ರೆ ನಾವು ಒಂದೊಂದು ಕಾರ್ಯಕ್ರಮ ಮಾಡಿ ಕೊಡೋಕ್ ಬಲ್ಲ, ಅದ್ರಂಗೆ ಅವ್ರನ್ನ ತಿಳ್ಕೊಂಡು ಒಂದು ಒಂದ್ ಚೂರು ಅವ್ರ ಮಂಡಿಗೆ ಹಾಕೊಂಡು ಓ ಇಂಥವ್ರಂದ ಪಂಚವಾಣದವ್ರನ್ ಬಂದು ನಮ್ಗೆ ಅರಿವು ಹೇಳಿಕೆ ಹೋಯ್ರು, ಪರಿಸರ ಕಾಳಜಿ ಹೇಳಿಕೆ ಹೋಯ್ರು, ಅದ್ರ ಪ್ರಯುಕ್ತರು ನಾವೊಂಚೂರು ಕಿಸಿ ಕೈಕೊಂಡು ಅಪ್ಪ ತಿಂಬಕಾಗಂತಿಲ್ಲ, ಎಲ್ಲ ಮಕ್ಕಳು ತಿಂಬು ಮಕ್ಕಳು, ಹೊಟ್ಟಿ ಬೇಕಟ್ಕೊಂಡು ಶಾಲೆಗೆ ಹೋಯ್ ನೀ ಮನೆ ಬನ್ನಿ ಅಂದಳಿ ನಮ್ಗೆ ಅವ್ರನ್ನ ಬಂದೋಬಸ್ತ್ ಮಾಡೋಕಾತಿಲ್ಲ. ಅದೆಲ್ಲ ಅವ್ರ ಇಷ್ಟ, ಅವ್ರದ್ದು ವೈಯಕ್ತಿಕ, ನಾವೆಂತ ಮಾಡ ನಮ್ಮ ಮನೆ ಮಕ್ಕಳನ್ನ ನಮ್ಗೆ ಇಡ್ಕೊಂಬಾತಿಲ್ಲ. ಹಂಗೆ ಪತಿಗೆಲ್ಲ ಮಕ್ಕಳನ್ನ ಹೇಳೋಕತ್ತ ತಿನ್ಲಿ ಉಂಡ್ಲಿ ಹೊರಗಡೆ ಕೊಟ್ಟಿಗೆ ಲೇಸ್ ಕೊಟ್ಟಿಯೋ ಅದು ಎಂತ ತಿಂತರು ಅದನ್ನ ಅವ್ರು ಅದ್ರ ಬಗ್ಗೆ ಗಮನ ಕೊಡ್ ಇಲ್ಲೆಲ್ಲ ಮರನ್ ಕಟ್ಟಿ ಬದೇಗೋ ಇಲ್ಲೆಲ್ಲ ಗಿಡ ಗೆಂಡಿಗೆ ಬದಿಗೋ ಅದಕ್ಕೆ ಹಾಕೋಕಾಗ ಅದಕ್ಕೆ ತೊಂದ್ರೆ ಆತ ಅನ್ನೋದು ಒಂದು ಅವ್ರಿಗೆ ಇರ್ಕ ಅನ್ನೋದು ನಮ್ದೊಂದು ಉದ್ದೇಶಕ್ಕೆ ನಾವೆಲ್ಲ ಬದೇವು. ನಾವೇನ್ ಕೆಲ್ಸ ಇಲ್ದೆ ಮಾಡೋದಲ್ಲ, ನಮ್ಮ ಸಂಘಟನೆಯಲ್ಲಿ ಅಷ್ಟೂ ಜನ ಬ್ಯುಸಿಯೇ ಇಪ್ಪಾರ. ಈಗ ಬಾಕಿಯವ್ರಿಗೆ ಎಲ್ಲದಕ್ಕೂ ಬಾರ್ದಿದ್ದಾರು ಒಂದ್ ಸ್ವಲ್ಪ ಪುರ್ಸೊತ್ತಾಗಿರ್ತಾರೇನು, ಆ ಪ್ರತಿಯೊಂದು ಕೆಲ್ಸಕ್ಕೆ ಬಪ್ಪರ್ ಇದ್ರ ಕಾಣಿ, ಸ್ವಚ್ಛತೆ ಕೈಲಿ, ಗಿಡ ನೆಡು ಕೈಲಿ, ರೈತರಡೆ ಕಾರ್ಯಕ್ರಮ ಕೈಲಿ, ಅರಿವು ಕಾರ್ಯಕ್ರಮ ಕೈಲಿ, ಎಲ್ಲದಕ್ಕೂ ಬಪ್ಪರ್ ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇಪ್ಪಾರ್ ಅಷ್ಟು. ಈಗ ಅವ್ರು ಹೇಳ್ರು ಡಬ್ಬಿ ತಕ ಬತ್ ಇವ್ ನಾನ್ ಒಂದ್ ದಿವಸ ಇವ್ರ ಅಂಗಡಿ ನನ್ ಮಗಳು ಚಟ್ಟ ಬಿಡಿ ತಕ ಬಾ ಅಂತ ಹೇಳಿದ್ರೆ ಮೊನ್ನೆ ಡಬ್ಬಿ ತರ್ಲಿಲ್ಲ ಪೇಪರ್ ಕಡೆ, ಯಪ್ಪ ನೀನ್ ಡಬ್ಬಿ ಬಿಟ್ಟಿ ಬಪ್ಪಳ ಮರತ್ತೆ ನೀನ್ ಹಿಡ್ಕೊಬಪ್ಪಾತಿಲ್ಯ ಅಂದ್ರೆ ಅದೊಂದು ನಮ್ಗೆ ಗಮನಕ್ಕೆ ಬಂದೋಯ್ತು. ಪ್ರತಿ ಸಲ ಎಲ್ಲ ಹೋಟ್ಲಿಂದ ಹೊರಗಡೆ ಎಂತ ತಕೊಂಡು ಹೋಗ್ದಾದ್ರು ನಾವೊಂದು ಗಾಡಿ ಡಿಕ್ಕಿ ಒಳಗೊಂಡು ಡಬ್ಬಿ ಇರುತ್ತೆ ಅದನ್ನ ಹಿಡ್ಕೊಂಡು ಅಲ್ಲಿ ಹೋಟ್ಲಿನವ್ರ ಹತ್ರ ಅಡ್ಡಿಲ್ಲ ಮಾರ್ರೆ ನೀವು ಈಗಲೂ ಡಬ್ಬಿ ತಕ ಬತ್ತೀರಿ ಆ ತರ ಅಂದ್ರೆ ನಮ್ಗೆ ಅದೆಲ್ಲ ಬಂದದ್ದು ಎಲ್ಲಿಂದ ಈ ಪಂಚವರ್ಣ ಸಂ. ನಾನು ನೀರ್ ಬಾಟ್ಲಿ ಈಗ ಪ್ರತಿ ಊಟಕ್ಕೋದ್ರೂ ನೀರ್ ಬಾಟ್ಲಿ ತಕಂತಿಲ್ಲ, ಪೇಪರ್ ಲೋಟ. ನಾನು ಎಲ್ಲೂ ಪೇಪರ್ ಲೋಟದಂಗೆ ಚಾ ಕಾಫಿ ಎಂತದೂ ಕುಡುದಿಲ್ಲ, ಮೊದ್ಲು ಕುಡಿತಿತ್ತು. ಆದ್ರೆ ಅದ್ರಿಂದ ಎಷ್ಟು ತೊಂದ್ರೆ ಆತಂದ್ ಈಗ ಗೊತ್ತಾಯ್ತು. ಹಾಂಗ ಅಪ್ಕೊಯ್ ನಾನೀಗ ಆ ಪೇಪರ್ ಲೋಟನು ಮುಟ್ಟುದಿಲ್ಲ. ಕೆಲವರೆಲ್ಲ ಯಬ್ಬ ಇಲ್ಲ ಚಾ ಕುಡಿಕೊಂಬಂಗಾರು ಎಷ್ಟಾರು ಕಟ್ಕೊಂತೀನಿ ನಾನು ಪೇಪರ್ ನನ್ ಬ್ಯಾಗ್ ಒಳಗೊಂದು ಇರುತ್ತೆ ಸ್ಟೀಲ್ ಲೋಟಿ, ಗಾಡಿ ಒಳಗೋ ಎಲ್ಲರೂ ಒಂದ್ ಇಟ್ಕೊಂಡಿರ್ತೆ, ಎಲ್ಲಿ ಹಾರು ಸ್ಟೀಲ್ ಲೋಟಿನ ಹಂಚು ತೊಳ್ಕಂದು ಅಲ್ಲೇ ಕುಡ್ಕಂದು ಅಲ್ಲೇ ತುಯಿಟಿಗೆ ಬಪ್ಪದ ನೀರ್ ಕುಡಕಾರು ಇಟ್ಟಿರ್ತಾರಲ್ಲ ಅದ್ರಂಗಾರು ಇಟ್ಟಿವಿ. ಅಷ್ಟು ನಮ್ಮನ್ ಚೇಂಜ್ ಮಾಡಿತ್ತು ಪಂಚವರ್ಣ. ನಾವು ಊರ್ನವ್ರನ್ನ ಸಮಾಜದವ್ರನ್ನೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಒಂದು ಹೋರಾಟ ಕೊಡ್ತೈತ್ ಮೇಡಮ್ ಅಷ್ಟೇ ನಮ್ದು.
9: ಇದಪ್ಪ ಬದಲಾವಣೆ ಅಂದ್ರೆ ನಾವೇನು ಊರಿಗೆ ಹೇಳುತ್ತಲ್ಲ ಅದು ಫಸ್ಟ್ ನಾವು ಮಾಡ್ಕ
8: ಅದೇ ನಮ್ಗೆ ಆಯ್ಕ ಅಂತೇಳಿ ಹೇಳಿ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಂಬಂದಳಿ ಹೇಳಿ ಹೋರಾಟ ಕೊಡುದು.
9: ತುಂಬಾ ಖುಷಿ ಆಯ್ತು ವಸಂತಕ್ಕ ನಿಮ್ ಮಾತು. ಆಕ್ಚುಲಿ ಇದ್ದಾರದೊಂದು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ಇವ್ರ ಕಸಕ್ಕೆ ಹಾಪದೆ ಬೇಡ.
8: ಅದೇ ಕಸ ನಿಮ್ಮ ಮುಕ್ತಿ ಮಾಡೋಕ್ ಆತಿಲ್ಲ, ಯಾಕಂದ್ರೆ ಅದು ಎಲ್ರಿಗೂ ಅನಿವಾರ್ಯಾಗಿ ಹೋಯ್ತು ಈಗ ಪ್ಲಾಸ್ಟಿಕ್ ಅದು ಇದಂದ. ಆದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಒಂಚೂರು ಕಂಟ್ರೋಲ್ ಮಾಡೋಕ್ ಆತಕಂಬಂದಳಿ ನಾವು ಒಂದು ಹೋರಾಟ ಕೊಡುದಷ್ಟೇ.
9: ಓಕೆ, ಈಗ ಪುಷ್ಪಾಕೆ ಹಂದಟ್ಟೋರು ಕಾಣಿ ನಿಮ್ಗೆ ಅನ್ಸುತ್ತ ಎಲ್ಲ ಹೇಳ್ತಾರೆ ಹೆಣ ನಿಂಗೆ ಅಂತ ಕೆಲ್ಸಿಲ್ಲಯಾ ಮನೆ ಕುಗಮ್ಗಾತಿಲ್ಯಾ ಅಲ್ಲೋಗಿ ಅಂತ ಹೆಕ್ಕಿ ಹೆಕ್ಕಿ ಬರ್ತೆ ಮತ್ತೊದ್ನೇ ಹಾಕುದಲ್ದ. ಇದೇ ಮಾತು ನೀವ್ ಕೇಂತಿರ್ತೀರಿ ಈಗ 310 ವಾರ ಸ್ವಚ್ಛತಾ ಕಾರ್ಯಕ್ರಮ ನಿಮ್ದು, ಅದ್ರ ಜೊತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಹೇಳಿದ್ರಿ ನೀವು. ನಿಮ್ಗೆ ಹಬ್ಬ ಇದೆಲ್ಲ ಅಂತ ಸಾಕು, ಫಸ್ಟ್ಗೊಂದು ಉಮೇದಿರತ್ತ ಉತ್ತರ ಕುಮಾರ್ನ ಪೌರುಷ ಕಡೆಗೆ ಬೇಡ ಇದೆಯಾ ಅಂತ ಮನೆ ಬದಿಗೂ ಬೈತಿರ್ತಾರೆ, ಮನೆ ಬದಿ ಬದುಕಲ್ಲ ಬಿಟ್ಟು ಕಲ್ಲು ಹೊಯ್ಟಿಯಲ್ಲ ನೀನ್ ಅಂತ, ಅದು ಹೆಣ್ಮಕ್ಳಂತೂ ಹೊಯ್ಟ್ರೆ ಮತ್ತೆ ಬೈತಾರೆ ಜಾಸ್ತಿ. ಸೊ ನಿಮ್ಗೆ ಇದೆಲ್ಲ ಆಪತ್ತಿಗೆ ಅದೊಂದು ಮೋಟಿವೇಶನ್ ಇಟ್ಕೊಂಡ್ಕಲ್ಲ ಹೆಂಗೆ ಹೆಂಗ್ ಇಟ್ಕಂತ್ರಿ?
10: ಫಸ್ಟ್ ಹೇಳ್ಕಂದ್ರೆ ಈಗ ಹೇಳ್ರಿ ಅಲ್ಲ ಕೆಲ್ಸ ಅಂತಿಲ್ಲ ಫಸ್ಟ್ ಕೇಂದ್ರ ಜನ ಅದೇ ನಿಂಗ್ ಮಾಡೋಕೆ ಎಂತ ಕೆಲ್ಸ ಇಲ್ಲ ಹೇಳ ಅಂತ. ನಮ್ಗಂದ್ ಹೇಳ್ರಿ ಅಂತ ಗೊತ್ತಾ, ನಾನು ಸ್ಟಾರ್ಟಿಂಗ್ ನಾವು ಕಾಲೇಜ್ ಮುಗಿಸಿ ಎಲ್ಲ ಆದ್ಮೇಲೆ ನಮ್ಗ ಯಾರ್ದು ಪರಿಚಯ ಇಲ್ಲ ಊರಲ್ಲಿ. ನಮ್ಮಲ್ಲಿ ಏನಂದ್ರೆ ತುಂಬಾ ನೀರಿನ ಸಮಸ್ಯೆ ಆವಾಗ ನಮ್ಮ ಊರಲ್ಲಿ, ನಲ್ಲಿ ನೀರು ನಮ್ದು ಆಶ್ರಯ, ಅದು ಪೂರ ನೀರಿನ ಸಮಸ್ಯೆ. ಆವಾಗ ನಾನೆಂತ ಮಾಡ್ದೆ, ಒಬ್ರಿಬ್ರು ಹೇಳ್ದವಾಗೆಲ್ಲ ಯಾರು ಅರ್ಥ ಮಾಡ್ಕೊಂತಿರ್ಲಿಲ್ಲ ನಾವು ಪಂಚಾಯತಿಗೆಲ್ಲ ಹೇಳ್ದವಾಗ ನೀರಿಲ್ಲ ಅಂತ ಹೇಳ್ರಿ. ಆವಾಗ ನನಗೊಂದು ಏನ್ ಅನ್ಸುತ್ತೆ ಅಂತ ಹೇಳ್ರೆ, ನಾವು ಒಂದು ಸಂಘಟನೆ ಮಾಡ್ಕ, ಒಬ್ರು ಹೇಳ್ರೆ ಇಬ್ರು ಹೇಳ್ರಿ ಯಾರು ಕೇಂತಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಆವಾಗ ನಮ್ಮಲ್ಲಿ ಒಂದು ಗಾಯ್ ಬೀಜ್ ಫ್ಯಾಕ್ಟ್ರಿ ಎಲ್ಲ ಹೆಂಗ್ಸರು ಒಟ್ಟೆ ಹೆಂಗ್ಸರು ಇದ್ರ ಮೇಲೆ ಗೊತ್ತಿತ್ತಲ್ಲ ಆ ಗಾಯ್ ಬೀಜ್ ಫ್ಯಾಕ್ಟ್ರಿ ಕೆಲಸ ಮಾಡೋರೆಲ್ಲ. ನಾನ್ ಹೇಳ್ದೆ ಆವಾಗ, ನಿಮ್ಮನೇ ನೀರ್ ಬತ್ತಿಲ್ಯ ನಾವೆಲ್ಲ ಒಟ್ಟು ಸೇರುವ, ಒಟ್ಟು ಸೇರಿ ಒಂದು ಪ್ರತಿಭಟನೆ ಮಾಡುವ, ಆಗ ಅರ್ಥ ಅತ್ತಂತ. ಅವಾಗ ಬರೋಬ್ಬರಿ 70-80 ಜನ ಹೆಂಗ್ಸರು ನಾವು ಪ್ರತಿಭಟನೆ ಇಳಿದೆ
9: ಎಲ್ಲ ಗಾಯಬೀಜ್ ಫ್ಯಾಕ್ಟ್ರಿ ಹಾಪರ
10: ಒಂದ್ 15 ಜನ. ನಾವೇನ್ ಮಾಡ್ತು, ಒಂದ್ ದಿವಸ ರಜೆ ಹಾಕಿ ಎಲ್ರಿಗೂ ಹೇಳ್ತು ನಮ್ಮೂರಲ್ಲಿರೋರಿಗೆಲ್ಲ, ನೀವು ಬಂದು ಬನ್ನಿ ಹೊಡ್ಪ ಹಿಡ್ಕೊ ಬನ್ನಿ, ಆವಾಗ ನಾವು ಪ್ರತಿಭಟನೆ ಹೋಗ್ಪ ಅಂತ. ಪಂಚಾಯತ್ ಅವರಿಗೂ ಪ್ರತಿಭಟನೆಗೆ ಹೋಯ್ತು. ಆವಾಗ ತಿರ್ಸಿ ಬಂದ್ರ ಮೇಲೆ ನಾನು ಒಂದ್ ಮಾತು ಹೇಳ್ದೆ, ಏನಂತ ಹೇಳಿದ್ರೆ ನಾವು ಒಂದು ಮಹಿಳಾ ಬಳಗವನ್ನ ಕಟ್ಟಿಬಿಡುವ. ಆವಾಗ ಯಾವುದೇ ಒಂದ್ ಕಾರ್ಯಕ್ರಮ ಮಾಡ್ಲಿ ಅಥವಾ ಯಾರಿಗೆ ಇಲ್ಲಿ ಒಂದ್ ಧೈರ್ಯ ಇರುತ್ತೆ ಮಾತಾಡ್ಲಿಕ್ಕಂತ. ಆವಾಗ ನಾವು ಮಹಿಳಾ ಬಳಗವನ್ನ ಕಟ್ತು, ಅದರ ಅಧ್ಯಕ್ಷರಾದೆ ನಾನು. ಹಂದಟ್ಟು ಮೇಳ ಬಳಗವನ್ನ ಕಡ್ತು ಅದ್ರಲ್ಲಿ ಅಧ್ಯಕ್ಷರಾದೆ ಫಸ್ಟ್. ಆಮೇಲೆ ನಾನು ಅದ್ರ ಈಗ ಸ್ಥಾಪಕ ಅಧ್ಯಕ್ಷರಿಗೆ ಅದ್ರದ್ದು. ಆವಾಗ ನನ್ಗೆ ಸುಜಾತ ಬೈರ್ ಹಾಲ್ ಡೈರಿಯಲ್ಲಿ ಪಂಚವರ್ಣದ್ದು ಗಿಡ ವಿತರಣೆ ಕರೆದಿತ್ತು, ನಾನು ಅಧ್ಯಕ್ಷರಲ್ಲ, ಗೆಸ್ಟ್ ಆಗಿ ಕರೆದಿದ್ರು. ಅದು ಆವಾಗ ನಾನು ರವೀಂದ್ರಣ್ಣನ ಸ್ಟೇಟಸ್ ಅಲ್ಲಿ ಕಾಣ್ತಾ ಇದ್ದೆ, ಇವರು ಸುಜಾತ ಬೈರ್ ಮತ್ತೆ ರವೀಂದ್ರ ಪಂಚವರ್ಣ ಸಂಘಟನೆ ಈ ಏನು ಒಂದು ಸಮುದ್ರ ಬದಿಗೆಲ್ಲ ಸ್ವಚ್ಛತೆ ಮಾಡ್ತಾ ಇತ್ತು. ಆವಾಗ ನಾನು ಸುಜಾತ ಬೈರ್ ಹತ್ರ ಕೇಳಿದೆ, ಅವ್ರ ಪರಿಚಯ ನಂಗೆ ಸ್ವಲ್ಪ ಕಮ್ಮಿ ಆವಾಗ. ಆವಾಗ ಕೇಳಿದೆ, ನೀವೆಲ್ಲ ಸ್ವಚ್ಛತೆ ಮಾಡ್ತಿದ್ರಲ್ಲ ನಾನು ಬರ್ತೇನೆ ನಂಗು ಇಷ್ಟ ಅಂತ. ಹಾ ನೀನ್ ಬಾ ಮಾರ್.

0: ಜನರಿಗೂ ನೋಡುವರಿಗೂ ತಪ್ಪಾಗಿರುತ್ತೆ. ಆವಾಗ ನಾವು ಒಂದು ಮಾತು ಹೇಳಿರ್ತೇವೆ ಅಣ್ಣ ಅಂತ. ಅದೇ ಇವತ್ತು ಪಂಚವರ್ಣದಲ್ಲಿ ಎಲ್ಲ ಮಾತಾಡೋದು ನಾವು ಅಣ್ಣ ಅಂತೇನೆ, ಅಲ್ಲಿ ಹಿರಿಯರಿರ್ಲಿ ಚಿಕ್ಕವರೇ ಇರ್ಲಿ ಅಣ್ಣ ಅಂತೇಳಿ ಹೇಳೋದು. ಆದ್ರಿಂದ ಪಂಚವರ್ಣಕ್ಕೂ ನಮ್ಗೆ ಅವಿನಾಭಾವ ಸಂಬಂಧ ಅಂತ ಹೇಳ್ರೆ, ಮಹಿಳಾ ಮಂಡಲ ಕಟ್ಟುಕಿದ್ರು ಮುಂಚೆ ಇದ್ದವರಲ್ಲ ನಾವು. ಈಗ ಪಂಚವರ್ಣ ಜೊತೆಗೆ ಆಲ್ಮೋಸ್ಟ್ ಮಹಿಳಾ ಬಳಗ ಎಲ್ಲವೂ ಇದೆ, ಎಲ್ಲ ಸಂಘಟನೆ ನಾವೆಲ್ಲ ಮಹಿಳಾ ಬಳಗದವರು. ಇವತ್ತು ಮಹಿಳಾ ಬಳಗ ಒಂದು ಪ್ರಚಲಿತವಾಗಿ ಒಂದು ಎಲ್ಲರಿಗೂ ಗೊತ್ತಾಗಿದ್ದಂತ ಹೇಳಿದ್ರೆ ಪಂಚವರ್ಣ ಯುವಕ ಮಂಡಲದಿಂದ. ಅವ್ರ ಜೊತೆಗೆ ನಿರಂತರವಾಗಿ ನಾವು ಸಹಯೋಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಪಂಚವರ್ಣದಲ್ಲೂ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸ್ವಚ್ಛತೆ ಎಲ್ಲ ಹೇಳುದು ಮಾಡೋಕೇನು ಕೆಲಸ ಇಲ್ಲ ಅಂತ. ನಾವು ಇರುವಾಗ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಿಕ್ ಜನರಿಗೆ, ನಾವು ಸತ್ತ ನಂತರ ಜನರು ನಮ್ಮನ್ನ ನೆನ್ಪಿಟ್ಕೋಬೇಕು. ಇವಾಗ ನಾವೇನ್ ಗೊತ್ತಾ, ನಾವು ಹಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಹಂದಟ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ನನ್ನಲ್ಲಿ ನಾನು ಬರುವಾಗ ಪುಷ್ಪಕೆ ಅಂತ ಇತ್ತು, ಇವತ್ತು ಪುಷ್ಪಕೆ ಹಂದಟ್ಟಂತ ಮಾಡದಿದ್ರೆ ಅದು ಪಂಚವರ್ಣದ ಒಂದು ನಮ್ಮ ಕೆಲಸ. ಇವತ್ತು ನಾಲ್ಕು ಜನ ಎಲ್ಲೇ ಹೋದ್ರೆ ನಮ್ಮನ್ನ ಗುರುತಿಸ್ತಾರಲ್ಲ, ಅದು ಪಂಚವರ್ಣದ ಕೆಲಸ. ನಾವು ಒಂದು ಅಣ್ಣ ತಂಗಿ ತರವೇ ಕೆಲಸ ಮಾಡ್ಕೊಂಡು ಬಂದಂತ ಸಂಸ್ಥೆ. ಏನ್ ನಮ್ಗೆ ಇವತ್ತು ಜನ ನಾವು ಕೆಲಸ ಇಲ್ಲ ಅಂದ್ರೆ ಹೇಳ್ಬಹುದು, ಏನೇ ಹೇಳ್ಬಹುದು, ನಾವು ಮಾಡೋ ತೃಪ್ತಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಂಚವರ್ಣದಲ್ಲಿ ಯಾವಾಗ್ಲೂ ಹೇಳುದು, ನೀವೇನ್ ಕಸ ಹಾಕು ಕೈ ನಿಮ್ದು ಬತ್ತುಬಹುದು, ನಮ್ಮ ಕಸ ಹೆಕ್ಕುವ ಕೈ ಯಾವತ್ತೂ ಬತ್ತುದಿಲ್ಲ ಅಂತ. ನಾವು ಎಷ್ಟು ಕೆಲಸ ಅದು ಮಾಡೋದ್ರೆ, ನಾನು ಪ್ರಾಸ್ತಾವಿಕದಲ್ಲಿ ಯಾವತ್ತೂ ಹೇಳುದು, ಒಂದು ಪ್ರಾಸ್ತಾವಿಕ ಮಾಡುವಾಗ ನಾವು ಸ್ವಚ್ಛತೆ ಮಾಡುವಾಗ ನಮ್ಗೆ ಬೆಳಗಿನ ವಾತಾವರಣ ಅದು ತುಂಬಾ ವಾಂತಿ ಮತ್ತು ಒಂದ್ಸಲ ವಾಂತಿ, ಕೆಲವರು ವಾಂತಿ ಮಾಡುವಂತ
1: ಅದನ್ನೇ ಕೇಳ್ಕೊಂತ ಇದ್ದೆ, ಯಾರ್ಯಾರೋ ಏನೇನೋ ಮಾಡಿ.
0: ನಮ್ಮಲ್ಲಿ ಜನರು ಎಲ್ಲಿವರೆಗೂ ಬುದ್ಧಿ ಇಲ್ಲ ಅಂದ್ರೆ, ಒಂದು ಮೊಳೆ ಚಿಪ್ಪಿಯನ್ನು ಕೂಡ ಜರಿ ಕಟ್ಟಿ ಹಾಕ್ತಾರ. ಅದನ್ನ ನಾವು ಮರ್ಮ್ ಕಟ್ಟಿ ಹಾಕ್ರೆ ಹಾಕ್ಬಹುದಲ್ಲ, ಅದು ಹಾಕುದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತ, ಅದನ್ನು ಜರಿ ಕಟ್ಟಿ ಹಾಕ್ತಾರ. ಮತ್ತೆ ಯಾವ ಹೋಟ್ಲಲ್ಲಿ ಇರ್ತಲ್ಲ ಅವರು ಬಿರಿಯಾನಿ ಅಂತ ಒಂದು ಪದಾರ್ಥಗಳನ್ನ ಹಾಗೆ ಕಟ್ಟಿ ಚೀಲ ಕಟ್ಟಿ ಹಾಕಿಟ್ಟಿರ್ತಾರ. ಒಂದಿವಸ ನಾನು ರವಿ ಅಣ್ಣ ಆ ಚೀಲವೆಲ್ಲ ಓಪನ್ ಮಾಡ್ತೇವೆ, ಹುಳ ಹರಿತಾ ಇದೆ. ನಮ್ಗ ಅವಾಗ ವಾಂತಿ ಬರ್ತಾ, ಅದು ನಮ್ಗೊಂದು ಅಭ್ಯಾಸ ಐತಿ. ನಮ್ಗ ಅದನ್ನು ಕಂಡು ಮಾಡಿ ಮಾಡಿ ಮಾಡಿ ಈಗ ಫುಲ್ ಅಭ್ಯಾಸ ಆಯ್ತು. ನೀವ್ ಎಂತದೇ ತಗೊಂಡು ಹಾಕ್ರು ನಮ್ಗ ವಾಂತಿ ಬರ್ತಿಲ್ಲ, ನಮ್ಗ ಸ್ಮೆಲ್ ಬರ್ತಿಲ್ಲ, ಅಭ್ಯಾಸ ಆಗಿದೆ ಈಗ ನಮ್ಗೆ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಾ ಇತ್ತಲ್ಲಿ ಸ್ವಚ್ಛತೆ ಕೆಲಸ.
1: ಇಲ್ಲಿ ನಿಮ್ ಮಾತಲ್ಲಿ ಗೊತ್ತಾಯ್ತು ನೀವೆಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ.
0: ಯಾಕಂದ್ರೆ ನಮ್ಗೆ ಒಂದು, ನಾನು ನಿಜವಾಗ್ಲೂ ಸ್ಫೂರ್ತಿ ಅಂತ ಹೇಳಿದ್ರೆ, ನಾನು ಈಗ ಪಂಚವರ್ಣ ಸೇರ್ಕಾದ್ರೆ ಒಂದು ಬೈರು ಮತ್ತೆ ಇನ್ನೊಂದು ರವಿಯಣ್ಣ, ಯಾವುದೇ ಆಗ್ಲಿ ನಿನ್ನ ಹತ್ರ ಮಾಡೋಕ್ ಸಾಧ್ಯ. ನಾ ಇವತ್ತು ಮೈಕ್ ಹಿಡಿದಿದ್ದು ಪಂಚವರ್ಣಕ್ಕೆ ಬಂದ ಮೇಲೆ.
2: ಒಂದು ಆಕ್ಸಿಡೆಂಟ್ ಆಯ್ತು ನಂಗೆ ಮಾಪಕಳದಲ್ಲ, ಅಷ್ಟೊತ್ತಿಗೆ ಸರ್ ಅದು ಹೆಂಗ್ ರವಿ ಕಾಲ್ ಹೋಯ್ತ ಗೊತ್ತಿಲ್ಲ, ನಂದು ಮೊಬೈಲ್ ಬಂದ್ಬಿಟ್ಟು ರೋಡ್ ಅಲ್ಲಿ ಬಿದ್ದಿತ್ತು. ತನ್ನಷ್ಟಿಗೆ ನಮ್ ಪಂಚವರ್ಣ ರವಿ ಕಾಲ್ ಹೋಯ್ತದ್ದು. ಕಾಲ್ ಹೋದ ತಕ್ಷಣ ನಾನ್ ಪೇಷಂಟ್, ನನ್ನ ಕರ್ಕೊಂಡು ಹೋಗಿಂತ ಮುಂಚೆ ನಮ್ ಪಂಚವರ್ಣದರ್ ಅಲ್ಲಿದ್ರು. ನಿಜವಾಗ್ಲೂ ಅದೊಂದು ಹೆಮ್ಮೆ ವಿಷಯ ಅನ್ಸುತ್ತೆ, ನಂಗೆ ದುಃಖ ಆಗುವಂತ ವಿಷಯ ಅನ್ಸುತ್ತೆ. ನಾನಿವತ್ತು ಯಾವತ್ತೇ ಮಣ್ಣಲ್ ಮಣ್ಣಾಯ್ ಹೋಗ್ತಿದ್ನೇನೋ, ಮನೆಯವರೆಲ್ಲ ಪಾಪದ ಕಡಿಕೆ ಫಸ್ಟ್ ಆಸ್ಪತ್ರೆ ಸೇರ್ಸಕ್ಕೆ ನನ್ನ ಪಂಚವರ್ಣ ನನ್ಗೆ ಇದ್ ಮಾಡಿ.
1: ಸೊ ನಿಮ್ಗೆ ಪಂಚವರ್ಣ ಒಂದು ಕುಟುಂಬ ಆಯ್ತು.
2: ಕುಟುಂಬನೇ ನಿಜವಾಗ್ಲೂ ಅದು, ಕುಟುಂಬನೇ ಒಂದು ಮುಷ್ಟಿ ಇದ್ದಂಗೆ. ನಾವು ಒಂದು ಮುಷ್ಟಿ ಅಂತ ಇದ್ರೆ ಅದು ಯಾರಿಗೂ ಏನು ಮಾಡೋಕತ್ತಿಲ್ಲ. ನಮ್ ಪಂಚವರ್ಣ ಅಂದ್ರೆ ಪಂಚ ಮುಷ್ಟಿ ಇದ್ದಂಗೆ.
3: ಮೇಡಮ್, ಇಷ್ಟೊ ತನಕ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡುವ ಬಗ್ಗೆ ಮಾತಾಡ್ತಾ ಹೋಯ್ತು, ಆದ್ರೆ ನಾನು ಇನ್ನಿಷ್ಟು ನಮ್ಮ ಸಂಸ್ಥೆಯಿಂದ ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಹೆದ್ದಾರಿಯ ಎರಡು ಇಕ್ಕೆಲೆಗಳಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡಿದ್ವಿ. ಮಕ್ಕಳಿಗೆ ಒಂದು ಆ ಬಗ್ಗೆ ತಿಳುವಳಿಕೆ ಬೇಕು ಅಂತ 13 ಶಾಲೆಗಳಲ್ಲಿ, ಈ ಹೋಬಳಿ ನಮ್ಮ ಕೋಟಾ ಹೋಬಳಿ ಮಟ್ಟದ 13 ಶಾಲೆಗಳಲ್ಲಿ ಅವರಿಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಅದರ ಒಂದು ವಿವೇಕ ಕಾಲೇಜಿನಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಆ ಒಂದು ಕಾರ್ಯಕ್ರಮದ ಒಂದು ಪ್ರಬಂಧ ಸ್ಪರ್ಧೆಯ ಒಂದು ಬಹುಮಾನವನ್ನ ನಾವು ನಮ್ಮ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಅದನ್ನ ಕೊಟ್ಕೊಂಡ್ವಿ. ಅದಷ್ಟೇ ಅಲ್ಲದೆ ನಮ್ಮ ಒಂದು ಸಂಘಟನೆಯಿಂದ ಆಧಾರ್ ಮೇಳವನ್ನ 4-5 ಸರಿ ಮಾಡಿದ್ದೇವೆ, ಹಾಗೆ ಈ ಶ್ರಮ್ ಮೇಳವನ್ನ ಕೂಡ ಮಾಡ್ಕೊಂಡು ಹೋಗಿದ್ದೀವಿ. ರೇಖಾ ಚಿಕಿತ್ಸೆಯನ್ನ, ರೇಖೆಯ ಒಂದು ಚಿಕಿತ್ಸೆ ಈಗ ಬಂದಿದೆ ಅಲ್ಲ, ಅದ್ರ ಬಗ್ಗೆ ಕೂಡ ಮಾಡಿದೀವಿ. ಹಾಗೆ ಅಕ್ಯುಪ್ರೆಷರ್ ಒಂದು ಥೆರಪಿ, ಆ ಒಂದು ಇದನ್ನ ಕೂಡ 8-10 ದಿನ ನಮ್ಮ ಸಂಸ್ಥೆಯಲ್ಲೇ ಅವರಿಗೆ ಜಾಗ ಮಾಡಿಕೊಟ್ಟು ಸ್ಥಳಾವಕಾಶವನ್ನ ನೀಡಿ ಆ ಒಂದು ಕಾರ್ಯಕ್ರಮವನ್ನ ಕೂಡ, ಅಂದ್ರೆ ಕೋಟಾದಲ್ಲಿ ಇರುವಂತಹ ಅಕ್ಯುಪ್ರೆಷರ್ನಿಂದ ಯಾವ ಒಂದು ನಮ್ಮ ದೇಹಕ್ಕೆ ಸಿಗುವಂತಹ ಸೌಲಭ್ಯಗಳು ಎಲ್ಲರಿಗೂ ಸಿಗ್ಲಿ ಅಂತ ಅದಕ್ಕೂ ಕೂಡ ನಾವು ಪಂಚವರ್ಣ ಸಂಘ ನಮ್ಮ ಸಂಸ್ಥೆಯ ಆಫೀಸ್ನಲ್ಲೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಹಲ್ಲಿನ ಒಂದು ಆರೋಗ್ಯ ಬಗ್ಗೆ ಕೂಡ ಕ್ಯಾಂಪ್ನ ಮಾಡಿದ್ವಿ. ಹೀಗೆ ನಾವು 10 ಬಗೆಯ ಕ್ಯಾಂಪ್ಗಳನ್ನ ಕೂಡ ಮಾಡ್ತಾ ಇದೀವಿ. ಬರೀ ಪ್ಲಾಸ್ಟಿಕ್ ಬಗ್ಗೆ ಮಾತ್ರ ಅಲ್ಲದೆ, ಅದೇ ನಮ್ಮ ಒಂದು ಶ್ಲೋಗನ್ನೇ ಆಗಿದೆ, ಪ್ಲಾಸ್ಟಿಕ್ ಅನ್ನ ಎಸೆಯುವ ಕೈ ಎಲ್ಲಿಯವರೆಗೆ ಸೋಲೋದಿಲ್ಲವೋ ಅಲ್ಲಿಯವರೆಗೆ ಎತ್ತುವಂತಹ ಕೈ ನಮ್ದು ಕೂಡ ಸೋಲೋದಿಲ್ಲ ಅಂತ ಹೇಳ್ತಾ.
1: ನಿಮ್ಮ ಈ ಸಂಘಟನೆಯಲ್ಲಿ ಪಂಚವರ್ಣದಲ್ಲಿ ಯಂಗ್ ಜನರೇಷನ್ಗಳು ಅಂದ್ರೆ ನೀವು ಮಾಡ್ತಿದ್ರಿ, ನಿಮ್ಮೊಟ್ಟಿಗೆ ಇನ್ನಷ್ಟು ಮಂದಿ ಸೇರ್ಕ ಅದು ನಡೀತಾ ಹೋಯ್ಕ ಬೆಳೀತಾ ಹೋಯ್ಕ, ಇದಕ್ಕೆ ಯಾವ ತರ ಕಾರ್ಯಕ್ರಮಗಳಿದ್ದಾವೆ?
4: SLC ಹೋಗುವಂತ ಮಕ್ಕಳ, PUC ಹೋಗುವಂತ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಿದ್ದೇವೆ ನಾವು. ಹಾಗೆ ನಮ್ಮ

0: ಇರುವಂತ ಮತ್ತ ನಮ್ಮಲ್ಲಿ ಒಂದು ಮೂರ್ನಾಲ್ಕು ಜನ ನಮ್ ದಿನೇಶ್ ಆಚಾರ್ಯ ಹೇಳಿದ್ರು ಹೇಳದಂತ ತನ್ನ ಮಗಳನ್ ಸತೆ ನಾನು ಕರ್ಕ ಬರ್ತಿದ್ದೇನೆ ಕ್ಲೀನಿಂಗ್ ಗೆ ಕರ್ಕ ಬರ್ತಾರೆ. ಅದೇ ತರ ನಮ್ಮ ಸಂಘಟನೆ ಒಂದು ನಾಲ್ಕೇ ಜನ ನಮ್ಮ ಕೃಷ್ಣ ಅಂತ ಇದ್ದಾರೆ ಮತ್ತೆ ಅಮೃತ್ ಹಿಂದಿನ ಅಧ್ಯಕ್ಷ ಅಮೃತ್ ಜೋಗಿ ಅಂತಿದ್ದಾರೆ. ಹೀಗೆ ನಾನಾ ಜನ ನಮ್ಮ ಸಂಘಟನೆ ಅವರು ಮಕ್ಕಳನ್ನ ಸತೆ ಕರ್ಕ ಬರ್ತಿದ್ದಾರೆ. ಯಾಕಂದ್ರೆ ನಾವು ನಾಳೆ ಸಾಯಬಹುದು, ಆದ್ರೆ ಪಂಚವರ್ಣ ಸಾಯಬಾರ್ದು ಅನ್ನೋ ನಮ್ದು ಒಂದು ಅಭಿಲಾಷೆ ಇದೆ. ಕೋಟ ತೊಡುಕೆರೆ ಇರ್ಬೋದು, ಗಿಳಿಯಾ ರಸ್ತೆಯಲ್ಲಿ ಇರ್ಬೋದು, ಇವತ್ತು ನಾಲ್ಕೈದು ವರ್ಷ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಪಂಚವರ್ಣ ಯುವಕ ಮಾಡಲ್ಲ, ಮಾವು ಕಳೆದವರಿಗೆ ಇದೆ ಮೇಡಮ್.
1: ಸೊ ಪಂಚವರ್ಣ ಇಷ್ಟು ವರ್ಷದಿಂದ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಕ ಬಂದಿತ್ತ, ಅದ್ರೊಟ್ಟಿಗೆ ವರ್ಷಕ್ಕೆ ಎರಡು ಕಾರ್ಯಕ್ರಮ ಮುಖ್ಯವಾಗಿರುವಂತ ಕಾರ್ಯಕ್ರಮ ಆಸಡಿ ವಡ್ರ ಸದ್ಭವನ. ಸೊ ಇವೆರಡೂ ಕಾರ್ಯಕ್ರಮ ಇಷ್ಟು ಗರ್ಜಗ ಆತಿತ್ತಂದ್ರೆ ಅಂತವ್ರ ಸಹಕಾರ ಬೇಕು, ಮತ್ತೆ ನಿಮ್ಮೆಲ್ಲರ ಒಮ್ಮನಸ್ಸು. ಪಂಚವರ್ಣ ನಿಮ್ಮ ಸಂಸ್ಥೆಯ ಒಮ್ಮನಸ್ಸಿಂದ ಇಷ್ಟೊಳ್ಳೆ ಕಾರ್ಯಕ್ರಮಗಳ ಆತ ಬಂದ. ಅದ್ರೊಟ್ಟಿಗೆ ನಮ್ಮ ಬಪ್ಪತಿ ನಮ್ಮ ಬಂಡಕಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಂಡೆ ನಿಮ್ಮ ವೆಹಿಕಲ್ ನಿಂತಿತ್ತ, ಅದರಲ್ಲಿ ಸಾಲು ಮರದ ತಿಮ್ಮಕ್ಕ, ಮೊನ್ನೆ ಅಷ್ಟೇ 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮದ ಕೆಲವು ತುಣುಕುಗಳು, ಆ ಫೋಟೋಸ್ ಎಲ್ಲ ಕಂಡೆ. ಅದು ನಡೆದಾಡುವಾಗ್ಲೇ, ಅದು ಓಡಾಡುವಾಗ್ಲೇ ಗೊತ್ತ ಪಂಚವರ್ಣ ಓಡ್ತಾನೆ ಇರುತ್ತ ಅಂತ ಹೇಳ್ಕೊಂಡ. ಎಲ್ಲ ನೀವೇನ್ ಮಾತಾಡ್ರಲ್ಲ ಇಷ್ಟು ಹೊತ್ತ, ಬಹುಶಃ ನಂಗೆ ಒಂದ್ ಎಪಿಸೋಡ್ ಆತಿಲ್ಲ ಕಂತಿದ್ದು, ಎರಡೆರಡು ಎಪಿಸೋಡ್ ಮಾಡಿ ಹಾಕಕ್ ಇನ್ನೂ ಇತ್ತು ನಿಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ. ಅಲ್ಲಿ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳು ಇನ್ನಷ್ಟು ಪಂಚವರ್ಣ ಸಂಸ್ಥೆಯಿಂದ ಸಂಘಟನೆಯಿಂದ ಆತ ಇರಲಿ, ನಿಮ್ಮ ಎಲ್ಲ ಒಮ್ಮನಸ್ಸು ಮತ್ತೆ ಹುಮ್ಮಸ್ಸು ಇತ್ತಲ್ಲ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪ ಸ್ಟುಡಿಯೋ ಬಂದು ಇಷ್ಟು ಹೊತ್ತು ಕೂಕಂಡ ನಮ್ಮೊಟ್ಟಿಗೆ ಇಷ್ಟು ಲೈಕ್ ಮಾತಾಡೋದಕ್ಕೆ. ಈ ಕೆಲಸ ಸದಾ ಹಿಂಗೆ ಇರಲಿ, ಸದಾ ಎಲ್ಲ ಮನಸ್ಸುಗಳನ್ನ ನಿಮ್ ಒಳ್ಳೆ ಭಾವನೆ ಇದೆಯಲ್ಲ ಸದ್ಭಾವನೆ ತಲುಪಲಿ. ಧನ್ಯವಾದಗಳು.
2: ಧನ್ಯವಾದ.
1: ಸರಿ ಕೇಳುಗ್ರ, ಇಷ್ಟು ಒಳ್ಳೆ ಕಾರ್ಯಕ್ರಮ ಕೇಳಿಸ್ಕಂತಲ್ಲ ಇವತ್ತು ಆಸಾಡಿ ಒಡ್ರ ಸದ್ಭಾವನದಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ. ಅದ್ರ ಒಟ್ಟಿಗೆ ಎಷ್ಟೊಂದು ಕಾರ್ಯಕ್ರಮಗಳು ಅವರ ಲಿಸ್ಟ್ ಅಲ್ಲಿ ಇದ್ವು, ಇನ್ನಷ್ಟು ಇದ್ವು ಮಾತಾಡೋಕೆ, ಬಟ್ ಟೈಮ್ ಆಯ್ತಲ್ಲ. ನಾವು ಹೊರಡ್ತೋ ವಿಶ್ವಕುಂದ ಪ್ರಕನ್ನಡ ದಿನ ಆಸಡಿ ಹಬ್ಬ ಎಲ್ಲ ಕೂಕಂಡ ಈ ಮಾತನ್ನ ಕೇಳಿಸ್ಕೊಂಡವರಿಗೆ ನಿಮ್ಗೂ ಧನ್ಯವಾದ ಹೇಳ್ತಾ ಮತ್ ಸಿಕ್ವ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತಾ ಇರಿ. ಹಾಯ್, ನಮಸ್ಕಾರ. ನನ್ನ ಜ್ಯೋತಿ ಸಾಲಿಗ್ರಾಮ, ನಿಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ಮೇರಿಗಾವ್ ಮೇರಿ ಧರೋಹರ್ ಅನ್ನುವಂತ ಒಂದು ಒಳ್ಳೆ ಕಾರ್ಯಕ್ರಮ ಆತಿತ್ತು. ಇದು ಎಂತಂದ್ ಕೇಂದ್ರೆ, ನಮ್ಮೂರಲ್ಲಿ ಪ್ರತಿ ಊರಲ್ಲೂ ಅದರದೇ ಆದ ಐತಿಹಾಸಿಕ ಪರಂಪರೆ ಇರುತ್ತೆ, ಸ್ಥಳೀಯವಾಗಿರೋ ವಿಚಾರಗಳಿರುತ್ತೆ, ಸ್ಥಳೀಯವಾಗಿರೋ ಕಲೆಗಳಿರುತ್ತೆ, ಜನಪದ ಕಲೆಗಳಿರುತ್ತೆ. ನಾವೆಂತ ಮಾಡುತ್ತಂದ್ ಕೇಂದ್ರೆ ಇತ್ತ ಅಂತ ಹೇಳಿ ಅದ್ರ ಬಗ್ಗೆ ಉದಾಸೀನ ಮಾಡುತ್ತ. ಆದ್ರೆ ಹಾಂಗಲ್ಲ, ಇವತ್ತಿರುವ ಆ ಕಲೆಯನ್ನ, ಆ ಐತಿಹಾಸಿಕ ವಿಚಾರಗಳನ್ನ, ಸ್ಮಾರಕಗಳನ್ನ, ಏನೇ ಇರ್ಲಿ ಕಣೆ, ಆ ಪರಂಪರೆಯನ್ನ ಇವತ್ತು ನಾವು ಉಳಿಸ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ನಾವು ಕೊಡುಕತ್. ಇವತ್ತು ನಾವೆಲ್ಲ ಹಾಳು ಮಾಡಿ ಹೊರೆ ಅದು ಇವತ್ತಿಗೆ ಮುಗ್ದು ಹತ್ತು. ಹಾಂಗಾಯಿ ಇಂಥ ವಿಷಯಗಳನ್ನ ನಾವು ಡಾಕ್ಯುಮೆಂಟು ಮಾಡ್ಕತ್, ರೆಕಾರ್ಡು ಮಾಡ್ಕತ್, ಅದನ್ನೆಲ್ಲ ಸಂರಕ್ಷಿಸಿ ಇಡ್ಕತ್. ಇದಕ್ಕೆಂತ ಮಾಡ್ಕಂತ ಕೇಂದ್ರೆ, ಈ ನಮ್ಮ ಪರಂಪರೆಯನ್ನು MGMD ಪೋರ್ಟಲ್ನಲ್ಲಿ ದಾಖಲೀಕರಣ ಮಾಡ್ಕ. ಅದಕ್ಕಂತಾನೆ ಒಂದು ದೊಡ್ಡ ಕ್ಯಾಂಪೇನ್ ನಡೀತಿತ್ತು. ನೀವೆಲ್ಲರೂ ನಿಮ್ಮ ಸಹಕಾರವನ್ನು ನಮಗೆ ಕೊಡಿ. ಈಗೊಂದು ಸೂಪರ್ ಆಗಿರೋ ಜಿಂಗಲ್ ಬತ್ತದ ಕಾಣಿ, ಅದನ್ನ ಕೇಳಿ ಹಾಗೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬತ್ತು ನಾವೆಲ್ಲ ಖುಷಿಯಿಂದ ಧ್ವಜಾರೋಹಣ ಮಾಡ್ತೋ, ಅದನ್ನ ಸಂಭ್ರಮಿಸ್ತೋ, ರಾಜ್ಯ ಅಂತ ಖುಷಿ ಪಡ್ತೋ. ಎಲ್ಲ ಹಲವು ಹಲವು ಕಾರಣ, ಆದ್ರೆ ಆ ಸ್ವಾತಂತ್ರ್ಯ ಸಿಕ್ಕ ಘಳಿಗೆ ಇದೆಯಲ್ಲ, ಆ ಗಳಿಗೆ ಈಗ ನಾವು ನೆನ್ಸ್ಕೊಂಬಕೂ ಆತಿಲ್ಲ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಸಿಕ್ಕೋತಿ ನಾವು ಇರ್ಲೇ ಇಲ್ವಲ್ಲ. ಅವರೆಷ್ಟು ಕಷ್ಟಪಟ್ಟಿದ್ರು, ಅವರೆಷ್ಟು ತ್ಯಾಗ ಮಾಡಿದ್ರು, ಅದೆಷ್ಟು ಬಲಿದಾನಗಳಾಗಿತ್ತು, ಅದೆಷ್ಟು ಜನ ಜೀವ ಬಿಟ್ರು, ಖಂಡಿತವಾಗ್ಲೂ ನಮ್ಗೆ ಅದನ್ನ ಫೀಲ್ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಅಷ್ಟು ಮುಂದೆ ಬಂದಿತ್ತು. ಈಗ ಸ್ವಾತಂತ್ರ್ಯ ಅಂದ್ರೆ ಬರೀ ಧ್ವಜ ಹಾರಿಸೋದು, ಸ್ವೀಟ್ ತಿಂಬುದು, ಅಲ್ಲಿಗೆ ಆಯ್ತು, ಅವತ್ತಿನ ದಿನ ಮುಗೀತು ಅಂತ. ಆದ್ರೆ ಇಲ್ಲೊಂದು ಟೀಮ್ ಇದೆ, ಈ ಟೀಮ್ ನಮ್ಮೂರಲ್ಲೇ ಇಪ್ಪದು, ಬೇರೆಲ್ಲೂ ಅಲ್ಲ. ಆ ಟೀಮ್ ಹೆಸರು ಸ್ವರಾಜ್ಯ ಅಂತ ಹೇಳ್ಕೊಂಡು, ಆ ಸ್ವರಾಜ್ಯ ಟೀಮ್ನವ್ರು ಎಂತ ಮಾಡ್ತಾರೆ ಕೇಂದ್ರೆ, ನಮ್ಮ ಊರಲ್ಲೂ ನಾವು ಸ್ವಾತಂತ್ರ್ಯ ಹೋರಾಟಗಾರರಂದು ಕೂಡ ನಾವು ಓದಿರೋದು ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಇವರನ್ನೇ. ಆದ್ರೆ ನಮ್ಮೂರಲ್ಲೂ ಕೂಡ ಅದೆಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಿದ್ರು ಅಂತ ಹೇಳ್ಕೊಟ್ಟಿದ್ದು ಈ ಸ್ವರಾಜ್ಯ ಟೀಮ್. ನಮ್ಮ ರೇಡಿಯೋ ಕುಂದಾಪುರದಲ್ಲೇ ಕಳೆದೆರಡು ವರ್ಷಗಳಲ್ಲಿ ಈ ತರ ನಮ್ಮ ಊರಿನ ಹೋರಾಟಗಾರರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರ ಬಗ್ಗೆ ಪ್ರದೀಪ್ ಕುಮಾರ್ ಬಸ್ರೂರು ತುಂಬಾ ಮಾತಾಡಿದ್ರು. ಇದು ಕೂಡ ಹಾಗೆಯೇ, ಅವರದ್ದೇ ಈ ಸ್ವರಾಜ್ಯ ಟೀಮ್ನವರು, ಅದರ ಒಬ್ರು ಪ್ರತಿನಿಧಿ ನಮ್ಮೊಟ್ಟಿಗಿದ್ರು ಇವತ್ತ, ಅವರೊಟ್ಟಿಗೆ ನಾವು ಮಾತಾಡುವ. ಅವ್ರ ಹೆಸರು ಅನುಶ್ರೀ ಶಂಕರ್ ನಾಯ್ಕ್ ಅಂತ ಹೇಳಿ, ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ, ಮೇ ಬಿ ಅರೌಂಡ್ ಒಂದು 18 ವರ್ಷ ಇಪ್ಪಕ್ಕೂ ಸಾಕು. ಇವರು ಸ್ವರಾಜ್ಯದ ಸದಸ್ಯೆ. ಅನುಶ್ರೀ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಹೇಗಿದ್ರು, ಹುಷಾರಿದ್ರಿಯಾ?
2: ಹಾ, ಹುಷಾರಿದ್ದೆ.
1: ಓಕೆ, ಈಗ ಅನುಶ್ರೀ ನೀವೇ ಹೇಳಕ್ ನಂಗೆ, ನಿಮ್ಮ ಸ್ವರಾಜ್ಯದವರು ಏನ್ ಕೆಲಸ ಮಾಡ್ತ್ರಿ ಅಂತ?
2: ನಮ್ಮ ಉದ್ದೇಶ ಇಷ್ಟೇ, ಸ್ವರಾಜ್ಯ 75 ತಂಡದ ಪರವಾಗಿ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರನ್ನ ಒಂದಿಷ್ಟು ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಆದರೆ ಇವತ್ತಿನ ಮುಗ್ಧ ಮನಸ್ಸುಗಳು ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಬಂದಾಗ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನ ಹೇಳುತ್ತಾರೆ ಹೊರತಾಗಿ ಯಾವುದೇ ಒಬ್ಬ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳುವುದಿಲ್ಲ. ಇದೊಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ.
1: ಅಂದ್ರೆ ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮೂರವರಿಗಾರು ಗೊತ್ತಾ ಇಲ್ಲಿ ಅಂತ. ಸ್ವರಾಜ್ಯ 75 ಅಂತ ಹೇಳಿದ್ರಿ, ಅಂದ್ರೆ ನಮ್ಮ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡ ಇದು ಅಂತ ಹೇಳ್ತಾರೆ, ಒಂದು ಸಂಸ್ಥೆ ಅಥವಾ ಒಂದು ಸಂಘ ಇದು. ಇದು ಸ್ವರಾಜ್ಯ 75 ಅಂತ ನೀವು ಹೆಸರು ಇಟ್ಕೊಂಡದ್ದು. ಇದ್ರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಿ ನೀವು?
2: ಇದರ ಮುಖ್ಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು, ಒಂದಿಷ್ಟು ಸದಸ್ಯರು, ಒಂದು 20-25 ಸದಸ್ಯರ ಒಂದು ತಂಡ.
1: 25 ಸದಸ್ಯರು, 20-25 ಸದಸ್ಯರು, ಎಲ್ಲ ಯುವ ಮನಸ್ಸುಗಳು.
2: ಯುವ ಮನಸ್ಸುಗಳು
1: ಅಲ್ದಾ, ನೀವೆಲ್ಲ ಹ್ಯಾಂಗ್ ಕನೆಕ್ಟ್ ಆದ್ರೆ? ಯಾಕೆಂದ್ರೆ ಇವತ್ತು ನೀವು ನಮ್ಮ ಶಾಸ್ತ್ರಿ ಸರ್ಕಲ್ ಅಲ್ಲೇ ಕಂಡ್ರೆ, ಕಾಲೇಜ್ ಬಿಟ್ಟಾದ್ಮೇಲೆ ಒಂದ್ ಎಲ್ಲ ಅಂಗಡಿಯಲ್ಲಿ ಒಂದಿಷ್ಟು ಮಕ್ಕಳು ಕೂಕೊಂಡಿರ್ತೋ, ಆ ಇಷ್ಟು ಮಕ್ಕಳ ಕೈಯಲ್ಲಿ ಒಂದೊಂದು ಮೊಬೈಲ್ ಇರುತ್ತೆ. ಆ ಎಲ್ಲ ಮೊಬೈಲ್ ಅಲ್ಲೂ ಗೇಮ್ ಆಡೋದು, ಮತ್ತೊಂದು ಮಾಡೋದು, ಅದರಲ್ಲೇ ಮುಳುಗಿರ್ತೋ. ಅಂಥದ್ರಲ್ಲಿ ನಿಮ್ಗೆ 18-19 ವಯಸ್ಸಿಗೆ ಈ ಕಡೆ ಸೆಳೆದದ್ದು ಹೇಗೆ ಅದು?
2: ಅಂದ್ರೆ ನಾವು ಶಾಲೆ ಹೋಗ್ತಿರ್ತಕ್ಕಂತ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಹೋರಾಟಗಾರರು ಅಂತೇಳಿ ಬಂದಾಗ ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಅನ್ನುವಂತ ಒಂದು ಸ್ವಭಾವದವ್ರು ಜಾಸ್ತಿ ಇದ್ರು. ಆಗ ನಮಗೊಂದು ಏನಂತೇಳಿ, ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರನ ಒಂದಿಷ್ಟು ಹೋರಾಟಗಾರನ ಗುರುತಿಸಬೇಕು ಅನ್ನುವಂತ ಒಂದು ಛಲ, ಅದರಿಂದಾಗಿ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ಕೊಡುವಂತದ್ದಷ್ಟೇ.
1: ಅದು ನಿಮ್ಗೆ ತಟ್ಟು?
2: ಹಾ, ತಟ್ಟು ಅಂದ್ರೆ ಕರಾವಳಿ ಸ್ವಾತಂತ್ರ್ಯ ಹೋರಾಟಗಾರನ್ನ ಪರಿಚಯಿಸಬೇಕು ಅನ್ನುವಂತ ಉದ್ದೇಶ.
1: ಹೌದು, ಅಂದ್ರೇನ ಕೇಳದ್ದು, ನಮ್ಮ ಈವನ್ ಸ್ವಾತಂತ್ರ್ಯ ಹೋರಾಟ ಆತಿಪ್ಪು ಟೈಮಾಗೆ ಎಷ್ಟೋ ಜನ ಶಾಲೆ ಕಾಲೇಜಿಗೆ ಹಾತಿದ್ ಮಕ್ಕಳೆಲ್ಲ ಅದನ್ನೆಲ್ಲ ಬಿಟ್ಕೊಂಡು ಆ ಚಳುವಳಿಯಲ್ಲಿ ಧುಮುಕಿದ್ರು. ಎಷ್ಟೋ ಜನ ಜೈಲುಗಳಿಗೆಲ್ಲ ಹೋಗಿ ಬಂದ್ರು. ಅಂದ್ರೆ ಅವರ ಆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನಮಗ್ ಸ್ವಾತಂತ್ರ್ಯ ಬೇಕಂತ ಹೋರಾಡದವರು. ಬಟ್ ಇವತ್ತು ನಮ್ಗೆ ಆ ಕಷ್ಟಗಳು ಗೊತ್ತಿಲ್ಲ. ಈ ಸ್ವಾತಂತ್ರ್ಯ ನಾವೇನ್ ಅನುಭವಿಸ್ತಾ ಇದ್ದೀವಿ ಈಗ, ಇದ್ರ ಹಿಂದೆ ಎಷ್ಟು ಬಲಿದಾನಗಳಿತ್ತು ಅನ್ನೋದು ನಮಗೆ ಕಲ್ಪನೆ ಇಲ್ಲ. ನಾವು ಖುಷಿ ಹೆಂಗಿತ್ತ, ಆದ್ರೆ ನಿಮ್ಮಂತ ಪುಟ್ಟ ಹುಡುಗಿಗೆ ಇದು ಯಾವ ವಿಷಯದಲ್ಲಿ ಸೆಳೆದದ್ದು?
2: ಅಂದ್ರೆ ಫಸ್ಟ್ ದಿನ ಪ್ರದೀಪ್ ಕುಮಾರ್ ಬಸ್ರವ್ರು ಕಾಲ್ ಮಾಡಿದ್ರು, ಈ ತರ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಿದ್ದೇವೆ, ಜಸ್ಟ್ ಬಂದು ಜಾಯ್ನ್ ಆಗಿ. ಫಸ್ಟ್ ದಿನ ಹೋದೆ, ಅವರು ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ, ಬಂದು ಕೂತಂತ ಅತಿಥಿ ಅಭ್ಯಾಗತರ ಮಾತುಗಳು, ಅವರ ಕಷ್ಟ ಬಲಿದಾನಗಳನ್ನ ಹೇಳಿದಾಗ ಯಾಕೆ ನಾನು ಇದರಲ್ಲಿ ಪಾಲ್ಗೊಳ್ಬಾರ್ದು ಅನ್ನುವಂತ ಒಂದು ಕಲ್ಪನೆ, ಅದಕ್ಕೋಸ್ಕರ ಹೋದೆ. ಆದ್ರೆ ನಾನು ಹೋಗಿ ನೋಡಿದಾಗ ಸ್ವರಾಜ್ಯ 75 ತಂಡಕ್ಕೆ ಬರ್ತಕ್ಕಂತ ಎಲ್ಲ ಅತಿಥಿಗಳು ದೊಡ್ಡವರಾದ್ರೂ ಕೂಡ ಕೇಳ್ಕೊಳ್ಳುವಂತ ಮನಸ್ಸುಗಳು ಮುಗ್ಧ ಮನಸ್ಸುಗಳು. ಯಾಕೆ ಮುಗ್ಧ ಮನಸ್ಸುಗಳ ಮೇಲೆ ಮಾತ್ರ ಪ್ರಯತ್ನ ಮಾಡಬೇಕು ಅಂತಂದ್ರೆ, ಯುವಕರು ನಮ್ಮ ದೇಶದ ಶಕ್ತಿ ಅನ್ನುವಂತ ಉದ್ದೇಶ.
1: ಕರೆಕ್ಟ್, ನೀವ್ ಅದನ್ನ ಅರ್ಥ ಮಾಡ್ಕೊಂಡ್ರೆ, ನಿಮ್ ಕಣಗಿದನ್ನ ಅದನ್ನ ತಿಳ್ಕೊಂಡ್ರೆ, ನೀವು ಇನ್ನಷ್ಟು ಜನಕ್ಕೆ ಹಂಚುತ್ತೀರಿ. ಅಂಡ್ ನೀವು ಬಾಳಿ ಬದುಕಬೇಕಾಗಿರೋ ವಯಸ್ಸು ಇನ್ನು ತುಂಬಾ ಇದೆ, ನಿಮ್ಮ ದಾರಿ ತುಂಬಾ ದೊಡ್ಡದಿದೆ, ಉದ್ದಕ್ಕಿದೆ. ಹಂಗಾಗಿ ನಿಮ್ ಕಣಗಿದ್ರೆ ಇದ್ರೆ ಬಾರಿ ಒಳ್ಳೇದೆ. ಈ ಸ್ವರಾಜ್ಯ 75ರ ಉದ್ದೇಶಗಳೆಲ್ಲ ಎಂತ ಇದ್ದಿತ್ತು?
2: ಉದ್ದೇಶಗಳು ಅಂತೇಳಿ ಬಂದಾಗ ಅಂದ್ರೆ ಅದೇ ನಾನು ಆವಾಗ ಹೇಳಿದ್ನಲ್ಲ, ಈಗ ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತದ್ದು. ಇವತ್ತು ಯಾಕೆ ಈ ರೀತಿಯಾದಂತಹ ವ್ಯವಸ್ಥೆಗಳು ಸೃಷ್ಟಿ ಆಗ್ತಿದೆ ಅಂತೇಳಿ ಕೇಳಿದ್ರೆ, ಇವತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಹೋಗಿ ನೋಡಿದಾಗ ಅವ್ರು ಹೇಳ್ತಕ್ಕಂಥದ್ದು ಯುವ ಪೀಳಿಗೆ ಸರಿ ಇಲ್ಲ ಅಂತೇಳಿ. ಯುವ ಪೀಳಿಗೆ ಸರಿ ಇಲ್ಲ ಯಾಕೆ ಅಂತೇಳಿ ಕೇಳಿದ್ರೆ, ಯುವಕರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದಕ್ಕೋಸ್ಕರ ಯುವ ಪೀಳಿಗೆಯವರಿಗೆ ಒಂದಿಷ್ಟು ನಾಲೆಜ್ ಬರಬೇಕು. ಇವತ್ತು ನಾವು ಕೆಲವೊಂದಿಷ್ಟು ಕಾಲೇಜುಗಳನ್ನ, ಕೆಲವೊಂದಿಷ್ಟು ವಿದ್ಯಾಸಂಸ್ಥೆಗಳನ್ನ ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ. ನಾಳೆ ಕೋಟೇಶ್ವರದಲ್ಲೊಂದು ಕಾರ್ಯಕ್ರಮ, ಅದಕ್ಕೆ ಬಿಬಿ ಹೆಗ್ಡೆ ವಿದ್ಯಾರ್ಥಿಗಳು ಬರ್ತಾರೆ. ಅಂತಂದ್ರೆ ಅಂದ್ರೆ ಯುವ ಪೀಳಿಗೆಯ ಮೇಲೆ ಅದನ್ನ ಪ್ರಯೋಗ ಮಾಡುವ ಅನ್ನೋ ಉದ್ದೇಶ.
1: ಓಕೆ, ಅಂದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ, ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರ ಕಷ್ಟ ನಮ್ಮ ಮಕ್ಳಿಗೆ ಗೊತ್ತಿಲ್ಲ ಅಂತ. ಆದ್ರೆ ನಿಮ್ಮ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಇರ್ಬೋದು ಅಥವಾ ನಿಮ್ಮ ಕಾಲೇಜಲ್ಲಿ ನೀವು ಕಲಾ ವಿದ್ಯಾರ್ಥಿಗಳಾಗಿದ್ರೆ ಅದ್ರಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ. ಅದ್ರಲ್ಲಿ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡಿರ್ಲಿಲ್ವಾ ಮೊದಲು?
2: ಅದ್ರಲ್ಲಿ ಇನ್ಫ್ಲುಯೆನ್ಸ್ ಆಗಿದ್ವಿ ಅಂದ್ರೆ ನಮಗಾಗ ವೇದಿಕೆಗಳಿರ್ಲಿಲ್ಲ, ವೇದಿಕೆಗಳ ಕೊರತೆ. ಇವತ್ತು ಯಾವುದೇ ಕಡೆಗಳು ಹೋಗಿ ನೋಡಿದ್ರು ಪ್ರತಿಭೆಗಳು ತುಂಬಾ ಇದ್ದಾವೆ, ವೇದಿಕೆಗಳಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಮೊನೋ ಆಕ್ಟಿಂಗ್ ಅನ್ನುವಂತ ಒಂದು ಕಾರ್ಯಕ್ರಮ, ಏಕಪಾತ್ರಾಭಿನಯ, ಅದು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರ ಮಾತ್ರ ಆಗಿರ್ಬೇಕು. ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಇಬ್ಬರ ಅಭಿನಯವನ್ನ ಮಾಡ್ತಕ್ಕಂಥ ಆ ರೀತಿಯ ಕಾರ್ಯಕ್ರಮವನ್ನ
1: ಮಾಡಿ.
2: ಅದರಲ್ಲಿ 13 ತಂಡದ ಒಬ್ಬೊಬ್ಬ ವಿದ್ಯಾರ್ಥಿ ಇಬ್ಬರ ಕ್ಯಾರೆಕ್ಟರ್ ಅನ್ನ ಮಾಡುವಂತದ್ದು. ಬ್ರಿಟಿಷ್ ವಿತ್ ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ ಮತ್ತೆ ಪೋರ್ಚುಗೀಸ್ ಅವರು, ಈ ರೀತಿ ಕಾರ್ಯಕ್ರಮ. ಇದರಿಂದ ಏನಾಗ್ತದೆ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಕಷ್ಟ ಅರ್ಥ ಆಗ್ತದೆ ಅನ್ನುವಂಥ
1: ಎಸ್ ಪರಿಚಯ ಕೂಡ ಆಗುತ್ತೆ. ಇವತ್ತಿನ ದಿನದಲ್ಲಿ ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದೀವಿ. ಸೊ ಹಾಗಾಗಿ ಇವರು ಹೇಳಿದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ಈಗ ಸ್ವರಾಜ್ಯ 75 ಏನೆಲ್ಲ ಕೆಲಸ ಮಾಡಿದೆ ಮತ್ತೆ ಏನೆಲ್ಲ ಕೆಲಸ ಮಾಡ್ತಾ ಇದೆ, ಮಾಡ್ಲಿಕ್ಕಿದೆ?
2: ಇಷ್ಟರಲ್ಲಿ ಒಂದಿಷ್ಟು ಸ್ವಾತಂತ್ರ್ಯ, ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ನಾಮಫಲಕ ಅಳವಡಿಕೆ ಮಾಡೋದ್ರ ಮುಖೇನವಾಗಿ ಅವರನ್ನ ಒಂದಿಷ್ಟು ಜನರಿಗೆ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದೆ. ಇನ್ನು ಮಾಡುವಂತ ತುಂಬಾ ಬೇಕಾದಷ್ಟಿದೆ. ಇನ್ನು ಪ್ರಚಾರವಾಗಬೇಕಿದೆ. ಪ್ರಚಾರ ಅಂತ ಅಂದ್ರೆ ನಮ್ಮ ಪ್ರಚಾರ ಆಗುವಂತ ನಮ್ಮ ಮುಖ್ಯ ಅಲ್ಲ, ಕರಾವಳಿಯ ಹೋರಾಟಗಾರರನ್ನ ಎಲ್ಲ ಮನೆ ಮನೆಗಳಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಹಾಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಎಲ್ಲರಲ್ಲೂ ಚಿರಸ್ಮರಣೀಯವಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಕೆಲವೊಂದಿಷ್ಟು ರಸ್ತೆಗಳಲ್ಲಿ ಪಂಚಾಯತ್ನ ಪರ್ಮಿಷನ್ ಅನ್ನ ತಕ್ಕೊಂಡು ಆ ರಸ್ತೆಗಳಿಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಇಡುವಂತದ್ದು
1: ಮಾಡ್ತಾ ಇದ್ದೇವೆ. ಅದು ಎಷ್ಟು ದಿನಕ್ಕೊಮ್ಮೆ ಮಾಡ್ತೀರಿ ಅಥವಾ ಹೇಗ್ ಮಾಡ್ತೀರಿ, ಯಾವ ತರ ಅದು?
2: ಅಂದ್ರೆ ನಮ್ಮ ಸಂಘಟಕರಿಗೆ ಸಮಯಾವಕಾಶ ಇಲ್ಲ, ಸಮಯಾವಕಾಶದ ಕೊರತೆಯಿಂದ ವಾರಕ್ಕೊಂದು ತಿಂಗಳಿಗೊಂದು ಕಾರ್ಯಕ್ರಮದಂತೆ ಅಂತೂ ಮಾಡ್ತಾ ಇದ್ದೇವೆ, ನಿಲ್ಲಿಸುವುದಂತೂ ಇಲ್ಲ, ಮಾಡ್ತೇವೆ.
1: ಮಾಡ್ತಾನೆ ಇದ್ದೀರಿ ನೀವು? ಓಕೆ, ಈಗ ಒಂದೊಂದು ರಸ್ತೆಗಳನ್ನ ಗುರುತಿಸ್ತೀರಿ, ಆ ರಸ್ತೆಗಳಿಗೆ ಗ್ರಾಮ ಪಂಚಾಯತ್ ಅವರ ಪರ್ಮಿಷನ್ ತಗೊಂಡು ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹಾಕ್ತಾ ಇದ್ದೀರಿ. ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಹೆಸರಿನ ನಾಮ ಫಲಕಗಳನ್ನ ಹಾಕ್ತಾ ಇದ್ದೀರಿ, ಅಂದ್ರೆ ಗುರುತಿಸುವಿಕೆಯನ್ನ ಮಾಡ್ತಾ ಇದ್ದೀರಿ. ಈಗ ಅನುಶ್ರೀ ಅವರಿಗೆ ಇಂದಿನ ಸ್ವಾತಂತ್ರ್ಯ ಎಲ್ಲಿಗೆ ಬಂದಿದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಒಂದು ಕವಿ ಸಾಲ ಇತ್ತು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಸೊ ಈ ಸ್ವಾತಂತ್ರ್ಯ ಎಲ್ಲಿಗೆ ಬಂದು ನಿಂತಿದೆ ಅಂತ ನಮ್ಮ ಅನುಶ್ರೀ ಅವರಿಗೆ ಅನ್ಸುತ್ತೆ?
2: ಬಹುಶಃ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಲೇ ಇಲ್ಲ ಅಂತ ಹೇಳಿ
1: ಅನ್ಸುತ್ತೆ. ಹಾಗೆ
2: ಯಾಕಂತ ಹೇಳಿದ್ರೆ, ಇವತ್ತು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಹೆಣ್ಣು ಗಾಂಧೀಜಿಯವರೊಂದು ಕನಸನ್ನ ಕಾಣ್ತಾರೆ, ರಾಮರಾಜ್ಯದ ಕನಸನ್ನ ಕಾಣ್ತಾರೆ. ನಡುರಾತ್ರಿ 12 ಗಂಟೆಗೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗಿ ಏಕಾಂಗಿಯಾಗಿ ರಸ್ತೆಯಲ್ಲಿ ನಡಿಬೇಕು ಅನ್ನುವಂತ ಕನಸನ್ನ ಕಾಣ್ತಾರೆ. ಆದ್ರೆ ಇವತ್ತು ನಮ್ಮ ಪ್ರಪಂಚ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ನಮ್ಮ ಸಮುದಾಯ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬಂದಾಗ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಲೇ ಇಲ್ಲ
1: ಅಂತೀರಿ?
2: ಸಿಕ್ಲೇ ಇಲ್ಲ
1: ನೋಡಿ, ಇವತ್ತು ನೀವು ರೇಡಿಯೋ ಸ್ಟುಡಿಯೋಗೆ ಬಂದು ಇಷ್ಟು ಚಂದ ಮಾತಾಡ್ತಿದ್ದೀರಿ, ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಚಂದ ಮಾತುಗಳನ್ನ ನಿಮ್ಮ ಮಾತನ್ನ ಕೇಳ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ನಮ್ಗೆ ಒಳ್ಳೆ ಸ್ವಾತಂತ್ರ್ಯ ಇದೆಯಲ್ಲ ಈಗ ಕಂಪ್ಯಾರಿಟಿವ್ಲಿ
2: ಅಂದ್ರೆ, ಈಗ ಮೊದ್ಲಿನ್ಕಿಂತ ಅಡ್ಡಿಲ್ಲ. ಆದ್ರೆ ಸ್ವಾತಂತ್ರ್ಯ ಬಂದಾಗ ಹೇಗಿತ್ತು, ಹೆಣ್ಣು ಮಗಳೊಬ್ಬಳು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಈಗ ಅದರ ಮುಂದುವರೆದ ಭಾಗ ನಾವೀಗ ಇಲ್ಲಿ ಕೂತ್ಕೊಂಡು ಮಾತಾಡ್ತೇವೆ, ಉದಾಹರಣೆ ನಾವುಗಳೇ. ಆದ್ರೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿ, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಬಾಲ್ಯ ವಿವಾಹಗಳು ನಡೀತಾ ಇದೆ. ಇಂತಹ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ, ಇದೆಲ್ಲ ಸಮಸ್ಯೆಗಳು. ಹೀಗಾಗಿ ಸ್ವಾತಂತ್ರ್ಯ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಮೂಡ್ತದೆ.
1: ಆದ್ರೂ ಆ ಸ್ವಾತಂತ್ರ್ಯ ತುಂಬಾ ಸುಧಾರಿಸಿದೆ ಅಂತ ನನ್ಗನ್ಸುತ್ತೆ. ಎಷ್ಟೋ ಜನಕ್ಕೆ ಇವತ್ತು ವಿದ್ಯಾಭ್ಯಾಸ ಸಿಗ್ತಾ ಇದೆ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಯಾವ ಮಗು ವಿದ್ಯಾಭ್ಯಾಸದಿಂದ ವಂಚಿತರಾಗದ ಹಾಗೆ ಎಷ್ಟೋ ಬ್ಯಾಂಕ್ಗಳು ಎಜುಕೇಶನ್ ಲೋನ್ಗಳನ್ನ ಕೊಡ್ತಾ ಇದ್ದಾವೆ. ಸೊ ತುಂಬಾ ಜನ ಈಗ ಇವತ್ತು ಶಿಕ್ಷಣಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹೌದು, ಕೆಲವೊಂದ್ ಕಡೆ ಹಿಂದುಳಿದಿದ್ದಾರೆ, ಆದ್ರೂ ನಾವು ಮುಂದೆ ಹೋಗ್ತಾನೆ ಇದ್ದೀವಿ. ಈವನ್ ಹೆಣ್ಮಕ್ಳು ಈಗ ಮಧ್ಯರಾತ್ರಿ ನಾನು ಓಡಾಡ್ತೀನಿ. ಸೊ ಅಂದ್ರೆ ಹಿಂದೂ ಒಂದು 40-80 ವರ್ಷಗಳ ಹಿಂದೆ ಆ ಸಿಚುವೇಶನ್ ಇರಲಿಲ್ಲ, ಬಟ್ ಈಗ ಅದು ತುಂಬಾ ಬದಲಾವಣೆಗಳಾಗಿದೆ. ಆದ್ರೆ ನನ್ಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ ಅನುಶ್ರೀ, ನಾವು ಸ್ವಾತಂತ್ರ್ಯನ ಸ್ವೇಚ್ಛಾಚಾರ ಮಾಡ್ಕೊಂಡಿದ್ದೀವೇನೋ ಅಂತ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ?
2: ಖಂಡಿತವಾಗಿ ಹೌದು, ಸ್ವಾತಂತ್ರ್ಯ ಸ್ವಾತಂತ್ರ್ಯವಾಗಿಯೇ ಇಲ್ಲ. ಇವತ್ತು ಒಂದಿಷ್ಟು ಆಫೀಸ್ಗಳಿಗೆ ಕಚೇರಿಗಳನ್ನ ಭೇಟಿ ಮಾಡಿದಾಗ ನಮ್ಗೆ ಅದ್ರ ಅರಿವಾಗ್ತದೆ, ಒಬ್ಬ ವ್ಯಕ್ತಿಗೆ ಏನೋ ಬರುವುದಿಲ್ಲ ಅಂತ ಹೇಳಿದ್ರೆ ಅವ್ನು ಯಾವುದಕ್ಕೂ ಕೂಡ ಸೀಮಿತ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಜನ ನಡ್ಕೊಳ್ತಾ ಇದ್ದಾರೆ. ಇವತ್ತು ಲಂಚ ಕೊಡದೆ, ಭ್ರಷ್ಟಾಚಾರಗಳಾಗದೆ ಯಾವುದೇ ಒಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ.
1: ಆದ್ರೆ ನಿಮ್ಮಂತ ಯುವ ಜನತೆಗೆ ತಮ್ಮ ಸ್ವಾತಂತ್ರ್ಯದ ಬಗೆಗಿನ ಜವಾಬ್ದಾರಿ ಎಷ್ಟು ಗೊತ್ತಿದೆ?
2: ಇವತ್ತು ಯುವ ಪೀಳಿಗೆ
1: ಜವಾಬ್ದಾರಿ ಹೇಳ್ತಾ ಇದ್ದೀನಿ ನಾನು, ಎಷ್ಟು ಗೊತ್ತಿದೆ?
2: ಜವಾಬ್ದಾರಿನೇ ಇಲ್ಲ, ಜವಾಬ್ದಾರಿ ಪದದ ಅರ್ಥವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಯುವ ಪೀಳಿಗೆ ಇವತ್ತು ನಮ್ಮ ಹತ್ರ ಇದೆ.
1: ಯಾಕಾಗಾಯ್ತು?
2: ಅದರ ಬಗ್ಗೆ ಬಹುಶಃ ಒಂದಿಷ್ಟು ಪಠ್ಯ ಪೂರಕವಾದ ಚಟುವಟಿಕೆಗಳು ಕಾಲೇಜುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹೇಗ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ನಾಲೆಜ್ ಗಳನ್ನ ಕೊಡಬೇಕು ಅನ್ನುವಂತ ನನ್ನ ಉದ್ದೇಶ.
1: ಹೇಗೆಲ್ಲ ಕೊಡಬಹುದು? ಇವತ್ತು ವಿದ್ಯಾರ್ಥಿಗಳು ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ವಿದ್ಯಾರ್ಥಿಗಳು ಅಂತಲ್ಲ ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ಏನ್ ಮಾಡಬಹುದು?
2: ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ ಅನ್ನೋದಕ್ಕಿಂತ ಅವರಲ್ಲಿ ಒಂದು ಜವಾಬ್ದಾರಿ ಅನ್ನುವಂಥದ್ದಿಲ್ಲ, ಸಮಯ ಪ್ರಜ್ಞೆ ಇಲ್ಲ, ಅವ್ರಿಗೆ ಏನ್ ಮಾಡ್ತಿದ್ದೇವೆ ಅದ್ರ ಬಗ್ಗೆ ಒಂದು ನಾಲೆಜ್ ಇರುವುದಿಲ್ಲ. ಅಂತಂದ್ರೆ ಈಗ ಕಾಲೇಜ್ಗಳಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ತಾರೆ, ಪಠ್ಯ ಪೂರಕ ಚಟುವಟಿಕೆಗಳು ಅಂತೇಳಿ ಬಂದಾಗ ಒಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸುವಂತದ್ದಾಗಿರ್ಬೋದು, ಸಂಪನ್ಮೂಲ ವ್ಯಕ್ತಿಗಳಿಂದ ಅವ್ರಿಗೆ ಒಂದಿಷ್ಟು ನಾಲೆಜ್ ಅನ್ನ ಕೊಡುವಂತದ್ದಾಗಿರ್ಬೋದು, ಅದನ್ನ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಸ್ವೀಕರಿಸಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ.
1: ಆದ್ರೆ ನಿಮ್ಗೆ ಅಂತ ಕಾರ್ಯಕ್ರಮಗಳನ್ನು ಮಾಡಿದೆ, ಇದು ನನ್ನ ಅಬ್ಸರ್ವೇಷನ್. ಅವರು ಕೂತ್ಕೊಂಡಿರ್ತಾರೆ, ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಅಬ್ಸೆಂಟ್ ಇರ್ತಾರೆ. ಬಂದಿರೋ ವ್ಯಕ್ತಿ ಯಾರು ಅಂತ ಪರಿಚಯ ಭಾಷಣ ಮಾಡಿದ್ರು, ಒಂದ್ 10 ನಿರೂಪಕರು ಅವ್ರ ಹೆಸರನ್ನ ಹೇಳಿದ್ರು, ಅವರಿಗೆ ಬಂದೋದವ್ರು ಯಾರಂತ ಗೊತ್ತಿರೋದಿಲ್ಲ. ಅದ್ಯಾಕೆ ಹಾಗಾಗುತ್ತೆ? ಒಂದ್ ವೇಳೆ ಅದೇ ಕಾರ್ಯಕ್ರಮ ಕಾಮಿಡಿ ಆಗಿದ್ರೆ ಅವ್ರು ಗಮ್ಮತ್ ಎಂಜಾಯ್ ಮಾಡ್ತಾರೆ, ಗಮ್ಮತ್ತಲ್ಲಿ ಇರ್ತಾರೆ, ಖುಷಿಯಲ್ಲಿ ಬರ್ತಾರೆ. ಆದ್ರೆ ಅದು ಬಿಟ್ಟು ಬೇರೆ ಯಾವುದೇ ನೀವು ಹೇಳಿದ ತರದ್ದು ಜವಾಬ್ದಾರಿಯನ್ನ ಹೋಲಿಸುವಂತಹ ಅಥವಾ ಯಾವ್ದರ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳಾದ್ರೆ ಅವ್ರ ಗಮನ ಅಲ್ಲಿ ಇರೋದೇ ಇಲ್ಲ, ಅವ್ರಿಗೆ ಯಾರು ಬಂದು ಹೋಗಿದಾರಂತಾನು ಗೊತ್ತಿರೋದಿಲ್ಲ. ದೇ ವಿಲ್ ಬಿ ಫಿಸಿಕಲಿ ಪ್ರೆಸೆಂಟ್ ಅಷ್ಟೇ. ಸೊ ಇದನ್ನೆಲ್ಲ ಏನ್ ಮಾಡಬಹುದು? ನಾವು ಹೇಗೆ ನಮ್ಮ ಈಗಿನ ಜನ್ಸಿ ಅಥವಾ ಈಗಿನ ಯುವ ಜನತೆಯನ್ನ ಆಕ್ಟಿವ್ ಮಾಡೋದು ಹೆಂಗೆ ಅನುಶ್ರೀ, ನಿಮ್ ತರ?
2: ಅದು ಬಹಳ ಆಲೋಚನೆ ಮಾಡ್ಲಿಕ್ಕೆ ಇಮ್ಯಾಜಿನೇಷನ್ಗೆ ಕಷ್ಟ, ಅತಿಯಾದ್ರೆ ಅಮೃತ ವಿಷ ಅನ್ನುವಂತ ರೀತಿ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು, ಯುವ ಜನತೆ ಮೊಬೈಲ್ ಒಳಗಡೆ ಮುಳುಗಡೆಯಾಗಿದ್ದಾರೆ. ಮೊಬೈಲ್ ನಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಅಮೃತವೂ ಇದೆ, ವಿಷವೂ ಇದೆ. ನಾವು ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅವ್ರಿಗೆ ಇವತ್ತು ಕಾನ್ಸಂಟ್ರೇಷನ್ ಇಲ್ಲ ಯಾಕಂತೇಳಿ ಕೇಳಿದ್ರೆ, ಅವರಿಗೆ ಮೊಬೈಲ್ ಮೇಲೆ ಅವರಿಗೆ ರೀಲ್ಸ್ಗಳನ್ನ 30 ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡಿ 30 ಮಾತ್ರ ಕಾನ್ಸಂಟ್ರೇಷನ್, 1 ಕಾನ್ಸಂಟ್ರೇಷನ್ ಯಾವೊಬ್ಬ ವಿದ್ಯಾರ್ಥಿಯಲ್ಲೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಾಲೇಜ್ 20 ಶುರುವಾಗಬೇಕಿತ್ತು, 15 ಕಾಲೇಜನ್ನ ಆರಂಭ ಮಾಡಿ ಮಕ್ಕಳಿಗೆ ಒಂದಿಷ್ಟು ಕಾರ್ಯಕ್ರಮ, ಒಂದು ದಿನ 4-5 ದಿನ ಕಂಟಿನ್ಯೂಸ್ ಪ್ರೋಗ್ರಾಮ್, ಅದರಲ್ಲಿ ಕೇವಲ ಜೀವನ ಮೌಲ್ಯಗಳ ಪಾಠ, ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ ಇದು ಇಂಪ್ರೂವ್ ಆಗಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದು ಸೊಲ್ಯೂಷನ್ ಇದೆ, ಆದ್ರೆ ಸೊಲ್ಯೂಷನ್ ಹುಡ್ಕೊಂಡು ಹೋಗುವುದು, ಅದನ್ನ ಅಳವಡಿಸಿಕೊಂಡು ಹೋಗುದು ತುಂಬಾ ಕಷ್ಟ.
1: ಈಗ ನೀವು ಅವರೆಲ್ಲರಿಗಿಂತ ಡಿಫ್ರೆಂಟ್ ಆದ್ರೆ ಹೇಗದು?
2: ನಮ್ಮ ಇಚ್ಛಾಶಕ್ತಿ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್.
1: ಏನದು ನಿಮ್ಮ ಇಚ್ಛಾಶಕ್ತಿಗೆ ಕಾರಣವಾದದ್ದು? ಅದನ್ನೇ ನಾವು ಹುಡುಕಿ ಇದನ್ನೇ ಎಲ್ಲ ಮಕ್ಕಳಿಗೆ ಕೊಟ್ರಾಯ್ತಲ್ಲ.
2: ಇಚ್ಛಾಶಕ್ತಿ ಅಂತ ಯಾವುದೋ ಒಂದು ತಿಳ್ಕೊಳ್ಬೇಕು ಅನ್ನೋ ತುಡಿತ ಇರಬೇಕು. ಅವ್ರು ಏನನ್ನ ಹೇಳ್ತಾರೆ ಅದ್ರಿಂದ ನಮಗೆ ಎಷ್ಟು ಒಳ್ಳೇದಿದೆ ಎಷ್ಟು ಕೆಟ್ಟದಿದೆ, ಅವ್ರು ಹೇಳೋದ್ರಲ್ಲಿ ತಪ್ಪಂತೂ ಖಂಡಿತ ಇರುವುದಿಲ್ಲ. ಅವ್ರು ಏನ್ ಹೇಳ್ತಾರೆ, ಯಾತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇವತ್ತು ಜೀವನ ಮೌಲ್ಯಗಳನ್ನ ಕೊಡುವಂತ ವ್ಯಕ್ತಿ ಯಾರು ಕೂಡ ಧರ್ಮಕ್ಕೆ ಬರುವುದಿಲ್ಲ. ಯಾರಿಗೂ ಒಂದಿಷ್ಟು ಪೇಮೆಂಟ್ ಗಳನ್ನ ಮಾಡಿ ಕಾಲೇಜ್ನವರು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಮಾತ್ರ ಅವ್ರನ್ನ ಕರೆಸ್ತಕ್ಕಂಥದ್ದು. ಅವ್ರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮೌಲ್ಯಯುತ ಶಿಕ್ಷಣ ದೊರಕಬೇಕು ಅನ್ನುವಂತ ಉದ್ದೇಶ. ಇವತ್ತು ಪಠ್ಯೇತರ ಚಟುವಟಿಕೆಗಳು, ಒಂದಿಷ್ಟು ಸ್ಪೋರ್ಟ್ಸ್ ಗಳನ್ನ, ಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ಪ್ರತಿಯೊಂದು ಕಾಲೇಜಲ್ಲೂ ಮಾಡ್ತಾರೆ. ಅಂತೂ ಸರ್ಕಾರಿ ಕಾಲೇಜ್ನ ಹೊರತುಪಡಿಸಿ ಬೇರೆ ಕಾಲೇಜ್ಗಳನ್ನು ಖಂಡಿತವಾಗಿ ಮಾಡ್ತಾರೆ. ಇದರ ಉದ್ದೇಶ ಅವರಿಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಬರಬೇಕು ಅನ್ನುವಂತ.
1: ಕರೆಕ್ಟ್. ಇಂತ ಅಂದ್ರೆ ಪಠ್ಯೇತರದಲ್ಲಿ ಈ ಮೌಲ್ಯಯುತವಾದದನ್ನ ಅಳವಡಿಸಿಕೊಂಡ್ರೆ ಶಿಕ್ಷಣ ವ್ಯವಸ್ಥೆ ಮಕ್ಕಳು ಸ್ವಲ್ಪ ಸರಿಯಾಗ್ತಾರಂತ ನೀವು ಹೇಳ್ತೀರಾ?
2: ಖಂಡಿತ ಸರಿಯಾಗ್ತಾರೆ. ಅಂದ್ರೆ ಅವ್ರಿಗೆ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಕಿಂತ ಹೊರಗಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಅಂಜಿಕೆ, ಹೆಸಿಟೇಷನ್ ಅನ್ನುವಂಥದ್ದು ಕಾಣಿಸ್ತದೆ. ಕಾರಣ ಏನು? ನಮ್ಮ ಜೊತೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೊಂದಿಷ್ಟು ಪ್ರೋತ್ಸಾಹ ಮಾಡ್ಬೇಕು. ಇವತ್ತು ಹೇಗಾಗಿದೆ, ಕೈ ತಟ್ಟಿ ನಗಾಡುವವ್ರು ಜಾಸ್ತಿ ಆಗಿದ್ದಾರೆ ಹೊರತು ನಮ್ಮನ್ನ ನೋಡಿ ಪ್ರೋತ್ಸಾಹ ನೀಡೋರು ಒಬ್ರು ಇಲ್ಲ. ಇವತ್ತು ಇಂತಹ ಒಂದು ಕೆಲವೊಂದಿಷ್ಟು ವೇದಿಕೆಗಳಿಂದ ಅವರಿಗೆ ಒಂದಿಷ್ಟು ಪ್ರೋತ್ಸಾಹಗಳು ದೊರಕಿದ್ದೇ ಹೌದಾದ್ರೆ ಖಂಡಿತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಜೀವನ ಮೌಲ್ಯಗಳು ಅರ್ಥ ಆಗ್ತದೆ ಅನ್ನುವಂತ ನನ್ನ ಉದ್ದೇಶ.
1: ಅನುಶ್ರೀ ಸ್ವರಾಜ್ಯ 75 ಸೇರುವಾಗ ನೋಡಿದವರು ಏನಂದ್ರು
2: ಅಂದ್ರೆ ನಾನು ಹೋಗ್ತಿದ್ದೆ, ನಾನು ಪ್ರಚಾರಕ್ಕಿರ್ಲಿಲ್ಲ, ಒಂದಿಷ್ಟು ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಿದ್ದೆ, ಇರ್ತಕ್ಕಂಥ ಶಿಕ್ಷಕರು ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು ಕೂಡ ನನ್ನ ಜೊತೆ ಇರ್ತಕ್ಕಂಥ ನನ್ನ ಗೆಳೆಯ ಬಳಗ ಹೇಗಿತ್ತು ಕೇಳಿದ್ರೆ ನಿನ್ನ ಹತ್ರ ಆಗುದಿಲ್ಲ ಅನ್ನುವಂಥ ಹಿಂಜರಿಕೆ ಮಾತುಗಳೇ ಹೊರತಾಗಿ ನಿನ್ನ ಹತ್ರ ಆಗ್ತದೆ ಮಾಡು ಅನ್ನುವಂಥ ಪ್ರೋತ್ಸಾಹ ಯಾರಿಂದಲೂ ಇರಲಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಹೇಗಾಗಿದೆ, ಟೀಚರ್ಸ್ಗಳ ಸಪೋರ್ಟ್ ಮಾಡ್ತಾರೆ, ಇರ್ತಕ್ಕಂಥ ಒಂದಿಷ್ಟು ಗೆಳೆಯ ಬಳಗ ಸಪೋರ್ಟ್ ಅಲ್ಲಿ ಇದ್ದಾರೆ, ಸ್ವಲ್ಪ ದಿನ ಅಂತೂ ಇರ್ತಾರೆ, ಹೇಗೋ ಗೊತ್ತಿಲ್ಲ. ಇವತ್ತಿನ ಮನಸ್ಥಿತಿ ಹೇಗೆ ಕೇಳಿದ್ರೆ ನಿಮಿಷಕ್ಕೊಂದು ಬುದ್ಧಿ ಅನ್ನುವಂಥ ರೀತಿ ಆಗಿದೆ.
1: ಓಕೆ, ಈಗ ಅನುಶ್ರೀ ಅವರು ಮೊಬೈಲ್ ಬಳಕೆ ಮಾಡ್ತಾ ಇಲ್ವಾ?
2: ಮಾಡ್ತಾನೆ, ಖಂಡಿತವಾಗಿ.
1: ಅದರಲ್ಲಿ ಎಷ್ಟು ಸ್ವಾತಂತ್ರ್ಯನ ನೀವು ಬಳಸ್ಕೋತಿದ್ದೀರಿ?
2: ಅದರಲ್ಲಿ ಸ್ವಾತಂತ್ರ್ಯ ಅಂತೇಳಿ ಬಂದಾಗ ಕಾಲೇಜಿಂದ ಒಂದಿಷ್ಟು ಮೆಸೇಜಸ್ಗಳು ಬರ್ತದೆ, ಒಂದಿಷ್ಟು ಜೀವನ ಬೆಳಿಗ್ಗೆ 8 ಗಂಟೆ ಒಳಗಾಗಿ ಕಾಲೇಜಿನ ಗ್ರೂಪಿಗೆ ಒಂದು ಫೋಟೋ ಬಂದೇ ಬರ್ತದೆ. ದೀಪ ಜೀವನ ಮೌಲ್ಯ ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಪೋಸ್ಟ್ ಅನ್ನು ಲಾಂಚ್ ಮಾಡ್ತಾರೆ. ಅದರಲ್ಲಿ ಅದನ್ನು ಓದಿದಾಗ ನಮಗೆ ಅನ್ನಿಸ್ತದೆ ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗ ಶುಭ ಸುದ್ದಿ ಅಂತ ಏನು ಹೇಳ್ತೇವೆ ಅದನ್ನು ಕೊಡ್ತಾರೆ, ಅದನ್ನು ಓದುವಂಥದ್ದು. ಇನ್ಸ್ಟಾಗ್ರಾಮ್ ಅಂತೇಳಿ ಬಂದಾಗ, ಫೇಸ್ಬುಕ್ ಬಂದಾಗ, ಯೂಟ್ಯೂಬ್ ಬಂದಾಗ ಒಂದಿಷ್ಟು ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡ್ತಾರೆ, ಅವರು ಒಂದಿಷ್ಟು ಜೀವನ ಮೌಲ್ಯಗಳನ್ನು ಹೇಳ್ತಾರೆ, ಅದನ್ನು ನೋಡುವಂಥದ್ದು. ರೀಲ್ಸ್ ಗಳನ್ನ ನೋಡ್ತೇನೆ, ನೋಡುವುದಿಲ್ಲ ಅಂತ ಹೇಳುವುದಿಲ್ಲ, ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇರ್ತದೆ, ಸಮಯ ಪ್ರಜ್ಞೆ ಅನ್ನುವಂತ ಇರಬೇಕು ಅನ್ನುವಂಥ ನನ್ನ ಉದ್ದೇಶ.
1: ಓಕೆ, ದೇಶಕ್ಕಾಗಿ ಪ್ರಾಣ ಕೊಡಬೇಕು ಅಂತ ಪರಿಸ್ಥಿತಿ ಬಂದ್ರೆ ಇಂದಿನ ಯುವ ಜನತೆ ಎಷ್ಟು ತಯಾರಿರ್ತಾರೆ?
2: ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಸೈನಿಕರನ್ನ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ,
1: ಸೈನಿಕರು ಬಿಡಿ, ಅವ್ರ ಅದಕ್ಕೆ ತಯಾರಾಗಿ ಹೋದವರು. ನಾನು ಕೇಳ್ತಾ ಇರೋದು ನಮ್ಮ ಯುವ ಜನತೆ, ನಾರ್ಮಲ್ ನಮ್ಮ ನಿಮ್ಮ ತರದ ಸಿಟಿಜನ್ಸ್ ಗಳು.
2: ಯುವ ಜನತೆಗೆ ಕಾರಣ ಏನು, ತಂದೆ ತಾಯಿಗಳು ರೆಡಿ ಇರ್ಲಿಕ್ಕಿಲ್ಲ. ಇವತ್ತು ಮನೆಗೊಬ್ಬ ಸೈನಿಕ ಇದ್ರೆ ಯಾಕೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಗುವುದಿಲ್ಲ ನಮ್ಮ ದೇಶಕ್ಕೆ? ಖಂಡಿತ ಸಿಗ್ತದೆ. ಆದ್ರೆ ಇವತ್ತಿನ ತಂದೆ ತಾಯಿಗಳು ಹೇಗೆ ಕೇಳಿದ್ರೆ, ನನ್ನ ಮಗನಿಗೆ ಏನೂ ಆಗ್ಬಾರ್ದು, ನನ್ನ ಮಗ ನನ್ನ ಜೊತೆಯಲ್ಲಿ ಇರಬೇಕು ಅನ್ನೋ ಉದ್ದೇಶ ಬಿಟ್ರೆ ದೇಶಕ್ಕೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ಜನರಿಗೋಸ್ಕರ ನನ್ನ ಮಗ ಪ್ರಾಣವನ್ನ ತ್ಯಾಗ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ಪೋಷಕರು ಇಲ್ಲ, ಯುವ ಜನತೆಯೂ ಇಲ್ಲ.
1: ಮಕ್ಕಳು ಇವತ್ತು ಬಲಿಯಾಗ್ತಿರೋದು ಬೇರೆ ಬೇರೆ ವಿಷಯಗಳಿಗೆ, ಅದೆಷ್ಟು ಮಾರಕವಾಗಿದೆ ದೇಶಕ್ಕೆ ಅಥವಾ ದೇಶದ ಬೆಳವಣಿಗೆಗೆ?
2: ದೇಶದ ಬೆಳವಣಿಗೆ ಮಾರಕವಾಗಿದೆ ನಿಜ, ಆದ್ರೆ ಇದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ವ್ಯಕ್ತಿಗಳು, ಜವಾಬ್ದಾರಿ ತೆಗೆದುಕೊಳ್ಳುವಂತ ಜಾಗದಲ್ಲಿ ಇರುವವರು ತಗೊಂಡಿದ್ರೆ ಇವತ್ತು ನಮ್ಮ ದೇಶ ಸರಿ ಹೋಗ್ತಿತ್ತು ಅನ್ನುವ.
1: ಯಾರು ತಗೋಬೇಕಿತ್ತು?
2: ನಮ್ಮ ಸರ್ಕಾರ ಅಂತೇಳಿ ನಾವು ಏನ್ ಕರಿತೇವೆ. ಇವತ್ತು ಮೊನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಸಿಇಟಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಅದ್ರ ಬಗ್ಗೆ ಒಂದಿಷ್ಟು ಟ್ರೋಲ್ಗಳನ್ನು ಇನ್ಸ್ಟಾಗ್ರಾಮ್ಗಳಲ್ಲಿ ಮಾಡಿಬಿಡ್ತಾರೆ. ಹಾಗಾದ್ರೆ ಇವತ್ತು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ನಾನು ಪ್ರಶ್ನೆ ಕೇಳ್ತೇನೆ, ನಮ್ಮ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ? ಇವತ್ತು ಗಾಂಜಾದಿಂದ ನಮ್ಮ ಮಾದಕ ವಸ್ತುಗಳು ಅಂತೇಳಿ ನಾವು ಏನ್ ಕರಿತೇವೆ, ಗಾಂಜಾ, ಸಿಗರೇಟ್, ಮಾದಕ ವಸ್ತು, ಧೂಮಪಾನ, ಮದ್ಯಪಾನಗಳನ್ನ ಯಾಕೆ ನಿಷೇಧ ಮಾಡಬಾರ್ದು? ಯಾಕೆ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟು ಲಂಚವನ್ನು ತಗೊಳ್ಳೋದ್ರ ಮೂಲಕವಾಗಿ ಮದ್ಯಪಾನ ಮತ್ತು ಧೂಮಪಾನಗಳಿಗೆ ಅಥವಾ ಗಾಂಜಾ ವಸ್ತುಗಳಿಗೆ ಸಪೋರ್ಟ್ ಮಾಡ್ತಾ ಇದೆ?
1: ಸೊ ಅವರೇ ಇದಕ್ಕೆ ಕಾರಣ ಯುವಜನತೆ ಅಲ್ಲ,
2: ಯುವ ಜನತೆಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ
1: ಅವ್ರಿಗೆ ಸಪ್ಲೈ ಮಾಡ್ತಿರೋರು, ತಗೊಳ್ತಿರೋರು ಇವರು. ಬಟ್ ಇವ್ರು ಯಾಕೆ ಸ್ಟ್ರಾಂಗ್ ಇಲ್ಲ, ಇವರ ಇಚ್ಛಾಶಕ್ತಿ ಯಾಕೆ ಅದನ್ನ ಬೇಡ ಅಂತ ಹೇಳೋದಿಲ್ಲ, ಅಂತಹ ಉಕ್ಕಿನ ತೋಳಿನ ಯುವ ಶಕ್ತಿ ಯಾಕೆ ಇಲ್ಲ ನಮ್ಮ ಭಾರತದಲ್ಲಿ?
2: ಅದೇ ಹೇಳಿದ್ನಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಅವರಿಗೊಂದು ಜವಾಬ್ದಾರಿಗಳಿಲ್ಲ.
1: ಯಾಕೆ ಆಗ್ತಾ ಇಲ್ಲ ಇದು? ನಾನು ಕೇಳ್ತಾ ಇರೋದು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಈಗ ಸರ್ಕಾರ ಇದನ್ನೆಲ್ಲ ಬ್ಯಾನ್ ಮಾಡಿಬಿಟ್ರೆ ಆಗ್ಬಿಡುತ್ತಾ? ಅಥವಾ ಮಕ್ಕಳಿಗೆ ಶಾಲೆಗಳಲ್ಲಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಅಥವಾ ಅಪ್ಪ ಅಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿದ್ರೆ ಆಗ್ಬಿಡುತ್ತಾ? ಎಲ್ಲಿಂದ ಆಗ್ಬೇಕು, ಏನ್ ಅನ್ಸುತ್ತೆ ಅನುಶ್ರೀಗೆ?
2: ಸ್ವತಃ ನಾವೇ ನಮ್ಮ ಇಚ್ಛಾಶಕ್ತಿಯಿಂದ ನಾನು ಇದನ್ನ ಮಾಡಲ್ಲ ಅನ್ನುವಂಥ ನಿರ್ಧಾರ ತಗೊಂಡಿದ್ದೆ ಹೌದಾದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಸರಿ ಆಗ್ತದೆ. ಇವತ್ತು ಸರ್ಕಾರ ಕಾರಣ, ತಂದೆ ತಾಯಿ ಕಾರಣ ಎಲ್ಲ ನಿಜ, ಆದ್ರೆ ಅವರು ಒಂದು ಇಚ್ಛಾಶಕ್ತಿಯಿಂದನೇ ಮಾಡ್ತಿರೋದಲ್ವಾ? ಅವರು ತಮ್ಮ ಸ್ವಂತ ಬುದ್ಧಿ, ಅವರಿಗಾಗಿದ್ರೆ ಬುದ್ಧಿ ಇಲ್ವಾ? 18, 19, 20 ವರ್ಷದ ಯುವ ಜನತೆ ಇವತ್ತು ಇಂಥ ಒಂದು ಮಾದಕ ವಸ್ತುಗಳಿಗೆ ಬಲಿ ಆಗ್ತಿದೆ ಅಂತ ಹೇಳಿದ್ರೆ ಅವರಿಗೊಂದು ನಾಲೆಜ್ ಇರ್ತದೆ, ಅವರ ಮೆಂಟಾಲಿಟಿ ಬೆಳೆದಿರ್ತದೆ ನಿಜ. ಹಾಗಿದ್ರೆ ಅವ್ರಿಗೆ ಯಾಕೆ ಅದು ಅರ್ಥ ಆಗುದಿಲ್ಲ ಅಂತಂದ್ರೆ ಅವ್ರ ಮೆಂಟಾಲಿಟಿ ಹಾಗೆ ಸೆಟ್ ಆಗಿರ್ತದೆ. ಇವತ್ತಿನ ಜನರೇಷನ್ ಹಾಗೆ ಹೋಗ್ತಾ ಇದೆ. ನಮ್ಮ ಹಿಂದಿನವರಿಗೂ, ಹಿಂದಿನ ಜನಾಂಗದವರಿಗೂ, ಇವತ್ತಿನ ಜನಾಂಗದವರಿಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಸಮಾಜ ನಡ್ಕೊಂಡು ಹೋಗ್ತಿರೋದೇ ಆ ದಾರಿಯಲ್ಲಿ. ಯುವ ಪೀಳಿಗೆ ಸರಿ ಇಲ್ಲ ಅಲ್ಲ, ನಮ್ಮ ಮುಂದಗಡೆ ಹೋಗ್ತಿರೋರು ಸರಿ ಇಲ್ಲ ಅಂತ.
1: ಓ, ಮುಂದಿರೋರು ಸರಿ ಇಲ್ಲ. ಕುರಿಗಳು ಸಾರ್ ನಾವು ಕುರಿಗಳು, ಕುರಿಗಳು ಸಾರ್ ನಾವು ಕುರಿಗಳು, ಮುಂದೆ ಹೋಗೋ ಒಂದು ಕುರಿನ ನಾವು ಮೇ ಅಂತ ಹಿಂಬಾ ಅಲಸ್ಕೊಂಡು ಹೋಗ್ತಿದ್ದೀವಿ ಅಂತ. ಓಕೆ, ಈಗ ಅನುಶ್ರೀ ಈ ಸ್ವರಾಜ್ಯ 75 ಸೇರುವಾಗ ಅನುಶ್ರೀ ಉದ್ದೇಶ ಅಂತ ಇತ್ತು.
2: ನನ್ನ ಉದ್ದೇಶ, ನಾನೊಬ್ಬ ಹೋರಾಟಗಾರ್ತಿ ಆಗ್ಬೇಕು ಅನ್ನುವಂಥದ್ದು.
1: ಯಾವ್ದಕ್ಕಾಗಿ ಹೋರಾಟ?
2: ದೇಶಕ್ಕೋಸ್ಕರ ನಮ್ಮ ಯುವ ಪೀಳಿಗೆ ಇವತ್ತು ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನುವಂಥ ಹೋರಾಟ ನನ್ನದಾಗಿತ್ತು.
1: ಯಾವ ವಿಷಯದಲ್ಲಿ ಯುವ ಪೀಳಿಗೆ ಸರಿಯಾಗಬೇಕು ಅಂತ ಅನುಶ್ರೀ ತುಂಬಾ ಅನ್ಸುತ್ತೆ?
2: ಯುವ ಪೀಳಿಗೆ ಇವತ್ತು ಮಾದಕ ವಸ್ತುಗಳಿಗೆ ಯುವಕರು ಅಂತೇಳಿ ಬಂದಾಗ ಯುವತಿಯರ ಹಿಂದುಗಡೆ ಹೋಗ್ತಕ್ಕಂಥದ್ದು, ಇವತ್ತು ಯುವಕರಿಗೆ ಮರ್ಯಾದೆನೇ ಇಲ್ದೇ ಇರೋ ರೀತಿಯಲ್ಲಿ ಆಗ್ಬಿಟ್ಟಿದೆ.
1: ಅಯ್ಯೋ ಎಂತಾಯ್ತು ಆ ತರ
2: ಅಂದ್ರೆ, ಇವತ್ತು ಯುವಕರು ಸರಿದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಅವರಿಗೆ ಒಂದಿಷ್ಟು ಅಡೆತಡೆಗಳು ಸಿಗ್ತಾ ಉಂಟು.
1: ಯಾರು ನಿಮ್ಮಂತ ಯುವತಿಯರು?
2: ಯುವತಿಯರಿಂದ ಯುವಕ ಸರಿ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಯುವತಿಯರು ಸರಿ ಇಲ್ಲ ಅಂತ ಹೇಳಿ ಹೇಳಿಕ್ಕೂ ಆಗುದಿಲ್ಲ. ಇವತ್ತಿನ ಪ್ರಪಂಚ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಜಡ್ಜಿ ಕಷ್ಟ ಆಗುವಂತ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಹೋಗ್ತಾ ಇದೆ. ಇದನ್ನೆಲ್ಲ ತಡೆ ಹಿಡಿಬೇಕು ಅನ್ನೋದು ನನ್ನ ಉದ್ದೇಶ.
1: ಏನ್ ಮಾಡಬಹುದು ಅನುಶ್ರೀ, ಏನೆಲ್ಲ ಮಾಡ್ಬೇಕಂತ ಅನುಶ್ರೀ ಪ್ಲಾನ್ಸ್ ಇದಾವೆ?
2: ಯುವ ಪೀಳಿಗೆನ ಮೊಟ್ಟ ಮೊದಲಾಗಿ ಯುವ ಪೀಳಿಗೆಗಳನ್ನ ಸರಿ ಮಾಡ್ಬೇಕು.
1: ಹೇಗೆ ಸರಿ ಮಾಡೋಣ?
2: ಅವರಿಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಗಳು ಬೆಳಿಬೇಕು, ಅವ್ರ ಇಚ್ಛಾಶಕ್ತಿಯಿಂದ ಅವ್ರು ಸರಿಯಾಗಬೇಕು.
1: ಹೆಂಗ್ ಮಾಡಬಹುದು ಅದನ್ನ? ವಾಟ್ ಇಸ್ ಅ ಸೊಲ್ಯೂಷನ್ ವಿ ಹ್ಯಾವ್ ಫಾರ್ ದಟ್? ಈಗ ಇಚ್ಛಾಶಕ್ತಿ ಅಂತ ಅಂದ್ರೆ ನಿಮ್ಗೊಂದು ಇಚ್ಛಾಶಕ್ತಿ ಇದೆ ಹಿಂಗ್ ಮಾಡ್ಬೇಕು ಅಂತ, ಎಲ್ಲಿಂದ ಬಂತು ಆ ಇಚ್ಛಾಶಕ್ತಿ, ಯಾರಿಂದ ಬಂತು, ಹೇಗ್ ಬಂತು?
2: ನನಗೆ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಶಿಕ್ಷಕರಿಂದ ಬಂದಂತ ವಿಷಯಗಳಾಗಿರ್ಬೋದು, ನಮ್ಮ ಹಿರಿಯರು ಗುರು ಹಿರಿಯರು ನಮ್ಮ ಸುತ್ತಮುತ್ತಲಿನ ಜನಾಂಗ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಇಚ್ಛಾಶಕ್ತಿ ರೂಪುಗೊಳ್ತದೆ.
1: ಸರಿನಾ? ಸೊ ಮೊದಲು ನಾವ್ ಏನ್ ಕೇಳ್ಕೊಂಡ್ ಬಂದಿದ್ದೀವಿ, ಏನ್ ನೋಡ್ಕೊಂಡ್ ಬಂದಿದ್ದೀವಿ, ಏನ್ ಓದ್ಕೊಂಡ್ ಬಂದಿದ್ದೀವಿ, ಏನನ್ನ ನಮ್ಮೊಳಗೆ ನಾವು ಆಹ್ವಾನಿಸ್ಕೊಂಡ್ ಬಂದಿದ್ದೇವೆ, ಅದ್ರ ಮೇಲೆ ನಮ್ಮ ಯೋಚನೆಗಳು ಇರುತ್ತೆ. ಸೊ ಅದ್ರ ಮೇಲೆ ನಾನು ಹಿಂಗಾಗ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಬೆಳೆಯುತ್ತೆ. ಆ ಇಚ್ಛಾಶಕ್ತಿಯ ವಿಲ್ ಪವರ್ ಅನ್ನೋದು ಸ್ಟ್ರಾಂಗ್ ಆಗೋದು ನಮ್ ಮುಂದೆ ಬೆಳೀತದೆ, ನನ್ಗೆ ಇದಾಗ್ಲೇ ಬೇಕು ಅನ್ನುವಂಥದ್ದು. ಸೊ ನಿಮ್ಗೀಗ ನಾನು ಹೋರಾಟಗಾರ್ತಿ ಆಗ್ಬೇಕು ಅಂತ ಇದೆ, ಆದ್ರೆ ನಮ್ಮ ಪೀಳಿಗೆ ಯುವ ಪೀಳಿಗೆಯಲ್ಲಿ ಅದೆಷ್ಟೋ ಜನಕ್ಕೆ ಈ ಹೋರಾಟ ಗಿರಾಟ ಬೇಡವೇ ಬೇಡ, ಹೆಂಗೋ ನಾನು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ರೆ ಸಾಕು ಅನ್ನುವಂಥದ್ದು, ಮೊಬೈಲ್ ಒಂದು ಕೈಯಲ್ಲಿದ್ರೆ ಸಾಕು ಅನ್ನುವಂಥದ್ದು. ಇಷ್ಟ ಆಗಿಯೂ ಎಲ್ಲೋ ಒಂದು ಗಲಾಟೆ ಆಗ್ತಿದ್ರೆ ಅದ್ರ ಹಿಂದೂ ಮುಂದೆ ಗೊತ್ತಿಲ್ಲದೆ ಧಾವಿಸಿ ಹೋಗುವಂಥದ್ದು ಅಲ್ವಾ, ಇದು ಒಪ್ತೀರಾ ನೀವು? ಏನದು ಯಾಕದು ಸರಿನಾ ತಪ್ಪ ಏನು ಗೊತ್ತಿರಲ್ಲ, ಸುಮ್ಮನೆ ಹೋಗ್ತಾರೆ, ಅಲ್ಲಿ ಬಲಿಯಾಗೋರು ಇವ್ರೆ, ಏನು ಗೊತ್ತಿಲ್ಲದೆ ಹೋಗುವ ಅಮಾಯಕರು ಬಲಿಯಾಗೋದು. ಸೊ ಇಂಥದನ್ನೆಲ್ಲ ತಡಿಬೇಕಂದ್ರೆ ಅನುಶ್ರೀ ಏನ್ ಮಾಡ್ಬೇಕು ಅಂತ ಅಂದ್ಕೊಂತೀರಿ ನೀವು?
2: ನಮ್ ಕೈಯಿಂದ ಏನು ಮಾಡ್ಲಿಕ್ಕೆ ಆಗ, ಅವ್ರ ಇಚ್ಛೆ ಅದನ್ನ ಹೇಳಿದ್ನಲ್ಲ, ಅವ್ರ ಪರಿಸರ ಹೇಗಿದೆ, ಮೊನ್ನೆ RCB ಮ್ಯಾಚ್ ಆಗ್ತದೆ, ಹಿಂದಿನ ವರ್ಷ RCB ಗೆಲ್ತದೆ, ಒಂದಿಷ್ಟು ಯುವ ಪೀಳಿಗೆ ಹೋಗ್ತದೆ, ಸತ್ತಿದ್ಯಾರು ಯುವ ಪೀಳಿಗೆ ಅಂತಂದ್ರೆ ಅವ್ರಿಗೆ ಏನ್ ನಮಗೆ ಏನ್ ಮಾಡ್ಬೇಕು ಅನ್ನೋದು ಅರಿವು ಅವ್ರಿಗೆ ಇಲ್ಲ. ಅವ್ರು ಏನೋ ಒಂದ್ ಎಲ್ರು ಮಾಡ್ತಾರೆ, ನಾನು ಮಾಡ್ತೀನಿ ಅಷ್ಟೇ. ಅಂದ್ರೆ ಅವ್ರು ಬೇಕಾದ ಕೆಲ್ಸಕ್ಕೆ ಅದನ್ನ ಉಪಯೋಗಿಸಿಕೊಂಡ್ರೆ ಖಂಡಿತ ಯುವ ಪೀಳಿಗೆ ಇವತ್ತು ಸರಿದಾರಿಯಲ್ಲಿ ಹೋಗ್ತದೆ.
1: ನೀವು ಸ್ವರಾಜ್ಯ 75 ತಂಡದವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅರಿವು ಮೂಡಿಸೋದು ನಿಜವಾಗ್ಲು ನನಗೂ ಗೊತ್ತಿರ್ಲಿಲ್ಲ. ನನಗೂ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು ನಮ್ಮ ಕುಂದಾಪುರದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಲ್ಲ ಹೇಳಿದಾಗ ನಂಗೆ ಮೈ ಜುಮ್ ಅಂತೂ, ನನಗೆ ಗೊತ್ತಿಲ್ಲ ಎಷ್ಟು ಜನ ಇದ್ರ, ಎಷ್ಟೊಂದು ಚೆನ್ನಾಗಿದೆ ಅವರದ್ದು ಸಾಹಸ, ಒಬ್ಬ ಹಿಂಗೆಲ್ಲ ಮಾಡಿದ್ರ ಅಂತೆಲ್ಲ. ಅದು ನಮ್ಮೂರವ್ರೆ. ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ, ನಾಮ ಫಲಕಗಳನ್ನ ಹಾಕಿಸ್ತಾ ಇದ್ದೀರಿ, ಅದು ನಿಮ್ಮದೊಂದು ಯೂತ್ ಮೂವ್ಮೆಂಟ್ ಆದ್ರೆ, ಯುವಕ ಯುವ ಪೀಳಿಗೆಯ ಚಳುವಳಿ ಆದ್ರೆ ಅದು, ಅದರಲ್ಲಿ ಎಲ್ಲ ಯುವಕರು ಪ್ರವಾಹದಂತೆ ಬರಬೇಕು. ಈಗ ಸುಭಾಷ್ ಚಂದ್ರ ಬೋಸ್ ಅವರು ಅವರದೊಂದು ಸೈನ್ಯ ಕಟ್ಟಿದಾಗ ಹೆಂಗೆಲ್ಲ ಹೋಗಿ ಹೋಗಿ ಹೋಗಿ ಎಲ್ಲ ಸೇರ್ಕೊಂಡ್ರು. ಸೊ ಅದೇ ತರ ನಿಮ್ಮ ಚಳುವಳಿಯು ಬೆಳೆದ್ರೆ ನೀವೇನಾಗ್ಬೇಕು ಅಂದ್ಕೊಂಡಿದ್ದೀರಿ? ನಮ್ಮ ದೇಶ ಭಕ್ತಿ, ದೇಶಕ್ಕಾಗಿ ನಾವು ಬದುಕೋದು, ಇದ್ರ ಬಗ್ಗೆ ಹೇಳಿದ್ರೆ ಬಹುಶಃ ಎಷ್ಟೋ ಯುವಕ ಯುವತಿಯರು ರೆಡಿ ಆಗ್ಬೋದು. ಅದು ಸ್ವರಾಜ್ಯ 75 ಸಾಧ್ಯ ಅಂತ ನಂಗೆ ಅನ್ಸುತ್ತೆ. ಸೊ ಹಾಗಾಗಿ ನೀವೇನ್ ಕೆಲಸ ಮಾಡ್ತಿದ್ದೀರಿ ಈಗ ತುಂಬಾ ದೊಡ್ಡ ಕೆಲಸ ಅದು, ಯಾರು ಯೋಚನೆ ಮಾಡದೇ ಇರುವಂತ ಕೆಲಸ. ಸ್ವರಾಜ್ಯ 75 ಅನ್ನೋ ತಂಡ ಹುಟ್ಟಿದ್ದೇ ಒಂದ್ ದೊಡ್ಡ ಕಲ್ಪನೆ ಅದು, ಅದ್ರ ಜೊತೆ ಅದ್ ಮಾಡ್ತಾ ಇರೋ ಕೆಲಸ ಕೂಡ ಅಷ್ಟೇ ಒಳ್ಳೇದು. ಯಾರಿಗೆ ಕೆಲಸ ಇಲ್ಲ ಹೇಳಿ, ಹೋಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ನೆನ್ಪು ಮಾಡ್ಕೊಂಡು ಅವ್ರ ಡೀಟೇಲ್ಸ್ ತಗೊಂಡು ಅವ್ರ ಮನೆಗೆ ಹೋಗಿ ನಾಮ ಫಲಕ ಹಾಕೋದು ಬೇರೆ ಕೆಲಸ ಇಲ್ವಾ ಅಂತ ಬೇರೆಯವ್ರು ಕೇಳ್ತಾರೆ. ಬಟ್ ನೀವು ಮಾಡ್ತಿರೋ ದೊಡ್ಡ ಕೆಲಸ, ಆದ್ರೆ ಅದ್ರ ಜೊತೆಗೆ ಇನ್ನಷ್ಟು ಯುವಕ ಯುವತಿಯರು ಅದರೊಟ್ಟಿಗೆ ಜೊತೆಯಾಗಬೇಕು. ಅಂದ್ರೆ ನಮ್ಮ ಇತಿಹಾಸ ನಾವೇನ್ ಮರ್ತಿದ್ದೀವಲ್ಲ, ದಟ್ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸ್ತದೆ, ನೀವು ಅದನ್ನ ತಿಳ್ಕೊಬೇಕು ಅನ್ನೋದು ಅರ್ಥ ಆಗಿ. ಯಾರವರು? ನಾವು ಗಾಂಧೀಜಿನ ಜಸ್ಟ್ ಓದ್ಕೊಂಡು ಬಂದಿರ್ತೀವಿ, ಸುಭಾಷ್ ಚಂದ್ರ ಬೋಸ್ ಓದ್ಕೊಂಡು ಬಂದಿರ್ತೀವಿ, ಮಂದಗಾಮಿಗಳಂತೆ ಉಗ್ರಗಾಮಿಗಳಂತೆ ಅಲ್ಲೊಂದು ನೋಟ್ಸ್ ಬರೆದು ಮಾರ್ಕ್ ತಗೊಳ್ಳೋಕಷ್ಟೇ ಓದಿರ್ತೀವಿ. ಬಟ್ ನಿಜವಾಗ್ಲೂ ನಾವು ಅದ್ರೊಳಗೆ ಹೋಗಿರ್ತೀವ? ಏನದು ಹೋರಾಟ ಅನ್ನೋದನ್ನ ತಿಳ್ಕೊಂಡಿರ್ತೀವ? ನೋ, ತಿಳ್ಕೊಂಡೇ ಇರಲ್ಲ. ಅದನ್ನ ನಾವ್ ಈವನ್ ನಾವ್ ಫೀಲ್ ಮಾಡೋಕಾಗ, ನಾ ಹೇಳದ್ನಲ್ಲ ಆ ಸ್ವಾತಂತ್ರ್ಯ ಟೈಮಿನ ಆ ದಿನಗಳಿದಾವಲ್ಲ, ಆ ಪುಸ್ತಕಗಳನ್ನ ಓದಿದಾಗ ಮಾತ್ರ ನಮ್ಗೆ ಆ ಪುಸ್ತಕಗಳನ್ನ ಓದ್ಬೇಕು ನಾವು, ನಮ್ಗೆ ಗೊತ್ತಾಗುತ್ತದೆ ಎಷ್ಟು ಕಷ್ಟಕರವಾಗಿತ್ತು ಅಂತ. ಒಂದು ಸತ್ಯಾಗ್ರಹ ಮಾಡ್ಬೇಕಾದ್ರೆ ಏನೋ ಸ್ಫೋಟಕಗಳನ್ನ ಹಾಕ್ತಾ ಇರೋದು, ಬೆನ್ನು ಮೂಳೆ ಮುರಿಯೋ ಹಾಗೆ ಹೊಡಿತಾ ಇದ್ದದ್ದು. ಸೊ ಇವೆಲ್ಲ ನಾವು ಅನುಭವಿಸಿ ಇದ್ರೆ ಮಾತ್ರ ಗೊತ್ತಿರೋದು. ಅದರ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ತರದ ಟೀಮ್ನವರು ಆದಷ್ಟು ಜನಕ್ಕೆ ಅದು ಅರಿವು ಮೂಡಿಸ್ತಾರೆ ಹೋಗ್ತಾ ಹೋಗ್ಬೇಕು. ಅಂಥದ್ದೊಂದು ಯೂತ್ ಮೂಮೆಂಟ್ ನಿಮ್ಮ ಸ್ವರಾಜ್ಯ 75 ಆದರೆ ಬಹುಶಃ ನೀವು ಇಚ್ಛಾಶಕ್ತಿ ಅಂತ ಹೇಳ್ತಿದ್ರಲ್ವಾ, ಅದು ಪ್ರತಿಯೊಬ್ಬರಲ್ಲೂ ಬೆಳಲಿಕ್ಕೆ ಸಾಧ್ಯ. ಈಗ ಮಾದಕ ವ್ಯಸನಿಗಳಾಗ್ತಾರೆ, ಹೆಚ್ಚಿನವರು ಜವಾಬ್ದಾರಿ ಇಲ್ಲದವರು, ನಮ್ಗೇನು ಮಾಡೋ ಕೆಲಸ ಇಲ್ಲ, ನಂಗೆ ಅದು ನೋವು, ಅದು ಬೇಜಾರು, ಇದು ಡಿಪ್ರೆಷನ್ ಅಂತ ಹೇಳ್ಕೊಂಡು ಒಂದೊಂದಕ್ಕೆ ದಾಸರಾಗ್ತಾರೆ. ನನಗೊಂದು ಗುರಿ ಇದೆ ಬದುಕಲ್ಲಿ ಅಂದ್ಕೊಂಡ್ರೆ ಅವರು ಈ ಥರ ಡೈವರ್ಷನ್ಗಳಾಗೋದು ತಪ್ಪತ್ತೆ. ಮತ್ತದು ಕಾಲೇಜು, ನಮ್ಮ ಶಿಕ್ಷಣ ವ್ಯವಸ್ಥೆ, ಇವುಗಳ ಪಾತ್ರಗಳೆಲ್ಲ ಬಹು ದೊಡ್ಡದು. ಮತ್ತೆ ಎಲ್ಲದಕ್ಕೂ ನಾವು ಸರ್ಕಾರನ ದೂರ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ, ಯಾಕೆಂದ್ರೆ ಸರ್ಕಾರ ಯಾರದ್ದು, ಸರ್ಕಾರ ನಮ್ದೇ, ಸರ್ಕಾರ ನಾವೇ ಮಾಡಿರೋದು. ಸರ್ಕಾರದಿಂದ ಎಲ್ಲ ಮ್ಯಾಜಿಕ್ ಆಗುತ್ತೆ ಅಂದ್ಕೊಂಡ್ರೆ ನಾಟ್ ಪಾಸಿಬಲ್. ಐ ಥಿಂಕ್ ನಾವೆಲ್ಲರೂ ಸೇರಿ ಅದನ್ನು ಮಾಡಿದರೆ ಮೋಸ್ಟ್ ಪ್ರೊಬಾಬ್ಲಿ, ಅದು ನಿಮ್ಮಂತಹ ಯುವಕರು 18, 17, 16 ವಯಸ್ಸಿಗೆ ಎಚ್ಚೆತ್ತುಕೊಂಡಿದ್ದೀರಲ್ಲ, ಅದು ತುಂಬ ದೊಡ್ಡ ವಿಷಯ. ಈ ಭಾವನೆ ಸದಾ ಇರಲಿ ನಿಮ್ಮ ಜೊತೆಗೆ. ಇನ್ನಷ್ಟು ನಿಮ್ಮಂತಹ ಸಮಾನ ಮನಸ್ಥಿತಿಯವ್ರನ್ನ ಹಾಕೊಂಡು ನೀವು ಮುಂದೋದ್ರೆ ಇನ್ನಷ್ಟು ಸಮಾನ ಮನಸ್ಥಿತಿಯವರು ನಿಮ್ಮೊಂದಿಗೆ ಸೇರ್ಕೊಳ್ಬಹುದು ಅನ್ಕೊಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರ, ಸ್ವರಾಜ್ಯ 75 ಸದಸ್ಯ, ಈ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಈ ಸಂದರ್ಭದಲ್ಲಿ ಬಂದು ರೇಡಿಯೋ ಕುಂದಾಪುರದಲ್ಲಿ ನಮ್ಮೊಟ್ಟಿಗೆ ತುಂಬಾ ಲೈಕ್ ಮಾತಾಡಿದ್ರಿ, ನನ್ಗೆ ಇಷ್ಟ ಆಯ್ತು ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಮಾತು. ಸೊ ಹೀಗೆ ನಡೀತಾ ಇರಲಿ ನಿಮ್ಮ ಪಯಣ. ಥ್ಯಾಂಕ್ ಯು
3: ಸೋ ಮಚ್.
1: ಕೆಲುಗ್ರೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ವಾತಂತ್ರ್ಯ ಎಲ್ಲಿಂದ ಬಂತು, ಹ್ಯಾಂಗ್ ಬಂತು, ಯಾರಿಂದ ಬಂತು, ಯಾರಿಗ್ ಬಂತು, ಎಲ್ಲ ಒಂದ್ಸಲ ನೆನಪು ಮಾಡ್ಕೊಂಡು ನಿಮ್ಮನೆ ಮಕ್ಕಳಿಗೂ ಒಂಚೂರು ಹೇಳಿ, ಅವ್ರಿಗೂ ಗೊತ್ತಾಗ್ಲಿ ನನ್ನ ದೇಶಕ್ಕೆ ಒಂದ್ ಕಾಲದಲ್ಲಿ ಎಷ್ಟು ಕಷ್ಟ ಇದ್ದಿತ್ತು, ಈಗ ನಾವೆಷ್ಟು ಸುಖವಾಗಿದ್ದೀವಿ. ಈ ದೇಶ ಬಿಟ್ಟು ನಾವು ಇನ್ನೊಂದು ದೇಶಕ್ಕೆ ಹೋದ್ರೆ ನನ್ನ ದೇಶ ತರ ಇನ್ನೊಂದು ದೇಶ ಇಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ಅವ್ರಿಗೆ ಅರಿವು ಮೂಡಿಸಿ ಈ ಸ್ವಾತಂತ್ರ್ಯದ ಬೆಲೆ ಪ್ರತಿಯೊಬ್ಬರಿಗೆ ಗೊತ್ತಿರಲಿ. ನಾವು ದುಡ್ಡನ್ನು ಹೆಂಗೆ ಲೆಕ್ಕ ಮಾಡಿ ಖರ್ಚು ಮಾಡುತ್ತಲ್ಲ, ಹಾಗೆ ನಮ್ಮ ಸ್ವಾತಂತ್ರ್ಯನೂ ಲೆಕ್ಕ ಇಟ್ಟೆ ಖರ್ಚು ಮಾಡ್ಕ. ಸದ್ಯಕ್ಕೆ ನಾವು ಹೋಯ್ಬತ್ತೋ, ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ಹಾಯ್ ನಮಸ್ಕಾರ, ನಾನು ಜ್ಯೋತಿ ಸಾಲಿಗ್ರಾಮ, ನಿಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ಮೇರಿಗಾವ್ ಮೇರಿ ಧರೋಹರ್ ಅನ್ನುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಆತಿತ್ತು. ಇದು ಎಂತಂದ್ರೆ, ನಮ್ಮೂರಲ್ಲಿ ಪ್ರತಿ ಊರಲ್ಲೂ ಅದರದೇ ಆದ ಐತಿಹಾಸಿಕ ಪರಂಪರೆ ಇರುತ್ತೆ, ಸ್ಥಳೀಯವಾಗಿರೋ ವಿಚಾರಗಳಿರುತ್ತೆ, ಸ್ಥಳೀಯವಾಗಿರೋ ಕಲೆಗಳಿರುತ್ತೆ, ಜನಪದ ಕಲೆಗಳಿರುತ್ತೆ. ನಾವೆಂತ ಮಾಡುತ್ತಂದ್ಕೇಂದ್ರೆ ಇತ್ತ ಅಂತ ಹೇಳಿ ಅದ್ರ ಬಗ್ಗೆ ಉದಾಸೀನ ಮಾಡುತ್ತ. ಆದ್ರೆ ಹಾಂಗಲ್ಲ, ಇವತ್ತಿರುವ ಆ ಕಲೆಯನ್ನ, ಆ ಐತಿಹಾಸಿಕ ವಿಚಾರಗಳನ್ನ, ಸ್ಮಾರಕಗಳನ್ನ, ಏನೇ ಇರ್ಲಿ ಕಣೆ, ಆ ಪರಂಪರೆಯನ್ನ ಇವತ್ತು ನಾವು ಉಳಿಸ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ನಾವು ಕೊಡುಕತ್. ಇವತ್ತು ನಾವೆಲ್ಲ ಹಾಳು ಮಾಡಿ ಹೊರೆ ಅದು ಇವತ್ತಿಗೆ ಮುಗ್ದು ಹತ್ತು. ಹಾಂಗಾಯಿ ಇಂಥ ವಿಷಯಗಳನ್ನ ನಾವು ಡಾಕ್ಯುಮೆಂಟು ಮಾಡ್ಕತ್, ರೆಕಾರ್ಡು ಮಾಡ್ಕತ್, ಅದನ್ನೆಲ್ಲ ಸಂರಕ್ಷಿಸಿ ಇಡ್ಕತ್. ಇದಕ್ಕೆಂತ ಮಾಡ್ಕೊಂಡ್ಕೇಂದ್ರೆ ಈ ನಮ್ಮ ಪರಂಪರೆಯನ್ನು MGMD ಪೋರ್ಟಲ್ನಲ್ಲಿ ದಾಖಲೀಕರಣ ಮಾಡ್ಕ. ಅದಕ್ಕಂತಾನೆ ಒಂದು ದೊಡ್ಡ ಕ್ಯಾಂಪೇನ್ ನಡೀತಿತ್ತು. ನೀವೆಲ್ಲರೂ ನಿಮ್ಮ ಸಹಕಾರವನ್ನು ನಮಗೆ ಕೊಡಿ. ಈಗೊಂದು ಸೂಪರ್ ಆಗಿರೋ ಜಿಂಗಲ್ ಬತ್ತದ ಕಾಣಿ, ಅದನ್ನ ಕೇಳಿ ಹಾಗೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೇ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿಂಕಣ್ ಮಡಿಲೇ ಮಾಡ್ಕ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಾಣಾಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದೂ ಆಯ್ತ.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ. ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವಾ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿಕ್ ಬತ್ತನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ನಂಬ್ರ, ದೊರೆ ಬತ್ನಂಬ್ರ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೆಯಾ? 8 ಆಯ್ತ ಕಂಡೆ. ಥೋ, ಇದಿ ಅಂತದ ಇದ? ಕಾಫಿ ಸಕ್ಕರೆ ಹಾಕ್ಲಿಲ್ಲೇ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್. ನೀವು ಕುಡಿಯು ಹಂಗೆ, ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳು ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲು ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿದ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರೆ ಅವಕ್ಕೆ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಂಡು ಹೋಗು ಉಂಡು ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: ಅಮ್ಮಾ ಅಮ್ಮಾ ಎಂತ ಕರ್ತಿಯಂದ್ರು?
1: ದೊರೆ ಬಾ ಇಲ್ಲಿ ಕೂತ್ಕೋ. ನಾವಿಬ್ರು ಬೆಂಗಳೂರಿಗೆ ಹೋಗ್ಬೋದು ನಾಳೆ ಸಾಯಂಕಾಲಕ್ಕಲ್ದನ?
0: ಅಮ್ಮ ಮಾತ, ನಾನಿಪ್ಪದು ಬೆಂಗಳೂರಿಗೆ ಬರಸ್ತಾಳುವಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲಯಾ?
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ, ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸುಕ್ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸುದ ಅದ್ನ. ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ?
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ, ಎಷ್ಟು ಚಂದ ಕಣ್ಕಂತ್ರ ನಿನ್ನ, ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹೌದೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂಬ್ರ, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳುದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ, ಆಗ ನೀ ನನ್ ಜೊತೆ ಇರ್ಲಕ್ಕ.
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದೋ ಅಲ್ಲಿಗೆ ನನ್ನ ಕರ್ಕ ಹೋಗ್, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಎತ್ಗೆ. ಅಲ್ಲ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ, ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ, ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಳ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ.
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟ ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನ್ ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟು ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತೆ, ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತೆ, ಆಮೇಲೆ ಎಲ್ಲ ತಾನಾಯಿ ಮರ್ತೋತ್.
1: ಅತ್ತೆ
2: ಕಾಫಿ ತಂದಿದೆ ತಕಣಿ.
1: ಗೋವಿಂದಾಯನಮ್ಮ.
2: ಕಾಫಿ ತಂದಿದೆ ತಕಣಿ. ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ, ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಕಾಫಿ ಅಲ್ಲ, ನನ್ನನ್ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮಾತ್ರ ಹತ್ಯೆ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಇಲ್ಕಾಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ.

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ಟು ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ?
1: ಹೌದ ಹಂಗನ್ಲ ಅಮ್ಮ.
0: ಹೌದ
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕ್ಕಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡು ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅಂತ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗೆ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿಕೆ ಅಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವ್ ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ಕೆ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ ಇಲ್ಲೇ ನಿತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ?
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕ ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ಬಾ.
6: ಕಂಡ್ರಿಯ ಕಂಡ್ರಿಯ, ನಾನ್ ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80 ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ.
6: ಕ್ಷಮಿಸುಕೆ ನಾನ್ ಯಾರು, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹೀಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ, ದೊರೆ, ದೊರೆ, ಸುನಂದ, ಸುನಂದ, ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿಲ್ಯ, ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ? ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನ ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನ ಬಚ್ಲಿ ಮನೆ ಕರ್ಕೊಂಡೈ ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡಿಸು ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ, ನಿಂಗ್ ಪುರ್ಸೋತಾರ ಮೇಲೆ ನೀನೇ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ, ಗೋವಿಂದ ಗೋವಿಂದ.

0: ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯ ಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ ನನ್ನನ್ನು ಮೀಸಿ ತಿಂಬುಕ್ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು. ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನೆಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ ರವಿ ರಾಜಲಕ್ಷ್ಮಿ ಮೇಯಕ್ಕೆ ನೀರು ತೋಡಿಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗ್ಲಿ ಹನುಮಂತ ನಬರ ಅವತಾರ ಅಂದ್ರಿ?
0: ಸುಳ್ಳು ಸುಳ್ಳ ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್ಡು?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನಿನ್ ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್. ನಿಮ್ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ
0: ರಾಮ ರಾಮ ಜಪ ಸರು ಇಲ್ಲಿಯಲೇ ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
2: ಅಮ್ಮ ಏನು ಕರ್ದಿ ಅಂಬ್ರಲೆ? ಎಂತದ
0: ದೊರೆ ನನ್ನನ್ನು ಊರಿಗೆ ಕಳಿಸ.

0: ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ ವೇ, ನಾನು ಅನುಶ್ರೀ. ನಾವು ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಕಳು. ಕೆಂಬುವರೆಲ್ರಿಗೂ ನಾವಿಲ್ಲಿಂದಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳೆಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ನ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದು ಗಮಕ ಕೆಂಬಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತಿತ ನಿಮ್ಗೆ? ಈಗ ಹೇಳ್ತಿ ಕೇಣಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದ್ರ ಅರ್ಥ ವಿವರಿಸುದು. ಇಲ್ಲೇ ರಾಗ ಲಯ ಬಾಳ ಮುಖ್ಯ ಆತ್ ಕಾಣಿ. ನಾವು ಆಯ್ಕೆ ಮಾಡ್ಕೊಂಡದ್ದ 8th class ಪಠ್ಯ ಪುಸ್ತಕನ. ಅದ್ರಗೆ ಕನಕದಾಸರು ಬರೆದ ರಾಮಧನ್ಯ ಚರಿತೆ ಅಂತ ಇತ್ತಲ್ಲ, ಅದನ್ನ ಗಮಕ ರೂಪದಲ್ಲೇ ಪ್ರಸ್ತುತ ಮಾಡಿದ್ರು. ಲೈಕ್ ಮಾಡಿ ಕೇಂಬಕ. ವ್ಯಾಖ್ಯಾನ ಮಾಡುವರು ಸೃಷ್ಟಿ, ಸಮೀಕ್ಷಾ ಅನಘ, ಹಾಡುವವರು ಆರಭಿ.

ರಾಮದೇವ್ರ ಲಂಕೆಲಿ ಅದೇ ಅಲ್ಲಿನ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿ ಕೊಂದು ಹೆಂಡತಿ ಸೀತಮ್ಮನ ಕರ್ಕಂಡು ಬಪ್ಪತಿಗೆ ನಮ್ ಗೌತಮ ಋಷಿಗಳ ಗುಡ್ಸ್ಲಿಕ್ ಬಂದಿರು. ಬಂದವರನ್ನ ಉಪಚರಿಸಿದೆ ಇಪ್ಪು ಕಾತ. ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ, ಸಾಕ್ ಸಾಕಂಬಷ್ಟು ಗೋಧಿ ಬೆಳಿತ್ತು. ಸಾಮೆ ಏನ್ ಕಡಿಮೆ ಇಲ್ಲ, ಎಲ್ ಕಂಡ್ರು ನವಣಿ ಜೋಳದ ರಾಶಿ ರಾಶಿ ಹಾರಕ್ಕೂ ಇತ್ತು. ಎಲ್ ಕಂಡ್ರು ಬತ್ತತ್ತಿರಿ, ಮಧ್ಯ ಮಧ್ಯದಲ್ಲಿ ರಾಗಿ. ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡು ಕಾತೋ ಅದನ್ನೆಲ್ಲ ಮಾಡಿರು. ಎಲ್ಲ ಸಮಾ ಇಳಿಸಿರು. ಎಲ್ಲ ಊಟ ಆಯ್ತಾ? ರಾಮದೇವ್ರು ಸುಮ್ನಿರ್ಕ ಬ್ಯಾಡ್ದ, ಒಂದು ಪ್ರಶ್ನೆ ಹಾಕ್ರು. ನಿಮ್ಗೆ ಯಾವ್ದ್ರ ಅಡ್ಗಿ ಖುಷಿ ಆಯ್ತು, ರುಚಿ ಇತ್ತು? ಉಂಡು ಜನಕ್ಕೆ ದೊಂಡಿ ಜೋರಂಬ್ರು. ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರಿ ಕಾಣಿ. ರಾಜನ್ ತಲಿ ಚಿಟ್ಟು ಹಿಡ್ದು ಹೋಯ್ತು. ಕೈ ಮೇಲೆತ್ತಿ ಎದ್ದು ನಿಂತು ಕೂಡ್ಲೆ ಎಲ್ಲ ಗಪ್ ಚಿಪ್. ಗೌತಮರನ್ನ ಕಾ ಅಂತ ಕೇಂಡ, ನೀವೆಂತ ಹೇಳ್ತ್ರಿ?

0: ದೇವ್ರೇ, ಬೇರೆ ಕಡೆ ನಂಗೊತ್ತಿಲ್ಲ, ನಮ್ಮೂರಲ್ಲಂತೂ ರಾಗಿಯೇ ಘನದ್ದು. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ?
1: ತಡಿನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ ಮಾಡ್ಕೋಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಘನದಂದ್ರಿ ಅಲ್ಲ, ಅದು ನಾನ್ ಭತ್ತ. ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ ಪಕ್ಷಪಾತ ಮಾಡುದಿಲ್ಲ ಅನ್ಕಂಡಿದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದಾ?

ಧರ್ಮದ ಬೇರನ್ ಅರ್ಧ ಕುಡ್ದವ್ರ ನೀವು, ನಿಮ್ ಗೊತ್ತಿಲ್ಲದಿಲ್ಲ ಅನ್ಕಂಡಿದ್ದೆ. ಆರ್ ಈಗ ಕಂಡ್ರೆ ಕತೆ ಪರ್ಚಾಯ್ತ್. ನಾ ಎಣ್ಸ್ಕೊಳದ್ದೆ ಒಂದ, ಈಗ ಆದ್ದೆ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದಾ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದಾ? ಆಯ್ಲಿ, ನಾನಂತೂ ಬ್ಯಾಡ್ದವನೆ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದೋ ನಿಮ್ ಕಣ್ಣಿಗ್ ಬೀಳ್ಲ ಅಲ್ಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ್ಲ? ಏ ಕರಿ ರಾಗಿ,

ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ಕಟ್ಟಿ ತನ್ಕಂಡು ಬೀಗ್ಬೇಡ. ಏನ ನೀ ನಮ್ಮೆಲ್ಲರ್ಕಿಂತ ಉಂಚ, ನಿನ್ ಯೋಗ್ಯತೆ ಎಂತ? ನಾನ್ ಏನ್ ಅನ್ಕಂಡು ನಮ್ ರಾಮದೇವ್ರಿಗೆ ಲಾಯಿಕ್ ಗೊತ್ತಿತ್ ನಿನ್ ಯೋಗ್ಯತೆಗಿಷ್ಟ್ ಬೆಂಕಿ ಹಾಕ? ನೀನ್ ತುಂಬಾ ಒಳ್ಳೇನಂತ ದೇವ್ರ ಹತ್ರ ನಿಂಗ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ ಗತಿಹೀನ, ನೀ ಯಾವ್ದಕ್ಕಾತ್ಯ? ನಾ ಎಂತ ಗೊತ್ತಿತ್ತಾ?

ಈ ಮಣ್ಣಿನ ದೇವ್ರು. ನಾವು ನಮ್ ಕಣ್ ಬಂದ್ ಬೀರಾಮ್ರಿದ್ರಲ್ಲೇ ಅವ್ರು ಜನಿವಾರ ಹಾಕುವತ್ತಿಗೆ, ಲಾಯಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡುವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಗೆ ಅರ್ಮನೆಗ್ ನಮ್ ರಾಮದೇವ್ರ ಗರ್ಜಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದು ತಾವು ನಿನ್ ಹಪ್ಪು ಮುಖ ತೋರುತ್ತಾ ಹೇಳ, ಸೊಡ್ಡ ಬಾಡಿ ಕಪ್ಪಾದ್ಯಾಕ.

ಆಯ್ತಾ? ಈಗ ಬಿಡಿಸ್ತೇಕ ನಿನ್ ಇರಿಸ್ತಿಕೇನ? ನಿನ್ ಯೋಗ್ಯತೆ ನಂಗೊತ್ತಿಲ್ಲ. 10 ದಿವಸ ನಿನ್ನ ಗಾಳಿಗೆ ಇಟ್ರೆ ಹುಳ ಕುಟ್ಟಿ ಮನಿ ನಿಂದಾಪಷ್ಟು ನಿಂತಾಕತ್ತ. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸುದಿಲ್ಲೆ. ಹಸಿ ಬಾಣಂತಿಗೆ ಕಾಯಿಲೆ ಬಿದ್ದರಿಗೆ ನಿನ್ನ ಕಂಡ್ರೆ ಆತಿಲ್ಲೆ. ಹೇಳದ್ ಬಾಯಿಗೆ ಹಾಕುದ್ ನಿನ್ನನ್ನೇ ಅಲ್ದನ? ಇಷ್ಟಲ್ಲ ಈ ಪತಿಗೆ ನೀನಿದ್ದ ಎಂತ ಆಯ್ಕ? ನೀನ್ ಬರೀ ಕೊಳ್ಕ ಇಷ್ಟ ಅಲ್ದನ? ಬಿಡಿಸ್ತೇಕ ನಿನ್ ನೀರಿಸ್ತಿಕೇನಾ?

0: ಬೆಳೆ ಒಣಗಿ ಬರ್ಗಾಲ ಬಂತಂದ್ರೆ ನೀ ಎಲ್ಲಿ? ಕೂಳಿಗೆ ಭಂಗ. ಜನ ಹೊಸುವೋ ಹೊಸುವೋ ಅನ್ಕಂಡ ಬೊಬ್ಬೆ ಹತ್ತಿ ಪತಿಗೆ ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ. ಅಷ್ಟೊತ್ತಿಗೆ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಏ ಆಗ ನೀನ್ ಮಾತ್ರ ಅಲ್ದ, ನಿನ್ ಬರ್ಗ ಅಂದ್ಯಲ್ಲ ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ. ಹಾಂಗಿಪತಿಗೆ ನೀವೆಲ್ಲ ನಂಗೆ ಸಾಟ್ಯ ಸಾಕ, ಇನ್ನಾರು ಬಾಯಿ ಮುಚ್ಚುತ್ತ.
1: ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ ದೇವ್ರ ಹೇಳ್ರ.

0: ತಾವೇ ಹೆಚ್ಚಿನರ್ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳ ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪುಕಿತ್ತಂತ ಹೋಯೇ ಬಿಟ್ರು. ಕಡಿಗೆಂತ ಇದ್ ಗೊತ್ತಾ, 6 ತಿಂಗಳ ಸೆರೆ ಆಯಿ ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದ ಹಾಂಗೆ ಇತ್ತು. ಈಗ ಹೇಳಿಕಂಬ ಯಾರ ಮೇಲ?
1: ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳ, ಕಲ್ಪನೆಗಳ, ಅನುಭವಗಳ, ಆಲೋಚನೆಗಳ ಸುಂದರವಾದ ಪದಗಳಲ್ಲಿ ಲಯಬದ್ಧವಾಗಿ ರಾಗ ಪೂರ್ಣವಾಗಿ ವ್ಯಕ್ತಪಡಿಸುವುದನ್ನೇ ಕವಿತೆ ಅಂತ ಹೇಳ್ತ್ರಮ್ರ. ಈ ಚಿರಪಟಿ ಮಳಿ ಬಪ್ಪತಿಗೆ ಚಕ್ಲಿ, ಗೆಣ್ಗಿನ ಹಪ್ಪಳ, ಸುಟ್ಟದ ಗಾಯ್ ಬೀಜ, ದಾನಿ ತಿಂತ ಕವಿತೆ ಕೆಂಬಕ. ಹಾ, ಕವಿತೆ ಓದುವರ ಇಂಚರ ಮತ್ ಸೃಷ್ಟಿ.
2: ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಗೆದ್ಯಂಗೆ ಹೋರಿದೆ ದರ್ಬಾರ್ ಮಳೆರಾಯ ನಮ್ ಪಾಲಿಗ್ ದೇವ್ರ. ಎಲ್ಲಾ ಬದಿಯಂಗೂ ಬೋಗರ್ಕ ಮಳಿ, ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ. ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ.
3: ಮಳಿ ಇಲ್ಲ ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜೆ ಕೊಡ್ದಿಲ್ಲ ಎಣ್ಸ್ಕಂಡ್ ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜೆಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬೊಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸ್ಲು ಜೋರೆ. ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವಯನಾಡಿಗೆ ಗುಡ್ಡ ಕುಸ್ತು ಬಿದ್ರೆ ನಮ್ ಬದೆಗೆ ನೆಲ ಚಂಡಿಯೂ ಇಲ್ಲ. ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರ್ ಕೇಂತ್ರೆ? ಆರು ಒಂದ್ ವಿಚಾರ ಇತ್ತು ಕೇಣಿ, ಹಿಂಗೆಲ್ಲ ಆಪುದ್ ಎಂತಕ್ಕೆ? ಯೋಚನೆ ಮಾಡ್ಕಲ್ದ ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರ್ ಯೋಚನೆ ಮಾಡುವ ಅಕ್ಕ.
1: ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ, ಅದೆಲ್ಲ ಬಿಡಿ. ಅಬ್ಬಿ ಅಂದ್ಕೊಳ್ಳೆ ನಂಗೊಂದ್ ಕವನ ನೆನ್ಪತ್ ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲಾಯಕ್ ಇತ್ತಲ್ಲ ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟು ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದ್ದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ, ಅದನ್ನೀಗ ಕೇಳ್ಕಬಪ್ಪಾಕ. ಸಹನ, ರಿಷಿಕಾ, ಆರಬಿ ಇವರೆಲ್ಲ ಇದ್ರ.
4: ಮಗ ಬೇಗ ಎದ್ ಮುಖ ತಳ್ಕಂಡ್ ಬಾ, ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ.
0: ನಿನ್ ತಿಂಡಿ ತಕೊಂಡ್ ಹೋಯ್ ಆ ನಾಯಿಗ್ ಹಾಕು, ನಂಗೇನ್ ಬೇಡ, ದಾರಿ ಬಿಡು, ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗ್ ಹೋತಿ.
4: ಹೊಯ್ಲಕ್ ಮಗ, ಈಗ ಎರಡೆರಡ್ ತಳಿ ದೋಸಿ ತಿನ್ಕೊಂಡಾರು ಹೋಗ್ ಮಗ.
0: ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ, ಅಪ್ಪನಿಗೆ ಕುಡುಕೇನ್ರೆ ಡಬ್ಬಿಯೆಲ್ಲಾ ಹುಡುಕಿ ಕೊಡ್ತೆ. ನನ್ ಕಂಡ್ರೆ ನಿಂಗೊಂದ್ ಚೂರು ಪಿರುತಿಲ್ಲ, ಎಂತಾರು ಮಾಡ್ಕೋ ಹೋಗಚ್ಚೆ.
4: ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ, ಈ ದೋಸೆ ನಂಗಾರು ಸೇರುತ್ತ? ಅಯ್ಯೋ ದೇವ್ರೆ, ನನ್ಗಿರಾ ಚಾರ್ವೆ.
0: ನಾ ಶಾಲೆಗ್ ಹೋಯ್ ಬತ್ತಿ.
5: ನಮಸ್ತೆ ಟೀಚರ್.
1: ಇವತ್ತು ಯಾರೆಲ್ಲ ಬಂದಿದ್ದೀರಾ?
5: ಎಲ್ಲರೂ ಬಂದಿದ್ದೀವಿ ಟೀಚರ್.
1: ಹಾ, ಎಲ್ರು ಬಂದಿದ್ದೀರಾ, ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ. ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ ಬಗ್ಗೆ, ನಮ್ಮ ಎಲ್ಲಾ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡಿದವ್ರೆ. ನಮ್ಮ ಡಾಕ್ಟರ್ ಕಾರಂತರು ಕೂಡ ಅಮ್ಮನ ಬಗ್ಗೆ ಎಂತಹ ಅಮ್ಮನ ಪಡೆದನ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದರಲ್ಲಿ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರೂ ಇಲ್ಲ ಅಂತ ಹೇಳ್ತಾರೆ HS ವೆಂಕಟೇಶ್ ಮೂರ್ತಿ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ ನಿಮ್ಮ ಅಮ್ಮನ ಬಗ್ಗೆ ಬರ್ಕೊಂಡ್ ಬರ್ತೀರಾ?
5: ಆಯ್ತು ಟೀಚರ್.
0: ಅಂತಹ ಅಮ್ಮ ನನ್ನಮ್ಮನೂ ಹೌದು. ಬೆಳಗ್ಗೆ ಕೋಳಿ ಕೂಗೋತಿಗೆ ಎದ್ದು ದುಡುಕೆ ಶುರು ಮಾಡಿದ್ರೆ ರಾತ್ರಾಳಿ ಎಷ್ಟೊತ್ತಿಗೆ ಮನ್ಕೊಂಡ್ಲೋ ಗೊತ್ತಿಲ್ಲ. ಒಂದ್ ಬದಿಲ್ ಅಪ್ಪ ಹಂಗೆ, ಹೀಗಿ ಪತಿ ನಾನ್ ನನ್ ಲಂಗಕ್ಕಾಯ್ ಅಮ್ಮನ್ ಕೈಲಿ ಜಗಳ ಆಡೋದ್ ಸಮ ಅಲ್ಲ. ಟೀಚರ್ ಪಾಠ ನಂಗ ಬುದ್ಧಿ ಕಲ್ಸ್. ಈಗ ಮನೆಗ್ ಹೋಯ್ ಅಮ್ಮನ್ ಮಟ್ಟಿ ಮೇಲ್ ಮನ್ಕೊಂಡ್ ಸಮ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕೊಂಡ್.
1: ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದ್ ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಮುಕಿ ಸಣ್ಣದಿತ್ತ, ಆದ್ರೆ ಅದ್ರ ಒಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯ್ ಒಂದಷ್ಟ ಗಾದೆ ಮಾತು ತಕ ಬಂದಿದಳ. ಗಾದಿನ ಒಟ್ ರಾಶಿ ಹಾಕ್ರೆ ಅರ್ಥ ಇಲ್ಲ, ಆರೆ ಒಟ್ ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ
6: ಹೆಣ ಹೊರುವವನಿಗೆ ಹಿಂದಾರೇನ ಮುಂದಾರೇನ, ಹುಣ್ಣಿಪ್ಪುವವನಿಂದ್ಲೂ ಹೊನ್ನಿಪ್ಪುವವನಿಂದ್ಲೂ ದೂರ ಇರ್ಕ. ಹೊಡ್ಗಿಗೊಂದ ಮೆಣಸಿನ ಚೊಟ್ಟ ಐಕಂಡ ಹೊಡ್ಗೆಲ್ಲಾ ನಂದೆ ಅಂದ್ರ ಹೆಡ್ಡ ಸಿಕ್ರೆ ಹೆಡ್ಗಿಲ್ ನೀರ್ ಹೊಸ್ತ್ರು. ಹುಟ್ಟು ಗುಣ ಸುಟ್ರು ಹೋತಿಲ್ಲೆ, ಹಗಿಯವನ್ ಮುಂದಾರು ಇರ್ಲಕ್ಕ ಒಗೆಯವನ್ ಮುಂದಿಪ್ಪು ಕೆಡ್ಯ. ಹುಟ್ಟ ಅಂತಮ್ಮ ಬೆಳಿತ ದಾಯಾದಿಗಳು, ಸಾಯುಗಳಿಗೆ ತಪ್ಪರು ನೋಯುಗಳಿಗೆ ತಪ್ಪುದಿಲ್ಲೆ. ಸೆಟ್ಟಿ ಎಂತ ಮಾಡ್ತಾ ಅಳಿತಾ ಸುರಿತ, ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ, ಮೂರು ಬಿಟ್ಟವ ಊರಿಗ್ ದೊಡ್ಡವ, ಮಾತು ಮನಿ ಹಾಳು ತೂತು ಒಲಿ ಹಾಳು.
1: ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳಿಯೂ ಕೈ ಕೊಟ್ಟಿತ್ತ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು, ಆದ್ರೂ ಪುನಃ ಸುರು ಆಯ್ತಪ್ಪ. ಇದ್ಕಲ್ಲ ಕಾರಣ ಯಾರ್ ಗೊತ್ತಿತ? ಮತ್ಯಾರೂ ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳ್ ಮಾಡಿ ಬೆಚ್ಚಿತ್ತ. ಮರಗಿಡ ಕಂಡ್ರೆ ಸಾಕು, ಕಡ್ದೆ ಹಾಕುದೆ ಮಾರುದೆ, ಕಡ್ದೆ ಹಿಂಗಾದ್ ಕಾಣಿ. ನಾವೆಲ್ಲ ಕಿರಿಯರ್, ನಾವ್ ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತ ಪುರಾಣಿಕ. ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತ, ಶರಣ್ಯ, ಧನುಶ್ರೀ.

0: ಹಾಡಿಗೆ 12 ಕಬ್ರ. ಆ ಯೋಚನೆ ಬಿಟ್ಟಾಕಿ, ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ ನಮ್ಮೂರ್ ಜನದ ಬದುಕು ಅಷ್ಟೇ ಲಾಯ್ಕಿತ್ ಕಾಣೆ. ಇದೊಂದ್ ಭಾಷೆಯಲ್ಲ ಬದುಕು, ಜಾತಿಯಲ್ಲ ಜನಾಂಗ. ಇಷ್ಟ ತಮ್ ಕಾರ್ಯಕ್ರಮ ಕೇಳ್ರಿ ಅಲ್ಲ, ಲಾಯ್ಕಿತ್ತಲ್ಲ. ಹಂಗಾರೆ ನಾವೇನ್ ಬತ್ತೋಕ?
1: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದಿಗಳೇ ಕಥಿ ಸಹಿತ್. ಅಂಥದೊಂದು ಗಾದಿ ಮಾತೇ ಇವತ್ತು ಹೇಳಿಕೊರಟಿದ್ನೆ. ಒಕ್ಕೋಡಿಯವ್ರು ಬಂದ್ರಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತೊಂದು ಗಾದಿ ಇತ್ತು. ಕಥಿಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರು ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂಬ್ರು. ಅವ್ರು ಈ ಬೆಂಕಿ ಹತ್ಕೊಳೋದು ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದು ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೆ ಒಂದು ನೀರು ಹಾಕ, ಇಲ್ಲಿ ಗ್ವಾಡೆ ನೀರು ಹಾಕ, ಏ ಇಲ್ಲಿ ಬುಡ್ದೆ ನೀರು ಹಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು ಅಲ್ಲಿ ನೀರು ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿಯೊಂದು ಉಳ್ಕಂತಂಬ್ರು ಕಣಿ. ಇವ್ರು ಊರ್ ಜನರೆಲ್ಲ ಅದನ್ ಕಂಡು ಒಕ್ಕೊಡಿಯವ್ರು ಬಂದ್ರ ಗ್ವಾಡಿಯೊಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪೋರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
0: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳಿನ ದೋಸಿ ಕೋಳಿಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
2: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ಹಾಯ್ ನಮಸ್ಕಾರ. ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಣ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ ನಾನು, ನಿಮ್ ಸುಜಾತ ಬೈರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದ ಗಿಡ್ಕ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನ್ ಊಟ ಏನಿತ್ತು, ತಿನಿಸು ಏನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಟ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರು ಒಂದೊಂದ್ ದಿನ ಬತ್ ತೊಂಡಿ ಏರತ್ತ, ನಮ್ ಕಾಲೇ ಜುಮ್ ಅಂಬಷ್ಟು ತೊಂಡಿ ಬಪ್ಪು ಮಾಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ ಒಂದ್ ಮುಷ್ಟಿ ತೋಡಿದ್ದವ ಮನೆಯ ಹೊರ್ಗು ಹೊರಡ ಅನ್ಕಂಡು ಹೇಳಿ. ಅರೆ ಈಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನೆಯ ಹೊರ್ಗು ಹೋಯ್ಕೆ, ಯಾಕಂದ್ರೆ ಬದುಕೆ ಮನೆಯ ಹೊರ್ಗಿತ್ತು ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ನು ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರು ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನಟ್ಟಿಯೆಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಾಂಗೆ ಎಲ್ಲ ಗಂಡಸರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದು ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲೇ ಹಂಗಿನ ಕತಿ. ಹೆಂಗಸರಿಗೆ ನೊಟ್ಟಿ ಆಗಿರತ್ತ, ಕಳಿ ಆಗಿರತ್ತ, ಗೊಬ್ಬರ ಹೊರಕ್ಕೆ ಇಲ್ಲ. ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪುವಂಥದ್ದು. ಆ ಸಮಯದಾಗೆ ಮನೆ ನಡೆಸೋದು ಭಾಳ ಕಷ್ಟ ಹೆಂಗಸರಿಗೆ, ಯಾಕಂದ್ರೆ ದುಡ್ಡು ಗಣಸು ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದು ಆಹಾರ ಮಾಡ್ಕಂಡ ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲೇ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರ ಪದ್ಧತಿಯಾಗಿ ಹೋಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವುದು ಮಳಿ ಬೆಳಿ ಬಂದಂಗೆ ಎಂತ ಬೆಳೀತೋ ಅದನ್ನ ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್. ಅದ ನಮ್ಮ ಹೆಂಗಸ್ರಗಿಪ್ಪು ಒಂದು ಕಸರತ್ತೊಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನ್ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ್ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನ್ ಗಮ್ ಗುಟ್ಕೊಂಡು ಪೊರ್ಮಳ ಹೇಳಿ, ಒಂದು ಒಗ್ಗರಣಿ ಬಿತ್ತಂದ್ರೆ ಗಮ್ಮ ನತ್ತ, ಒಂದು ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವರದ್ದು ಅಡುಗೆಗಿದ್ದಿತ್ತು. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದಿರ್ ಸಾಕಿ, ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆದ್ರೆ ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದೊಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ಈಗ ಸೀದಾ ಅಸಡಿ ತಿಂಗಳದ ಅಡ್ಗಿಗೆ ಬತ್ತೆ. ಆಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು, ಹಾಂಗಾಯಿ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಆರು ಆಸಡಿ ತಿಂಗಳಿಗೆ ಚಿಗ್ರು ಬಪ್ಪದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ಮ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದು ಎಂತಕ್ಕೆ ಅಂದ್ರೆ ಆಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳೆ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತ್ತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗೆ ಒಂದಿಷ್ಟು ಗರ್ಮಿದ್ದು ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ, ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ಮ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗೂ ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗೂ ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗೂ ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕೂ ನೆನಪಾಯ್ತು, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುವುದಿಲ್ಲ. ಆ ಕೆರಿ ದಂಡ ಕೆಸ ಆತ್ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದು ಹಸ್ರಿ ಎಲಿ, ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳಕ್ಕೇನ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲೇ ಅದ, ಹುಡ್ಕಕ್ಕ ಕೆಲವೊಂದು ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಾಗ ಹಾಪದ್ ಔಟಿಕಾಯಿ ಒಂದು ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ, ಒಂದು ಬಾಟ್ಲು ಕೂಳಿಗಿರ್ಲಿ, ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್. ಮತ್ತೊಂದು ನಮ್ಮನೆ ಕೆಲ್ಸದಳು ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬದಿ ಅಗೇಡಿ ಬದಿಯಲ್ಲ ಎಂಥದ್ದು ಜಾಂಗ್ಟಿ ಅನ್ಕಂಡ ಒಂದು ಹುಳ ಕಣಂಗೆ ಸಿಕ್ಕತ್ತಂಬ್ರು, ಅದು ಆ ಚಿಪ್ಪಿಪ್ಪು. ಆ ಹುಳನ್ನ ತಕಬಂದು ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದ ಆ ಹುಳನ್ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತಾ? ಈಗ ಜಾಂಗ್ಟಿಯೂ ಸಿಕ್ಕುದಿಲ್ಲಿಯೇ, ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕ್ಕಂದ್ರೆ ವಡೆಯರ್ ಮನೆ ಕೆಲ್ಸ ಇಲ್ಲ, ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಉಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗೊಂಜಿಗೋ ತೊಂಗ್ಳಿಗೋ ಆಯ್ಕೊ ಉಂಡ್ಲಕ್ಕಿತ್ತು. ಆರ ಆಸಡಿಗೆ ಒಡೆರೂ ಕರಿತಿಲ್ಲ, ಹಂಗಾಯ್ ನಾವಿದ್ದದ್ದು ಅಂತಿತ್ತು. ಇದೆ ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ, ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನಿದೆ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟ. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡಪ್ಪ, ಈ ಸಮಯದಾಗ ಒಂದು ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ರಸ್ತಿ ಬದಿ ಗೊದ್ದೇ ಇಪ್ಪುದು, ಅದ್ರ ಗೊಜ್ಜಕೇಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದು ಕಂಡ್ರೆ ಕಾಟ ಸೊಪ್ಪು ಕಣಂಕಾತ್ತ, ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದಿತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಅಸ್ತೆ, ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಾಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿಗೆ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ, ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ ಹಿರಿಯರದ್ದು ಏನಿತ್ತು ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದು ಪೂರ್ತಿ ಏನಿತ್ತು ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕೊಡ್ತಿಪ್ಪದ ನಮಗೆ ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದು ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದು ಈ ಟೈಮ ಬಪ್ಪುದಿತ್ತಲ್ಲ ಮರ್ಕೆಸ, ಎಲ್ಲ ಬದಿ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ, ನಾವಿಲ್ಲ ದುಡ್ಡು ಕೊಟ್ಟ ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗೆ ಗೊತ್ತಿದ್ದಂಗೆ ನಾವು ಯಾಕೆ ಈ ಕಾಲದಾಗ ಈ ಆಸಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲಸ ಕಾರ್ಯ ಇಲ್ಲೇ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ, ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ ಜೀರ್ಣ ಆತ್, ಹೊರಗೋಪುದು ಹತ್ತು ಒಳಬಪ್ಪುದು ಬತ್ತ. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಡಿ ತಿಂಗಳಾಗ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರುತ್ತ ಅನ್ಕಂಡು. ಮತ್ತೊಂದು ಬಿದ್ರಗೊಂದು ಬೆದಿ ಬತ್ತ ಈ ಟೈಮಗೆ, ಆ ಒಂದು ಬ್ಯಾದಿನ ತಕಂಬಂದು ಹುಳಿ ಮಾಡ್ತಾರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ಗುಟ್ಟತ್ ಹೇಳಿ. ಆ ಬಹಳ ಲಾಯಕ್ ಮಾರಾರೆ, ಹಂಗಿಂದಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತು? ಏನಿಲ್ಲ, ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದ ಈ ಬರ್ಗರ್ ಅಮ್ರು, ಪಿಸ್ತಾ ಅಮ್ರು, ಅದ್ರಗೆ ರುಚಿ ಕಾಂತ್ರಿ, ನಾ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು, ಬರ್ಗರ್ ಅಮ್ರು, ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ, ಚುಗ್ರಿ ಇರ್ಲಿ, ನಮ್ ದೇಹಕ್ಕೆ ಮೇನ್ ಬೇಕಾಪದು ಚುಗ್ರ ಕಾಣಿ. ಆ ಚುಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ ಹೊಲ್ ಎಷ್ಟು ಗಟ್ಟಿ ಇದೆ ಹ್ಯಾಂಗೇಳಿ, ಅದೇ ಎಲ್ಲ ಈ ಚುಗ್ರಿ ತಿಂದು ತಿಂದು. ಈಗ ಪೇಸ್ಟ್ ಆಗಿತ್ತು ಚುಗ್ರ, ಉಪ್ಪಗಿತ್ತು ಚುಗ್ರ, ಎಲ್ಲ ಹಂಗೆ ಹೇಳ್ತಾರೆ. ಪೇಸ್ಟ್ ಉಪ್ಪಿತ್ತು ಚುಗ್ರಿತ್ತು ಅಂತಾರೆ. ಆದ್ರೆ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗೆ ಹೋತ್ ದೇಹದೊಳಗೆ ಹೋದಂಗು ನಮ್ಮ ರಕ್ತದೊಳಗೆ ಬಂದು ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗೆ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತ್ ಗೊತ್ತಿಪ್ಪು ಏನೋ, ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚಾಗಿ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಬೋತಿದ್ದದೇ ಹಪ್ಳವೆ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಳ ಹೊರಬತ್ ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರ ತಂಗಳು ಕೂಳು ಉಂಡ್ರೆ ಗಂಡಸರಿಗೆ ಹಪ್ಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ, ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡ್ಯಾರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅಂತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೆ ಹೋಯ್ಕಂದೇಳಿ ಹಿರಿಯರ್ ಮಾಡ್ಕ ಬಂದದ್. ಇನ್ನು ಹೊರಳಿ ಬೇಸುದ ಎಷ್ಟು ಗಮ್ಮಂಬುದೇ. ಈಗ ಈ ಅಸಡಿ ತಿಂಗಳಾಗೆ ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲ, ತರಕಾರಿ ತಕ್ಕ ಬರ್ಕರ್ ಕಾಸು ಬೇಕ, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳ್ ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ, ಅದೇ ಈ ಹೊರಳಿ ಬೇಯಿಸುದು. ಹೊರಳಿ ಬೇಯಿಸಿದ ಮೇಲೆ ಆ ನೀರಾಗೆ ಒಂದ್ ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣಿ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು. ಅದು ಏನ್ ಲಾಯಕ್ ಅಂತ್ರಿ, ಆ ಬೆಲ್ಲ ಏನ, ಅದಕ್ ಕಾಯಿ ಏನ, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನ ಈ ಅಸಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಅಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ. ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾರ್ತ ಹೌದಾ. ದೀಪಾವಳಿ ಹಬ್ಬಕ್ಕೆ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಹಪ್ಪುದು. ನೆಕ್ಸ್ಟ್ ಮತ್ ಬಪ್ಪುದಂದ್ರೆ ಉಪಕರ್ಮ, ಉಪಕರ್ಮಕ್ಕೆ ಶಾವ್ಗಿ. ಅಂದ್ರೆ ಯಾವ ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡ್ ನಮ್ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಸ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿಗೆ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೋಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕಂಡ್ ಹೇಳಿ ನಮ್ಮ ಹಿರಿಯರು ಮಾಡ್ಕ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಪಪ್ಪುದ ಆಸಡಿ ಹಬ್ಬ. ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನ ಕೋಳಿ ಅಂಬ್ರು, ದಿನಾ ಮೀನಂಬ್ರು, ಅದ್ರೊಳಗ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗ ಆಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮು ಗೈಲ್ ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪುದ ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಡಿ ಅಂತೇಳಿ ನಾ ಎಣಿಸ್ತೆ. ಇನ್ನ ಆಸಡಿ ಅಮಾಸಿ, ಆಸಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದ ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ್ ಒಂದ್ ಆಚಾರ ವಿಚಾರದಾಗಿತ್ತು, ಈಗಿನವರದ್ದೆಲ್ಲ ಪ್ಯಾಶನ್ನೇ. ಎಲ್ಲ ನಾರ್ಮನಿಯರು ಹತ್ರ ನಾವು ಹೂ ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡು ಹೇಳಿ ಹಾಪುದ್. ಅರೆ ಅಗಿನರ್ ಮಾಡದಿ ಅಂತಕಂದ ಹೇಳಿ ಹೇಳ್ರೆ, ಈ ಆಸಡಿ ತಿಂಗಳಿದ್ ಈ ಚಳಿ ಏನಿತ್ ಆ ಮಳಿ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ ಕೊಟ್ಟಿರ್ತು. ಆ ಜಡ್ ಕೊಟ್ಟ ಚರ್ಮಕ್ಕೆ ಇನ್ನೊಬ್ಬಪ್ಪು ಮುಂದಿಂದ ಏನಿತ್ ಆ ಮಳಿ ಆ ಚಳಿ ಎಂಬುದು ನಮ್ಮ ಚರ್ಮ ಸರಿಯಾಯ್ಕ ಆ ಚರ್ಮದ ರೋಗ ಏನಿತ್ ಅದ್ ಯಾವುದು ಬಪ್ಪುಕಾಗ ಅನ್ಕಂಡು ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನಕ್ಕೇತ್ರಿಯ. ಆಮೇಲೆ ಎಂತದ ಮೀನ್ ಬಿಡುದಂಬ್ರ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಂಬ್ದಕ್ಕೇತ್ರಿಯ. ಅದೆಲ್ಲ ಇದ್ದೀತ ಈಗ, ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಗೊತ್ತಿಲ್ಯೋ ಏನೋ ಗೊತ್ತಿಲ್ಲ ಅಂತೂ. ಅರೆ ಆಗಿನವ್ರ ಅದು ಯಾವುದೂ ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವ್ರದ್ದು. ಈ ಸಣ್ಣ ಬಾತು ಇಲ್ಲ, ಮೊಡ್ಡ ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನ ಒಂದು ಸಮುದ್ರ ಸ್ನಾನಕ್ಕೆ ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರೆಲ್ಲ ಒಟ್ಟು ಸೇರ್ಕೊ ಹೋಯ್. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರ ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ್ರಿ ಅಂತ ಕಮ್ಮತ್ತಿ ನಾವು ಗಟ್ಟಿ ಇಡ್ಕೊಂಡಿತ್ತು. ಅವ್ರು ಬಬ್ಬಿ ಅಂತಕ್ಕಂತ ನಾನು ಹೊಲ್ಸೆಟ್ಟು ಹೋಯ್ತು ಅನ್ಕಂಡ್. ಆಯ್ತಲ್ಲ ಇರ್ಲಿ ಬಿಡಿ, ಆ ಸರಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕಂಡ್ಲಿ ಅಂದೇಳಿ. ಅಲ್ಲಿ ಎಂತಕ್ಕಂದ್ರೆ ಆಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹೋಗತ್ತಿಗೂ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡು ನಾವೊಂದು ತರ್ಪಣ ಬಿಡತ್ತ ಅಮಾಸಿ ಎಂಬುದು. ಹಾಂಗೆ ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಂಬ್ರ, ನಮಗೊಂದಿಷ್ಟು ನೀರು ಕೊಡ್ತ್ರ, ಎಳ್ಳು ನೀರು ಕೊಡ್ತ್ರ ಅನ್ಕಂಡು ಹೇಳಿ. ಆ ಲೆಕ್ಕದಲ್ಲ ನಮ್ಮ ಇರೋದು, ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನ ಅದೇನು ಇದೇನು ಎಲ್ಲ ಗೊತ್ತಿತ್ತು. ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ, ಈಗಿನರೆಲ್ಲ ಅದೆಲ್ಲ ಭ್ರಮೆ ಅಂತ. ಏನೇ ಇರಲಿ, ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನೋ ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದ್ಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ಮ ಹಿರಿಯರು ಮಾಡ್ಕೊಂಬಂದು ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡ್ಕ ಅಂಬುದು ಈ ಆಸಾಡಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕ, ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಸಾಡಿ ಅಮಾಸೆಯು ನೆನಪು ಮಾಡತ್ತ ಏನು. ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ಬೋದು. ನೀವ್ ಯಾರ ಮನೆಯವ್ರ ಕೇಂದ್ರೆ ಇಂಥ ಮನೆಯವ್ರಂದ್ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರೆ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಳಕ, ಅವ್ರ ಸಾಧನೆ ನಮ್ಮ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿಂದ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಸಡಿ ಅಮಾಸಿ ಎಂಬುದ ಎಲ್ಲರಿಗೂ ಕೂಡ ಒಳ್ಳೇದ. ಆಸಡಿ ಅಮಾಸಿ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡು ಗಮ್ ಗೈಲಾಯಿ ಆಚರಿಸುವ, ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ. ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಸಡಿ ತಿಂಗಳು, ಎಲ್ಲೆಲ್ಲೋ ಮಾರ್ರೆ ಆಸಡಿ ಗಮ ಗಮ ಅಂಬ್ರು, ಆಸಡಿ ತಿಂಡಿ ಅಂಬ್ರು, ಆಸಡಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳತ್ರಿಯೇ. ಈಗಿನ ಕಾಲದಾಗ ಆಸಡಿ ತಿಂಗಳಂದ್ರ ಒಬ್ರು ಮನೆ ಕುಕ್ಕಂಬರ್ ಇಲ್ಲಿ ಬಗೆ ಬಗೆ ಮಾಡ್ಕ ತಿಂಬುದೇನು, ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡು ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಸಾಡಿ ಎಂಬುದು ಬರೀ ಮನೆ ಕೂಕಂಬ್ದ ಈ ದೈವ ಏನೋ ಚೀನಿ ಹಡ್ಗತ್ಕೊಂಡು ಹಾತ್ ಅಂದೇಳಿ ಹೇಳುದು, ಹೂ ತೌರ್ ಮನೆಗೆ ಹಾತ್ ಅಂದೇಳಿ ಹೇಳುದು, ಅದೆಲ್ಲ ಬದಿಗೆ ಹಾಕಿ ಈಗ ಎಲ್ಲ ಒಟ್ಟು ಸೇರುವಂತ ಕಾಲ ಈ ಆಸಾಡಿ ತಿಂಗಳು ಬಂದಿತ್ತೇನೋ ಅನ್ಕೊಂಡಿತ್ತು ನಮ್ಗೆ. ಮತ್ತೊಂದು ವಿಶೇಷ ಅಂದ್ರೆ ವಿಶ್ವಕುಂದಾಪುರ ಕನ್ನಡ ದಿನ, ನಮ್ಮ ಭಾಷೆ ನಮ್ಮ ಬದುಕನ್ನ ನೆನಪು ಮಾಡುವಂತ ದಿನ ಈ ಆಸಡಿ ಅಮಾಸಿ ದಿನ. ಖುಷಿ ಯಾಕಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಭಾಷೆ ಪರಿಚಯ ದಿನ ಅಂದ್ರೆ ಇತ್ತಲ್ಲ ಅದು, ನಾವು ಕುಂದಾಪ್ರಮಣ್ಣ ಹುಟ್ಟಿ ಈ ಕುಂದಾಪ್ರಮಣ್ಣ ಬೆಳೆದವರಿಗೆ ಕುಂದಾಪುರ ಭಾಷೆ ಬಳಸ್ತಿಪ್ಪರಿಗೆ ಅದು ಬಹಳ ಖುಷಿ ಅಂದೇಳಿ ಹೇಳ್ತೇನೆ. ಇಷ್ಟೊತ್ತಿನವರೆಗೂ ನಮ್ಮ ಆಸಡಿ ಹಬ್ಬದಾಗೆ ನಾನೊಂದಿಷ್ಟು ಮಾತು ಕೇಂದ್ರಿ ಅಲ್ಲ, ನಿಮ್ಗೂ ಬಹಳಷ್ಟು ನೆನ್ಪಾಯಿಕ್ಕಲ್ಲ ನಿಮ್ ಹಿರಿಯರದ್ದು ಊಟ ತಿಂಡಿ ಹಬ್ಬ ಎಲ್ಲ ಹಂಗೆ ನೆನ್ಪ್ ಮಾಡ್ಕಂತೀರಿ ಅಕ್ಕ. ಮುಂದಿನ ವರ್ಷ ಆಸಡಿಗೆ ಮತ್ತೊಂದಿಷ್ಟು ವಿಷಯ ಇಟ್ಕಂಡ ನಿಮ್ ಜೊತೆ ಮಾತುಕತೆ, ಅಲ್ಲಿವರೆಗೂ ಕೇಂತ ಇರಿ ನಮ್ ರೇಡಿಯೋ ಕುಂದಾಪುರ. ನಾ ನಿಮ್ ಸುಜಾತ ಬಾಯ್ರಿ, ಮತ್ ಸಿಕ್ವಾ ಅಕ್ಕ.
4: ಊರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಸಿದ್ದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ಬನ್ನಿ ಅಲ್ಲ ಯಾಸಾಡಿ ಅಮಾಸಿ ಗರ್ಜಂಗೆ, ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನದ ಖುಷಿ ಹಂಗೆ ಎಲ್ಲ ಒಟ್ಟು ನಮ್ಮ ಕುಂದಾಪುರ ಕನ್ನಡದಲ್ಲಿ ಒಂದು ಹೆಂಗಸರು ಪಂಚಾಯತಿ ಕೇಳ್ಕೊಂಡ್ಬಪ್ಪ. ಈ ಹೆಂಗಸರು ಪಂಚಾಯತಿ ಮಾಡುವರು ಯಾರಂತ ಕೇಳ್ರೆ, ಸರಿತಾ ಉಪಾಧ್ಯಾಯ, ಮಹಾಲಕ್ಷ್ಮಿ ಸೋಮಿಯಾಜಿ, ವಿನಯ ಉಡುಪ ಮತ್ತು ಸುಮನಾ ಹೆರಳೆ.
2: ನಮ್ಮೂರ ಭಾಷೆ ಎಷ್ಟು ಚಂದ, ಅದರಲ್ಲಿನ ಪರಿಮಳ.

0: ಹಾಡ್ ಜೋರ್ ಮೊಳಗತ್ತಲೆ.
1: ಇದ್ ನಮ್ ಡಾಕ್ಟರ್ ಹಾಡದ್ ಹಾಡಲ್ದ ಲಾಯ್ಕಿತ್ತೆ?
2: ಹೌದಾ, ಡಾಕ್ಟರ್ ಹಾಡೆ? ಓ ಡಾಕ್ಟರ್, ಸುದ್ದಿ ಎತ್ಬೇಡ, ನಂಗೆ ಸಾಕಾಯ್ತು. ಡಾಕ್ಟರ್ ಹತ್ರ ಹೋಯ್ ಹೋಯ್ ಸಾಕಾಯ್ತು. ಒಂದ್ ಜ್ವರ ಬಂದದ್ದಂದ್ರೆ 8 ದಿನ ಮಲ್ಸೇ ಬಿಡ್ತ. ಅಯ್ಯೋ, ಈಗ ಜ್ವರ ಗುಣ ಆದ್ರೂ ಬರೀ ಕೆಮ್ಮ ಕೆಮ್ಮಿ ಕೆಮ್ಮಿ ಮನೆ ಲಾಯ್ಕಂಡ್ ಕೆಮ್ಮಿ ಕೆಮ್ಮಿ ಬೇಜಾರಾಯ್ ಹೋಯ್ತು. ನೀವು ಒಬ್ರಾರು ಮನೆ ಬದಿ ಬಂದಿರ್ಯಾ?
0: ಅಲ್ಲ, ವಿಷಯ ಗೊತ್ತಾಯ್ತ, ವಿನಯ ಹೇಳಿಲ್ಲ ಅದಕ್ಕೆ ಈಗ ಬಂದ. ಈ ಜ್ವರ ಒಬ್ರಿಂದ ಒಬ್ರಿಗೆ ಮಾತತ್ತಲ್ಲ ಮಾರೈತಿ, ಅದಕ್ಕೆ ಬರಲ್ಲ. ಇನ್ನ ಹಾಂಗು ಉಮೇದ್ ಮಾಡ್ಕೊಂಬಪ್ಪ ಅಂದ್ರೆ ಈ ಮಕ್ಳು ಬೈತ್ವಲ್ಲ, ಅವು ಹೇಳದ್ದು ಕೇಳ ಕಲೆ. ನಾಳೆ ನಾನ್ ಮನ್ಕಂಡ್ರೆ ಅವೇ ಕಾಣ್ಕಲ ಮಾರೈತಿ.
2: ಹೌದಪ್ಪ,
0: ನೀನ್ ಆಸ್ಪತ್ರೆಗೆ ಹೋಯ್ದೆ ಅನ್ ಗೊತ್ತಾದ್ಕೂಳೆ ಎಲ್ಲ ಜೋರ್ ಹುಷಾರಿಲ್ದೆ ಸೇರಿದ್ಯೇನೋ ಆಸ್ಪತ್ರೆಗಂತ ಹೆದರಿಕೆ ಆಯ್ತ. ಆದ್ರೂ ಎಂತ ಮಾಡುದ, ಬೇಜಾರ್ ಮಾಡ್ಕೊಂಬಿಡ್ದೆ.
2: ಯೋ, ಬೇಜಾರ್ ಎಂತ ಇಲ್ಲ ಮಾರೈತಿ, ವಿಷಯ ಹೌದಲ್ದ, ಒಬ್ರಿಂದ ಒಬ್ರಿಗೆ ಮಾತತ್ತಲೆ. ಒಬ್ರಿಗೆ ಬಂದ್ರ ಸೈ ಮನೆ ಮಂದಿಗೆಲ್ಲ ಜ್ವರವೆ. ನಂಗೂ ಹೆದರಿಕೆ ಆಯ್ತಾ, ಆ ನಮೂನಿ ಜ್ವರ ಬಂದಿತ್ತು ಕಾಣ. ನಿಲ್ಲುಕ್ ನಿಟ್ಟಿಲ್ಲೆ ಡಾಕ್ಟರ್ ಶಾಪಂಗಾರು ಇಷ್ಟು ಉದ್ದ ಕ್ಯೂ ಹನುಮಂತನ್ ಬಾಲ ಕಂಡಗೆ. ಡಾಕ್ಟ್ರಿಗೂ ನಾನು ಅನ್ಕಂಡು ಹೆದರಿಕೆ ಆಯ್, ಕೂಡ್ಲೆ ಒಂದು ಇಂಜೆಕ್ಷನ್ ಚುಚ್ಚದ್ದೆ.
0: ಅಯ್ಯಯ್ಯೋ, ಇರ್ಲಿ, ಈಗ ಹುಷಾರಾದ್ಯಲ್ಲ, ದೇವ್ರ ದೊಡ್ಡವನ್. ಈಗ ಆಸ್ಪತ್ರೆಗೆ ಹೋದವ್ರ ಮನೆಗೆ ಬತ್ರ ಅಂತ ಹೇಳು ಕೆಡಿಯ.
2: ಹೌದಪ್ಪ,
0: ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ಸಿ ಅಲ್ಸಿ ಇಡ್ತ್ರ. ಈ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಲ್ಲ ಅದೆಂತದೋ ಗೊತ್ತಿಲ್ಲ, ಅದೆಂತ ಹೇಳ್ತ್ರಲ್ಲ ಲಾರ್ಗೆಟ್ಟ ಎಂತದೋ ಅಂಬ್ರಲ್ಲ.
2: ಲಾರ್ಗೆಟ್ ಅಲ್ದ ಟಾರ್ಗೆಟ್. ಡಾಕ್ಟರ್ ಬಗೆಯವರಿಗೆ ಇಂತಿಷ್ಟ ಆಪರೇಷನ್ ಮಾಡ್ಕ ಅನ್ಕಂಡಿರುತ್ತಂಬ್ರಲ್ಲೆ. ಆರು ನಂಬದಿ ಡಾಕ್ಟರ್ ಅಲ್ಲ ಒಳ್ಳೆಯವರಪ್ಪ, ಹಾಂಗೆಲ್ಲ ಇದ್ದೀರ.
0: ಅದು ಹೌದೆ, ಸುಮ್ನೆ ಎಲ್ರನ್ನು ಅನುಮಾನ ಮಾಡುಕಾಗ, ನಮ್ಗೇನೆ ದೊಡ್ಡ ಔಷಧಿ ಅಂಬ್ರ. ಇನ್ನ ಈ ಡಾಕ್ಟ್ರ್ ಎಂತ ದೇವ್ರ ಊರಾರು ಎಂತ ಮಾಡುದು, ಅವ್ರಿಗೆ ಕಲ್ತದ ಗೊತ್ತಿದ್ದದ ಔಷಧಿ ಕೊಡುದ ಅಲ್ದ. ಇನ್ನ ಅವರಿಗೂ ಕಷ್ಟವೇ ಅಲ್ದ ಡಾಕ್ಟರ್ ಬಗೆಯರಿಗೂ ಸರ್. ಸುಮಾರು ವರ್ಷ ಓದುದ ಕಷ್ಟಪಟ್ಟ ಕೆಲ್ಸ ಹಂಗೆ ಹೊಗ್ಲು ರಾತ್ರಿ ಅನ್ಕಂಡಿಲ್ದೆ ನಿದ್ದೆ ಕೆಟ್ಟ ಮಾಡುದ. ಆಮೇಲೆ ಯಾರ್ ಎಲ್ ಕೋರ್ಟ್ ಮನೆಗೆ ಅಲ್ಸ್ತವೇನೋ ಅನ್ಕಂಡ್ ಹೆದರ್ಕಂಡ್ ಹೆದರ್ಕಂಡ್ ಕೆಲ್ಸ ಮಾಡ್ತಾರೆ ಅಲ್ದ. ಆಮೇಲೆ ಇನ್ನ ಯಾರೋ ಒಂದಿಬ್ರು ಕಾಡ್ ಡಾಕ್ಟರ್ ಮಾಡಿದ ಕೆಲ್ಸಕ್ಕೆ ಎಲ್ಲ ಡಾಕ್ಟ್ರಿಗೂ ಹೇಳುದ.
2: ಹೌದು,
0: ನಂಬದಿರಲ್ಲ ಹಂಗಿಲ್ಲಪ್ಪ.
2: ಅದೇ ನಮ್ಗ ನಂಬಿಕೆ ದೇವ್ರ ಮೇಲೆ ಭಾರ ಹಾಕಿ ಅವ್ರ ಹೇಳದ್ ಮಾಡುದಷ್ಟೇ. ಓ ಲಕ್ಷ್ಮಿ ಬಂದ್ಲಲೆ. ಏನ್ ಲಕ್ಷ್ಮಿ, ಪತ್ತೆ ಇಲ್ಲೆಲ್ಲ ಮರೈತಿ, ಮಳೆ ಅನ್ಕಂಡಂತ ಹಪ್ಪಳದಿಂತ ಕೂತ್ಕಂಡ್ಯಾ ಎಂತ?
3: ಹ, ಕೂಕಂಡ್ ಕಾಂಬರಿಗೆ ಅದೇ ಅನ್ಸುದ ಕಾಂತು. ಆದ್ರೆ ನನ್ನ ಕೆಲ್ಸ ಎಂತ, ನರಿ ನಾಯಿ ತಿನ್ನತ್ತಿಲ್ಲ.
2: ಅಂತದ್ ಎಂತ ಮರೈತಿ, ನರಿ ನಾಯಿ ತಿಂಬಷ್ಟು ಕೆಲ್ಸ?
3: ನಾವೀಗ ಕೇಂದ್ರ ಸರ್ಕಾರದ ಡ್ಯೂಟಿಯಲ್ಲಿ ಇಪ್ಪರಲ್ಲೇ ಮರೈತಿ.
2: ಓ,
0: ಮನಿ ಮನಿ ಮೆಟ್ಲು ಹತ್ತಿ ಇಳುದ ನಿಂದ?
3: ಹೌದಾ, ಮನಿ ಮನಿ ಹತ್ತಿ ಇಳಿದ್ರು ಒಂದ್ ಸಮಾಧಾನ ಇತ್ತು ಕಣ್. ದೇಶಕ್ಕೊಂದು ಉಪಯೋಗ ಆ ಕೆಲ್ಸದಲ್ಲಿ ನಾನು ಇದ್ದೆ ಅನ್ಕಂಡು.
2: ಆರು ಟೀಚರ್ ಬಗೆಯರಿಗೆ ಅದೇ ಮಸ್ತ್ ಕೆಲ್ಸ ಅಲ್ದ, ಅದ್ರೊಟ್ಟಿಗೆ ಮಕ್ಳಿಗೆ ಪಾಠ ಎಷ್ಟೊತ್ತಿಗ್ ಮಾಡ್ತೀರಿ ಮಾರೈತಿ?
3: ಅದ ಅಲ್ದಿದ್ರು ಕೆಲ್ಸ ಏನ್ ಕಡಿಮೆ ಇತ್ತ ಮಾರೈತಿ. ಇದಾರು ದೇಶ ಸೇವೆ ಮಾಡ್ದಂಗೆ ಅಂತೊಂದ್ ಸಮಾಧಾನ ಇತ್ತು. ಏಗಳಿಕೂ ಇಪ್ಪದ ಅಲ್ಲ ಅಲ್ಲೇ ಇದ, ಒಂದ್ 10-20 ವರ್ಷಕ್ ಒಂದ್ಸತಿ ಬಪ್ಪದಪ್ಪ. ಇದ್ ಬಿಟ್ಟು ದಿನದ ಕೆಲ್ಸ ಏನು ಕಡಿಮೆಯ ನಮ್ಗೆ? ದಿನಾ ಬೆಳಗ್ಗೆ ಆ ಮಕ್ಳು ಬಂದ್ ಕೂಡ್ಲೆ ನಮ್ ಕೆಲ್ಸ ಶುರುವಾತ್. ಆ ಮಕ್ಳು ಹಾಜರಿ ಹಾಕುದು ಒಂದು ಒದ್ದಾಟವೇ ಈಗ.
2: ಹಾಜರಿ ಹಾಕುಗೆಂತ ಆಯ್ತು, ನಮ್ ಹೆಸರು ಕಾರದ ಕೂಡ್ಲೆ ಕೈ ಎತ್ತಿ ಇದ್ದೇನೆ ಸರ್ ಅಂತಿದ್ದೆ ನಾನು.
0: ನಾವಂತೂ ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಮಿಸ್ ಅಂಬುದಪ್ಪ.
4: ಬಂದಿದ್ದೇನೆ ಟೀಚರ್.
0: ಓಹೋ, ವಿನಯ ಜಾರತಿ ಮರೆತೀಯ, ಅಲ್ಲೆಲ್ಲ ಗ್ವಾಸ್ರ ಕಣ್ಕಂಬ
2: ಜಾರತ್ ಅಂಗಳ.
4: ಸುಮನ, ನಿಮ್ ಜ್ವರ ಅಂಬ್ರಲೆ ಹೆಂಗಿದ್ರಿ ಅಂತ ಕಣ್ಕೋಪ ಅಂದ್ ಬಂದೆ. ನೀವೆಲ್ಲರೂ ಇಲ್ಲೇ ಇದ್ರಿ ಅಲೆ, ಖುಷಿ ಆಯ್ತ. ಎಂತ ನೀವ್ ಹಾಜರಿ ಹಾಕ್ದಂಗಿತ್ತಲ್ಲ ಇಲ್ಲ?
0: ಅಲ್ದೆ, ಅವಳ ಎಂತ ಲಕ್ಷ್ಮಿ, ಅವಳ ಶಾಲೆ ಸುದ್ದಿ ಹೇಳ್ತಿದ್ದಿಲ್ಲ. ಅದೇ ಎಂತ ಅಂತ ಎಂತದೋ ಹಾಜರಿ ಹಾಕುದೀಗೆ ಎಂತದೋ ಬೇರೆ ಅಂತದೋ ಅನ್ಲಪ್ಪ.
4: ಎಂತ ಲಕ್ಷ್ಮಿ?
3: ಅದೇ ಹಾಜರಾತಿ ಬಗ್ಗೆ ಏನ್ ಹೇಳುದ್ ಹೇಳಿ. ಈಗ ಎಲ್ಲರಿಗೂ, ಟೀಚರ್ಸಿಗೂ ಇತ್ತು ಮಕ್ಳಿಗೂ ಇತ್ತು, ಫೇಸ್ ಐಡೆಂಟಿಫಿಕೇಶನ್ ಅನ್ಕಂಡ್ ತಂದಿರೆ.
4: ಹಾಂಗಂದ್ರೆ ಎಂತ, ಮುಖದ ಫೋಟೋ ತೆಗುದಾ?
3: ಹೌದ್ ಮಾರೈತಿ, ದಿನಾ ಫೋಟೋ ತೆಗಿಕ, ದಿನ ಇದ್ದಂಗೆ ಇರ್ತವ ಹೇಳ. ಒಂದ್ ದಿನ ಏನಾರು ಒಂಚೂರ್ ಬದ್ಲಾಯ್ತಾ? ಬರೀ ಒದ್ದಾಟವೇ ಆತ.
2: ಅಯ್ಯೋ ಹೌದು, ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು ಸುದ್ದಿ, ನಂಗೆ ಓದಿದ್ ನೆನ್ಪಿತ್ತು. ಈಗ ಯಾವನೊಬ್ಬ ಕೂದ್ಲು ಕತ್ತರಿಸ್ಕೊಂಡ್ ಬಂದಿದ್ದ ಅಂಬ್ರ, ಅದು ಗುರ್ತವೇ ಹಿಡಿಲಿಲ್ಲ. ಮನೆಗೆ ಅವಳು ಇನ್ನೊಬ್ಳು ಅವಳು ಕೂದ್ಲನ್ ತೆಗೆದು ಅವನ್ ತಲೆ ಮೇಲೆ ಹಾಕಿದ ಮೇಲೆ ಗುರ್ತ ಹಿಡಿತ ಅಂಬ್ರ. ಫೋಟೋಸ ಬಂದಿದ್ ಪೇಪರ್ ಅಲ್ಲಿ ಓದಿ ನಂಗೆ ನೆಗಿಯೋ ನೆಗಿ.
3: ಹೌದಾ, ಇದ್ರ ಕತೆ ಇಷ್ಟ ಆದ್ರ ಮೇಲೆ ಯಾವ ಯಾವ ಮಕ್ಳು ಮಟ್ಟಿ ತಿಂತೋ, ಯಾವ ಯಾವ ಮಕ್ಳು ಬಾಳಿ ಹಣ್ಣು ತಿಂತೋ ಅಂತ ಲೆಕ್ಕ ಹಾಕುದು ಒಂದಷ್ಟು ಹೊತ್ತು. ಮತ್ತೆ ದಿನ ಅಕ್ಷರದಾಸೋಹ ಇತ್ತಲ್ಲ, ಅದಕ್ಕೆ ಒಂದೊಂದು ಮಕ್ಳು ಇಂತಿಷ್ಟ ತಿನ್ಕಂತಿರತ್ತ. ಆ ಎಷ್ಟು ಮಕ್ಳು ಬಂದಿದ್ದೋ ಅಂತ ಕಣ್ಕಂಡ ಅದೆಲ್ಲ ಒಟ್ಟು ಲೆಕ್ಕಾಚಾರ ಮಾಡಿ ಆ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡುದ್ರೊಳಗೆ ಮಧ್ಯಾಹ್ನದ ಊಟ ತಯಾರಾಯಿರತ್ತ ಕಣ. ಇದಿಷ್ಟ್ರ ಮಧ್ಯದಾಗೆ ಈ ನಮ್ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಬೇಕತ್ತೋ ಅದೆಲ್ಲ ಈಗಲೇ ತುರ್ತಾಗಿ ಕಳುಹಿಸುವುದು ಅನ್ಕಂಡ್ ಹೇಳಿ ಹಾಕಿಬಿಟ್ಟಿರ್ತಾರ. ಮಾಡದೆ ಇಪ್ಪಕತ್ತ.
2: ಹೌದಪ್ಪ.
4: ಅಲ್ಲ, ಎಲ್ಲ ಮೊಬೈಲ್ ಹಂಗೆ ಮಾಡುದ ನೀವು? ಅದೇ ಎಂತದ?
3: ಹ್ಮ್, ಮೊಬೈಲ್ ಮೊಬೈಲ್ ಹಂಗೆ ಎಲ್ಲದೂ ಹಾಕುದೀಗ.
4: ಮಕ್ಳ ಕೈಗೆ ಮೊಬೈಲ್ ಕೊಡಕಾಗ ಅಂತ ಹೇಳಿ ನಿಮ್ ಕೈಗೆ ಮೊಬೈಲ್ ಕೊಟ್ಟದ್ದ? ಹೇಳುದೊಂದು ಮಾಡುದೊಂದ.
3: ಎಂತ ಮಾಡುದ್ ಹೇಳ, ಎಲ್ಲವೂ ಈಗ ಅದ್ರಲ್ಲೇ ಆಪದಲ್ಲೇ. ಈಗ ಟೀಚರಿಗೆ ಪಾಠ ಮಾಡುದು ಒಂದ್ ಬ್ಯಾಡ, ಬರೀ ಡಾಟಾ ಎಂಟ್ರಿ ಕೆಲ್ಸ.
0: ಈ ಊರ್ ಮೇಲಿನ ಕೆಲ್ಸದಾಗೆ ಶಾಲಿ ಕೆಲ್ಸ ಒಂದ್ ಬಾಕಿ ಹಂಗಾರೆ. ಈ ಮಾಸ್ಟರ್ನ ಹದ ಹಾಕುರೊಳಗೆ ಈ ಮಕ್ಳೆಲ್ಲ ಚಟ್ನಿ ಅಥವೇನು
3: ಇಲ್ಲಿಯೇ ಯಾವ್ದಕ್ಕಾದ್ರೂ ಒಂದ್ ಇತಿ ಮಿತಿ ಅನ್ಕಂಡ್ ಹೇಳಿ ಇರತ್ತ. ಇತಿ ಮಿತಿ ಒಳಗೆ ಮಾಡ್ರೆ ಇದ್ರೊಳಗೂ ಕೂಡ ಒಂದ್ ಒಳ್ಳೆ ವಿಷಯ ಇತ್ತೆ. ಈಗ ಇದನ್ನೆಲ್ಲ ತಂದ್ರ ಮೇಲೆ ಎಷ್ಟೋ ಮಾಸ್ಟರ್ ಕೆಲ್ಸ ಮಾಡದೇ ಇದ್ದ ಮಾಸ್ಟರ್ ಎಲ್ಲ ಶಾಲೆಗೆ ಆಯ್ಕೊಂಡು ಶಾಲೆಗೆ ಪಾಠ ಮಾಡುವ ವ್ಯವಸ್ಥೆ ಆಯ್ಲಿ ಅನ್ಕೊಂಡಿದ್ದಾರ ತಂದದ್. ಹಂಗಾಯಿ ಇದೊಂಥರ ಒಳ್ಳಿದೆ.
2: ಒಳ್ಳೇದಾಯ್ತಲ್ಲ.
0: ಅಲ್ದಾ,
2: ಪಾಠ ಮಾಡದೆ ಸಂಬಳ ತಕೊಂಬವರಿಗೆ ಹಂಗ್ ನೋಡಕಾಗ್ತಿಲ್ಲ.
4: ಲಕ್ಷ್ಮಿ, ನಂಗೊಂದು ಅನುಮಾನ ಯಾವತ್ತು ಬಪ್ಪದ ಕಾಣ. ಈಗಿನ ಕಾಲದ ಶಿಕ್ಷಣದ ರೀತಿಯೇ ಸಮ ಇಲ್ಲ್ಯಾ, ಅಥವಾ ಈಗಳಿನ ಮಕ್ಳು ಸಮ ತಿಳ್ಕಂತಿಲ್ಯಾ ಅನ್ ಗೊತ್ತಾಪದಲ್ಲ. ಎಂತ ಗೊತ್ತೀತ, ಈ ಅಪ್ಪ ಅಬ್ಬಿ ಒತ್ತೈಕೋ ಅಥವಾ ಮಕ್ಕಳೇ ಆಸೆ ಪಟ್ಟು ಈ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡ್ಕ ಇಂಜಿನಿಯರ್ ಓದ್ತವಲ್ಲ ಮಕ್ಕಳೇ, ಆ ಇಂಜಿನಿಯರ್ ಓದಿ ಅದ್ರದ್ ಏನಾರು ಪ್ರಯೋಜನ ಸಮಾಜಕ್ಕೆ ಆತ ಅಂತ ಹೇಳಿ ಅನುಮಾನ ಬಪ್ಪದ. ಎಂತಕಂದ್ರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸೇತುವೆ ಎಲ್ಲ ಕಟ್ಟಕಾರೆ ಈ ಇಂಜಿನಿಯರ್ ಬೇಕಲ್ದ ಅದಕ್ಕೆ.
3: ಹೌದಪ್ಪ, ಅವ್ರಿಲ್ದೆ
4: ಈಗಳಿನ ಸೇತುವೆ ರೋಡ್ ಆಯ್ಲಿ ಬಿಲ್ಡಿಂಗ್ ಆಯ್ಲಿ ಕಟ್ಟದ್ ನಾಲ್ಕು ದಿವಸಕ್ಕೆ ಬಿದ್ದ ಹೊತ್ತಲ್ಲ ಮರತಿ. ಹಂಗಾರೆ ನನ್ಗದೇ ಅನುಮಾನ ಬಪ್ಪದ. ಎಲ್ಲ ದೂರ ಸಾಯ್ಲಿ, ಇಲ್ಲಿ ನಮ್ಮನೆ ಹತ್ರ ಕ್ಯಾರಿಗೊಂದು ದೊಡ್ಡ ದಂಡಿ ಕಟ್ಟಿರಲ್ಲ, ಮಕ್ಕಳೆಲ್ಲ ಬೀಳತ್ತು ಅಂತ ಹೇಳಿ ಕಟ್ಟಿ ಮೂರೇ ದಿನಕ್ ಬಿದ್ದೋಯ್ತಮ್ಮ.
3: ಹೌದಲ್ಲ,
4: ಅದು ಎಂತ ಕೆಲ್ಸ ಮಾಡುದ ಒಂದ್ ನನ್ಗ ಅರ್ಥ ಆಗ್ತಲ್ಲ. ಹಂಗಾರೆ ಅವು ಪಾಠ ಸಮ ಕೇಳದೇ ಓದ್ವ, ಪಾಠ ಮಾಡೋರ್ ಸಮ ಇಲ್ಲ, ಅಥವಾ ಆ ಮಕ್ಳಿಗೆ ನಾವು ಒಳ್ಳೆ ರೀತಿಲಿ ಇರ್ಕ ಅನ್ನೋ ಪ್ರಾಮಾಣಿಕತೆಲಿ ಬದುಕಂಬು ಆಲೋಚನೆ ಇಲ್ಲ ಅಂದ ಆಲೋಚನೆ ಆಪದ ನಂಗೆ.
3: ಅದನ್ನೇ ಹೇಳದ್ ಮಾರೈತಿ ಇಷ್ಟ ತನಕ. ಈ ಮಾಸ್ಟ್ರಿಗೆ ಈಗ ಶಿಕ್ಷಣ ಅಂದ್ರೆ ಕಲ್ಸುದಲ್ಲ, ಈಗಳಿಗೆ ಸಿಲೆಬಸ್ ಮುಗಿಸುದೇ ಶಿಕ್ಷಣ. ಈ ಪರೀಕ್ಷೆಗೆ ಇಷ್ಟು ಪಾಠ ಆಯ್ಕಂತ ಇರುತ್ತೆ, ಅದನ್ ಮುಗಿಸುದೇ ಅವ್ರ ಕೆಲ್ಸ. ಅದ್ ಬಿಟ್ರೆ ಅದ್ರಲ್ಲಿ ಎಂತ ಇರುತ್ತೋ ಅದನ್ನ ಮನ ಮುಟ್ಟು ಹಂಗ್ ಹೇಳುದು ಆತೇ ಇಲ್ಲ. ಯಾಕಂದ್ರೆ ಈ ಬ್ಯಾರೆ ಕೆಲ್ಸ ಎಲ್ಲ ಬಿಡ್ಕಲೆ ಅವ್ರನ್ನ.
4: ಹೌದು,
3: ಹಂಗಾಯೇ ಇದ್ರಲ್ಲಿ ಯಾರದ್ ತಪ್ಪು ಯಾರದ್ ತಪ್ಪು ಅಲ್ಲ ಅದೆಲ್ಲ ಹೇಳು ಕಾತಿಲ್ಲ. ಅಂತೂ ಒಂದ್ ಮಾತಂತೂ ಹೇಳಕ್
4: ಏನಂತ ಹೇಳ,
3: ಈ ಇಡೀ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೊದ್ಲಿದ್ದಂಗೆ ಆದ್ರೆ ಏನಾದ್ರೂ ಒಂದ್ ಚೂರಾರು ಪ್ರಯತ್ನ ಮಾಡ್ಲಕ್ಕೋ ಏನು.
2: ಹೌದು,
4: ಬದಲಾವಣೆ ಯಾವಾಗತ್ತನ್ ನಾವು ಸುಮ್ನೆ ಕಾಯುದಷ್ಟೇ ಅಂತ ಹೇಳಿ. ಅಲ್ಲ ಲಕ್ಷ್ಮಿ, ಮತ್ತೊಂದು ಹೇಳ್ಕನ್ ಮಾಡಿದೆ ಕಣ. ನಮ್ಮನೇಲೆ ಒಂದ್ ನಮ್ ಪೈಕಿನ ಒಂದು ಐದಾರು ಮಕ್ಳಿದ್ದು ಇಂಜಿನಿಯರ್ ಓದ್ದವು. ಓಕೆ, ಆಫೀಸಿಗೆ ಹೋಪ್ ಕೆಲ್ಸ ಇಲ್ಲ ಕಣ, ವರ್ಕ್ ಫ್ರಮ್ ಹೋಮ್ ಅಂಬ್ರ, ಮನೇಲಿ ಐಕ ಕೆಲ್ಸ ಮಾಡುದಂಬ್ರ. ಆರ ಕೆಲ್ಸ ಕಂಡ್ರ ತಲೆ ಬಿಸಿ ಅತ್ ಮಾರತಿ, ಒಂದ್ ಬೆಳಗ ಮುಂಚೆ ಬಾಗ್ಲ ಐಕ ಕೂತ್ರೆ ರಾತ್ರಿ ತನಕ ಹಂದಾಡುದಿಲ್ಲ ಕಣ್, ಊಟ ತಿಂಡಿ ಮಾಡಕ್ಕೂ ಪುರ್ಸೋತಿಲ್ಲ ಅಂಬ್ರ. ಅಲ್ಲ, ಆ ನಮ್ನಿ ದಿನ ಇಡೀ ಕೂಕಂಡೇ ಇದ್ರೆ ಜೀವಕ್ಕೆ ಅಂತ ಅತ್ ಹೇಳ, ತಿಂದ ಅನ್ನ ಅರ್ಗಕಾರು ಒಂದ್ ದೇಹಕ್ಕೊಂದ್ ವ್ಯಾಯಾಮ ಬೇಕಲ್ದ. ಹಂಗ ಈಗಳಿನ ಸಣ್ ಸಣ್ಣ ಮಕ್ಳಿಗೆ ನೂರ ಒಂದ್ ಕಾಯಿಲಿ ಕಸಾಯಿಲಿ ಅಲ್ದ.
0: ಹೌದ, ಈಗಿನ ಮಕ್ಳ ದೇಹೂ ಗಟ್ಟಿಲ್ಲ ಮನ್ಸು ಗಟ್ಟಿಲ್ಲ.
4: ಅದೌದ್
0: ಅಲ್ದ. ಈ ಕಾಣ್ಯ, ಈ ಬದುಕು ಕಲ್ಸ್ತಿದ್ ವಿದ್ಯೆ ಕಲ್ತಿ ಅಂತ ಪ್ರಯೋಜನ.
2: ಹೌದಪ್ಪ
0: ಕಣೆ, ಮನ್ಮನ್ನೆ ಅಷ್ಟೇ ಅಷ್ಟಪ್ಪ ಮಕ್ಳ ಇಂಥದ್ದ ಜೀವ ತಕೊಂಡ್ರಲ್ಲೇ.
4: ಹೌದಮ್ರ,
0: ನಾಳೆ ಡಾಕ್ಟರ್ ಐ ಜೀವ ಉಳಿಸೋವ ಅವು ಜೀವನೇ ತಕೊಂಡಾಯ್ತ. ಅವು ಜೀವದ ಬೆಲೆಯೇ ಅವ್ ಗೊತ್ತಿಲ್ಲ, ಇನ್ನೊಬ್ರ ಜೀವ ಬೆಲೆ ಅವ್ಕ ಇರುತ್ತ.
3: ಪಾಪ ಮಕ್ಳಿಗೂ ವರ್ಷ ಇಡೀ ಕೂಕಂಡ ನೀಟ್ ಪರೀಕ್ಷೆಗೆ ಓದದ್ದ ಕ್ಯಾನ್ಸಲ್ ಆಯ್ತಲ್ಲೇ ಅನ್ಕಂಡ ಮತ್ತೆ ಪುನಾ ಬರೀಕಲೆ ಅಂತ ಹೇಳಿ ಟೆನ್ಷನ್ ಆಯ್ತೋ ಏನೋ. ಪಾಪ ಅಲ್ದ.
2: ಅಲ್ಲ, ನೀಟ್ ಅಂದ್ರೆ ಅಂತ
3: ಸುಮನಕ್ಕ, ನೀಟ್ ಅಂದ್ರ ನಮಗ್ ಗೊತ್ತಿಪ್ಪದೆ ಅಂತ ಹೇಳಿ ನೀಟಾಯ್ ಇಪ್ಪುದು, ನೀಟಾಯ್ ತಲಿ ಬಾಚುದ್, ನೀಟಾಯ್ ಡ್ರೆಸ್ ಮಾಡ್ಕೊಂಬ್ದ.
0: ಅಲ್ದೆ ಅದ ಡಾಕ್ಟರ್ ಅಪ್ಪುಕ್ ಇಪ್ಪುದ ಅರ್ಹತಾ ಪರೀಕ್ಷೆ
4: ಅಲ್ಲ. ಆ ಮಕ್ಳು ಪರೀಕ್ಷೆ ಬರೋಕಿನ್ ಮೊದ್ಲು

0: ಒಂದ್ 2-3 ಮಕ್ಕಳು ಒಂದ್ 4 ಸಾಲ ಬರೀತು, ಉಳ್ದ ಒಬ್ಬೆ ಪುರ್ಕಣಂಗ್ ಕಾ ಅಂತ ಕೂಕಂತು. ಅಲ್ಲ, ಅದನ್ನೇ ಮನೇಲಿ ಬರ್ಕ ಬನ್ನಿ ಅಂತ ಹೇಳಿರೆ, ಹೆಂಗ್ ಲೈಕ್ ಮಾಡಿ ಬರ್ಕೊಂಡ್ ಬತ್ತಿಲ್ಯಾ? ಅಲ್ಲ, ಒವೇ ಬರೀತುವೋ ಮನೇಲಿ ಬರ್ಕೊಡ್ತರು, ಅಥವಾ ಅದ್ ಎಂತದ ಮೊಬೈಲ್ ಅಲ್ಲಿ ಏ ಐ ಅನ್ಕೊಂಡಿತ್ತಂಬ್ರಲ್ಲ, ಅದು ಎಂತ ಹೆಣರು ಬರ್ಕೊಡುತ್ತಂಬ್ರ, ಕತೆ ಕವನ ಹಾಡ ಎಲ್ಲ ಬರ್ಕೊಡುತ್ತಂಬ್ರ.
1: ಹೌದಾ?
0: ಅಯ್ಯೋ, ಮೊನ್ನೆ ಒಂದ್ ಕಥಾ ಸ್ಪರ್ಧೆ ಇತ್ತು, ದೊಡ್ಡವ್ರು ಅದನ್ ಕಂಡ ಕತೆ ಎಲ್ಲ ಬರ್ಕೊಂಡ್ ಬಂದಿದ್ರ.
1: ಅಲ್ಲ
0: ಅಲ್ದ, ಅವ್ರವ್ರ ಭಾವನೆನ ಅವ್ರವರೇ ಕಟ್ಟಿ ಕೊಡ್ಕಲ್ದ? ಅದಕ್ಕೆ ಎಂತ ಗೊತ್ತತ್ತ, ಅದ್ರೊಳಗೆ ಎಂತ ಫೀಡ್ ಮಾಡಿತ್ತು ಅದು ಅಷ್ಟನ್ನೇ ಹೇಳತ್ತ. ಅಲ್ದ, ಮತ್ತೆ ಈ ಸೃಜನಶೀಲತೆ ಇತ್ತಲ್ಲ, ಅದನ್ ಕೊಲ್ಲತ್ ಈ ಮೊಬೈಲ್ ಅಂದ್. ನಮ್ಮ ಅತ್ತಿ ಎಷ್ಟೆಷ್ಟು ದೊಡ್ಡ ಲೆಕ್ಕನ್ನ ಬಾಯೆಲ್ಲ ಮಾಡ್ತಿದ್ರು ಗೊತ್ತಿತ್ತ, ಮಗ್ಗಿ ಎಲ್ಲ ಅವ್ರ ನಾಲ್ಗೆ ತುದಿ ಹಂಗೆ ಇದ್ದಿತ್ತ. ಈಗ ಒಂದ್ ಸಣ್ಣ ಸಣ್ಣ ಲೆಕ್ಕನ್ನು ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಹಾಕೊಂಡ್ ಅದ್ರಂಗ್ ಮಾಡ್ತು, ಮಂಡಿ ನಿಧಾನಕ್ ಬಡ್ಡಾತ ಹೋತ್ತಷ್ಟೇ. ಯಾರಿಗ ಹೇಳುದು?
2: ಅಲ್ಲ, ನೀ ಏಐ ಅಂದ್ರಿ ಅಲ್ಲ, ಈಗ ನಂಗೊಂದ್ ಮೊನ್ನೆ ಆದೊಂದ್ ಇದು ಸನ್ನಿವೇಶನ ಎಂತ ಇತ್ತು. ನನ್ ಮಗ 2 ದಿನ ಶಾಲಿ ರಜೆ ಮಾಡಿದ. ಈಗೆಲ್ಲ ಶಾಲಿ ರಜೆ ಮಾಡ್ರೆ ಗೊತ್ತಲ್ಲ, 3 ದಿನ ಶಾಲಿಗೆ ಒಪ್ಪಷ್ಟಿಗೆ ಇಷ್ಟಿಷ್ಟಿರುತ್ತೆ ಬರೋಕೆ. 3 ದಿನ ಬರೋಕ್ ಆಯಿಲ್ಲ ಅವನಿಗೆ. ಮನೆಗ್ ಬಂದ ಅಮ್ಮ ಇಷ್ಟಪ್ಪ ಇತ್ತಮ್ಮ ಯಾರು ನೋಟ್ಸ್ ಕೊಡುದಿಲ್ಲ ಅಂತ ಹೇಳಿ ಅಂದ್ರ. ಸರಿ, ನಾನು ಅವ್ನ ದೋಸ್ತಿಗೆ ಫೋನ್ ಮಾಡಿ ಮರಯ್ಯ ಒಂಚೂರು ಫೋಟೋ ತೆಗೆದು ಕಳಿಸಿಕೊಡ ಅಂದೆ. ಆ ಬ್ರಹ್ಮನ್ ಬರ ನಂಗ್ ಓದು ಬತ್ತಾ, ಅದು ಓದು ಬರ್ಲ. ಸರಿ ಅನ್ಕೊಂಡು ಹೇಳಿ ನನ್ ಮಗ ಹೇಳತ್ನಲ್ಲ, ಅಮ್ಮ ನೀ ಅದನ್ನ ಫೋಟೋ ಇತ್ತಲ್ಲ ಅದನ್ನ ChatGPT-ಗೆ ಅಪ್ಲೋಡ್ ಮಾಡ, ಅದನ್ನ ನಿಂಗ್ ಟೈಪ್ಡ್ ವರ್ಷನ್ ಕೊಡತ್ತ ಅಂತ ಹೇಳಿ ಹೇಳ್ತಾ ಅವನೇ. ಅದಕ್ ಕೊಟ್ಟೆ. ಸರಿ ಆಯ್ತು, ಮತ್ತೆ ಓದು ಬತ್ತಿಲ್ಲಲ್ಲ ಬರ್ಸಕಲೆ ಅಂತ ಹೇಳಿ ಅಂದ್ ಕೊಟ್ಟೆ. ಅದಕ್ಕ ಅವ್ರು ಬಾಸಿ ಬತ್ತತ್ತ, ಅದಕ್ಕೆ ಓದಿ ಎಂತೆಂತದೋ ಅನ್ಕೊಂಡು ಹೇಳ್ತ. ಒಂದಷ್ಟು ಹೊತ್ತು ಸಮಯ ದಂಡ ಬಿಟ್ರೆ ಮತ್ತು ಒಂದ್ 5 ಪೈಸ ಪ್ರಯೋಜನ ಇಲ್ಲ.
1: ಅಲ್ಲ ಲಕ್ಷ್ಮಿ, ನೀ AI ಹೇಳ್ತಿಯಲ್ಲ, ಈ AI ಬಂದ ಮನುಷ್ಯರ ಹೆಂಗೋ ಹಾಳಾಗ್ತೈತಲೆ, ಅದ್ರ ಜೊತೆಗೆ ಈ ಪ್ರಕೃತಿನೂ ಹಾಳತ್ ಗೊತ್ತಿತ್ತ ನಿಂಗೆ? ಈ AI ಮಾಡೋಕೆ ಬೇಕಾಪ್ ಡಾಟಾ ಸೆಂಟರ್ ಅಂದಿತ್ತಲೆ, ಅದನ್ ಮಾಡೋಕೆ ಎಕರೆಗಟ್ಲಿ ಜಾಗ ಬೇಕಂಬ್ರ. ಆ ಡಾಟಾ ಸೆಂಟರ್ಗೆ 100,000 ಅದ್ ಎಷ್ಟೋ ಗ್ಯಾಲನ್ ನೀರ್ ಬೇಕಂಬ್ರ ಮಾರುತಿ. ಅದ್ ಎಂತೋ ಬಿಸಿ ಬಿಸಿ ಆತ್ತಂಬ್ರ, ಆ ಬಿಸಿ ಆಪದನ್ ತೋಣಿಸೋಕೆ 100,000 ನೀರ್ ಬೇಕಂಬ್ರ. ಅಲ್ಲ, ನಮ್ ಭೂಮಿ ಮೇಲೆ ಮೊದ್ಲೇ ನೀರ್ ಇಪ್ಪದ್ ನಮ್ಗ್ ಉಪಯೋಗ ಕಾಪದಿಯಲ್ಲೋ ಒಂದ್ ಚೂರ್ ಪಾರ್, ಆ ಚೂರ್ ಪಾರಲ್ಲೂ ಈ ಮನುಷ್ಯ ಜಾತಿವ ಅರ್ಧಕ್ಕರ್ಧ ಹಾಳ್ ಮಾಡಿ ಹಾಕಿದ. ಇಪ್ಪು ಚೂರ್ ನೀರನ್ನು ಹಿಂಗಿಂದ ಕೆಲ ಉಪಯೋಗಿಸ್ಕೊಂಡ್ರೆ ಕೊನೆಗೆ ನಾವೆಂತ ನೀರ್ ಇಲ್ದೆ ಬಾಯಾರಿ ಬಾಯಾರಿ ಬಾಯರ್ಕೆ ಸಾಯ್ ಅಂತ ಕತೆ ನಮ್ದು.
2: ಹಂಗಾಯ್ ನಾವ್ ಗೊತ್ತಿದ್ದೋ ಸಮಯಕ್ಕೆ.
1: ಹೌದ, ನೀನ AI ಉಪಯೋಗಿಸ್ಕಾರೆ ಒಂಚೂರು ಯೋಚನೆ ಮಾಡಕ, ನಿನ್ ಮಗನಿಗೂ ಹೇಳ, ಸುಮ್ನೆ ಎಲ್ಲ ಅದನ್ನೆಲ್ಲ ಉಪಯೋಗಿಸೋಕ್ ಆಗದೆ.
3: ಕಾಲಿಟ್ರೆ ನೀರ್ ಬೇಕಂಬ್ರ ಕಣ್.
1: ಹೌದು ಹೌದು, ನಾವೇ ನಮ್ ಪ್ರಕೃತಿ ಹಾಲ್ ಮಾಡಕ್ ಒಂದ್ ಕಾರಣ ಆದಂಗತ್ತಿಲ್ಯ. ಅಲ್ದ
2: ಹೌದಲ್ದ, ಕಡೆಗೆ ಪ್ರಕೃತಿ ಅಂತ ಹೇಳಿ ಅಂದ್ರೆ ಪುಸ್ತಕದಾಗ ತೋರ್ಸುದೇ ಅತ್ತ, ಇದು ಮರ, ಇದು ನದಿ, ಇದು ನೀರ್ ಹರುದು ಅಂತ ಹೇಳಿ ಅಂದು ಚಿತ್ರ ತೋರಿಸಿ ಹೇಳಕ ಅತ್ತ. ಹಾ, ಮತ್ತೆ ಸುಮನಕ್ಕ ನೀವ್ ಆಗ ಬರೋ ವಿಷಯ ಹೇಳ್ರಿ ಅಲ್ದ, ಎಷ್ಟನೇ ಪುಸ್ತಕ ಈಗ?
0: ಏನ ಆಯ್ತು ಒಂದ 9-10, ಆದ್ರೆ ಎಂತ ಪ್ರಯೋಜನ ಅಂತ ಕೇಂಬದ್ ನಾನ್.
1: ಯಾಕೆ?
0: ನಂಗಂತೂ ವೈರಾಗ್ಯ ಬಂದಿತ್ತು, ಕವನ ಗಿವನ ಬರೆಯುವುದೇ ಬಿಟ್ಟಿದೆ ನಾನು.
1: ಅಯ್ಯಯ್ಯ,
0: ಬರೆಯವ್ರೆ ಹೆಚ್ಚಿಗೆ ಓದುವವರೇ ಇಲ್ಲ.
1: ಓದಂತೂ ಹೌದ್ ಮಾರತಿ.
0: ಬರೆಯವ್ರ ಈಗ ಒಳ್ಳೊಳ್ಳೆ ಪುಸ್ತಕ ಬೇಕಾದಷ್ಟಿತ್ತು, ಅದನ್ನೆಲ್ಲ ಓದಕ್ ಜಾಸ್ತಿ ಓದಿ ಅಷ್ಟು ನಮ್ ಜ್ಞಾನ ಹೆಚ್ಚಾತ್ ಬರೀ ಒಳ್ಳೆ ಬತ್ತ. ಅದ್ ಬಿಟ್ಕಂಡ ನೀವೋ ಕೆಲವ್ರದೆಲ್ಲ ಕಾಣಕ ನಾವ್ ಎಂತ ಮಾತಾಡುತ್ತೋ ಅದನ್ನೇ ತುಂಡು ತುಂಡು ಮಾಡಿ ಒಂದ್ರ ಕೆಳಗ್ ಒಂದ್ ಬರ್ದು ಹೇಳಿ ಅದೇ ಒಂದ್ ಕವನ ಅನ್ಕಂಡ್ ಕವಿಗೋಷ್ಠಿಗೆಲ್ಲ ಹೋಗಿ ಹೇಳುದ್, ದೊಡ್ಡ ದೊಡ್ಡ ಸಾಹಿತಿಗಳ ಒಟ್ಟಿಗೆ ಸೆಲ್ಫಿ ತೆಕ್ಕಂದು ಸ್ಟೇಟಸ್ ಹಾಕುದು, ಕಂಡ್ರ ದೊಡ್ಡ ಸಾಹಿತಿಗಳಂದ್ ಎನ್ಸ್ಕೊಳಕ
1: ಪದ್ಯ ಮಾಡುದ.
0: ಅಷ್ಟೇ ಅಲ್ಲ, ಎಲ್ಲರು ಹಂಗಂತ ಹೇಳುದಿಲ್ಲ, ಚಂದ ಪರಿಯವರು ಇದ್ರ, ಆದ್ರೆ ಕೆಲವರೆಲ್ಲ ಹಿಂಗಿನ್ ನಂಗ್ ಕಂಡ ಕಂಡ ಸಾಕಾಯ್ತು. ಮತ್ತೆ ಪ್ರಶಸ್ತಿಗೆ ಸಸ್ತಿ ಬಪ್ಪದೆಲ್ಲ ಹಂಗಿನ ಅವರಿಗೆ ಮಾರೈತಿ. ಅಯ್ಯೋ, ಈಗ ಗೊತ್ತಿತ್ತಾ ದುಡ್ಡು ಕೊಟ್ರೆ ಸಿಕ್ಕತ್ ಪ್ರಶಸ್ತಿ?
2: ಅಯ್ಯೋ,
0: ಇವು ನಂಗೆ 8 ಜನ ಫೋನ್ ಮಾಡಿದ್ರು ಗೊತ್ತಿತ್ತಾ, ಮೇಡಮ್ ನೀವು ಅರ್ಹರ, ನೀವು ಇಷ್ಟೇ ದುಡ್ಡು ಕೊಟ್ರೆ ಸಾಕು, ಬೇರೆಯವ್ರಿಗೆ ಅವ್ರು ಇಷ್ಟು ದುಡ್ಡು ಕೊಡ್ಕ ಅನ್ಕೊಂಡು ಹೇಳಿ ನಂಗೆ ಎಷ್ಟು ಫೋನ್ ಬಂದಿತ್ತು ಗೊತ್ತಿತ್ತಾ, ನಂಗೆ ಬ್ಯಾಡ್ದೆ ಬೇಡ ಅಂದೆ. ಆ ಪ್ರಶಸ್ತಿ ತಕೊಂಡು ಎಂತ ಮಾಡುದು, 4 ಜನ ಓದಿ ಖುಷಿ ಪಟ್ರು ಅಷ್ಟೇ ಸಾಕು, ಆಹಾರ ಆ ಶಾಲೆ ಆ ಸ್ಮರಣಿಕೆ ಮನೇಲಿ ಬರೀ ಹಸರಣಿಯ ಸೈ, ಎಂತಾರು ಪ್ರಯೋಜನಕ್ಕೆ ಬಪ್ಪಂಗಿಂದ ಕೊಟ್ರೆ ಅಡ್ಡಿಲೆ.
2: ಪ್ರಯೋಜನಕ್ ಬಪ್ಪ ಕೊಡುವ ಅವರೇ ನಿಮ್ಮನೆ ನೆಂಟ್ರ?
0: ಅಷ್ಟೇ
2: ಅಲ್ಲ, ಹಿಂಗಿನವ್ರ ಬರೆದ ಪುಸ್ತಕಗಳನ್ನ ಮಕ್ಕಳು ಓದಿರೆ ಎಂತಾರು ಪ್ರಯೋಜನ ಸಿಕ್ಕುವನ.

0: ಅಯ್ಯೋ,
1: ಈಗ್ಲಿನ ಮಕ್ಳು ಎಲ್ಲಿ ಪುಸ್ತಕ ಓದ್ತೋ?
0: ಅದೇ ಪುಸ್ತಕ ಎಲ್ಲೋತ್ತೋ? ಇಡೀ ದಿನ ಕೈ ಹಂಗ ಒಂದ್ ಮೊಬೈಲ್ ಹಿಡ್ಕೊಂಡ್ ಕೂಕಂತೋ. ಅಲ್ಲ, ಮಕ್ಳು ಅಷ್ಟೇ ಅಲ್ಲ, ದೊಡ್ಡವರು ಹಂಗೆ. ಅಯ್ಯೋ, ಮೊಬೈಲ್ ಅಥವಾ ಇಡೀ ದಿನ ಟಿವಿ ಮುಂದೆ ಬ್ಯಾಡ್ದಿದ್ದ ಧಾರಾವಾಹಿ ಕಾಣ್ಕೊಂಡು ಕೂಕಂತ.
2: ಅಲ್ಲ, ಈಗ ಟಿವಿ ಲೇ ಒಂದಾರು ಕಾಮಂಗಿನ ಏನಾರು ಬತ್ತ?
0: ಅಲ್ಲ
2: ಅಲ್ಲ, ಮೊದ್ಲೆಲ್ಲ ಮಕ್ಳಿಗೆ ಮನೆ ಹಿರಿಯರ ಸಾಯಂಕಾಲ ಅಪ್ಪಷ್ಟೊತ್ತಿಗೆ ಕಾತಿ, ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಹೇಳಿ ಕೊಡ್ತಿದ್ದೀರಿ. ಆದ್ರೆ ಈಗಿನ ದೊಡ್ಡವರೆಲ್ಲ ಎಂತದ, ಟಿವಿ ಮೊಬೈಲ್ ಕಾಂಬುದ್ರೊಳಗೆ ಮುಳುಗಿ ಹೋಯಿರ. ಮಕ್ಳಿಗೆ ಒಳ್ಳೇದ್ ಹೇಳಿ ಕೊಡೋರು ಯಾರಿದ್ರೆ ಹೇಳಿ, ಮತ್ ಮಕ್ಳು ಒಳ್ಳೇದ್ ಹ್ಯಾಂಗ್ ಕಲಿತೋ? ನಾವು ಮತ್ತೆ ಹೇಳುದು, ಅಯ್ಯೋ ಮಕ್ಳು ಸರಿ ಇಲ್ಲ ಮಕ್ಳು ಹಳೆಯದು, ಮಕ್ಳು ಸರಿ ಇಲ್ಲ ಹಳೆಯದು, ಹೇಳಿ ಕೊಡೋರಿದ್ದೆ ಕೊಲ್ಲುದು ಹೆಂಗ?
0: ಅಲ್ಲ, ಹಿರಿಯರ್ ಸಮ ಇದ್ರೆ ಮಕ್ಳು ಸಮ.
1: ಹೌದು,
0: ನಂಗ್ ನೆನ್ಪಿಟ್ಟ
1: ಎಂತ
0: ಮುಸ್ಸಂಜೆ ಹೊತ್ತಿಗೆ
1: ಹೇಳ್ಸುದು,
0: ಮುಗ್ಗಿ ಪುಸ್ತಕದಲ್ಲೂ ಎಲ್ಲ ಇದ್ದಿತ್ತು, ನಂಗ್ ನೆನ್ಪಿತ್ ಕಾಣು. ಎಂತದು, ಪಾಡ್ಯ ಯುಗಾದಿ ಪಾಡ್ಯ ಬಿದಿಗೆ ಸೋಮನ ಬಿದಿಗೆ ತದಿಗೆ ಅಕ್ಷತದಿಗೆ ಚೌತಿ ವಿನಾಯಕನ ಚೌತಿ ಪಂಚಮಿ ನಾಗರ ಪಂಚಮಿ ಷಷ್ಠಿ ಕುಕ್ಕೆ ಷಷ್ಠಿ ಸಪ್ತಮಿ ರಥಸಪ್ತಮಿ ಅಷ್ಟಮಿ ಗೋಕುಲ ಅಷ್ಟಮಿ ನವಮಿ ಮಹಾನವಮಿ ದಶಮಿ ವಿಜಯದಶಮಿ ಏಕಾದಶಿ ಪ್ರಥಮ ಏಕಾದಶಿ ದ್ವಾದಶಿ ಉತ್ಥಾನ ದ್ವಾದಶಿ ತ್ರಯೋದಶಿ ಶನಿ ತ್ರಯೋದಶಿ ಚತುರ್ದಶಿ ಅನಂತನ ಚತುರ್ದಶಿ ಹುಣ್ಣಿಮೆ ನೂಲ ಹುಣ್ಣಿಮೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅನ್ಕೊಂಡು ಎಂತದೆಲ್ಲ ಹೇಳ್ತಿದ್ದಿತ್ತು ನಾವು
2: ಸಣ್ಣಕ್ಕಿದ್ದಲ್ಲಿ ಕಲ್ತದ್ದ
0: ಕಲ್ತದ್ದೇ ನೆನ್ಪುಳಿದಲ್ದ.
3: ಮತ್ತೆಂತ, ನಂಗೆ ಇನ್ನು ನೆನ್ಪಿತ್ತು, ನಕ್ಷತ್ರಗಳನ್ನ ಹೇಳಿ ಕೊಡ್ತಿದ್ರು. ಲಾಯಕ್ ಮಣಿ ಮುಂದೆ ಹಿಂದೆ ಮುಂದೆ ಹಿಂದೆ ಅಂತ ಹೇಳುದ. ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಾಗ ಫಲ್ಗುಣಿ ಹಸ್ತ ಚಿತ್ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ
1: ನಕ್ಷತ್ರ ಅಲ್ಲದೆ
3: ಮಳೆ ನಕ್ಷತ್ರ ಬೇರೆ, ಈ ಊರಿನ ಮಳೆ ನಕ್ಷತ್ರಗಳು ಬೇರೆ.
0: ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಎಂತೆಲ್ಲ ಹೇಳ್ತಿತ್ತು ಗೊತ್ತಿತ್ತಾಗ್ಲಿಗೆ.
1: ಅದೇ ಇದು ಊರ್ ಭಾಷೆಗೆ ಹಗ್ಗ ಬೆಸ್ಗೆ ಕಾರ್ ಅಸಡಿ ಸಾಣಿ ಕನ್ನಿ ದಿವಾಳಿ ಹಂಚಿಸಿ ಕೊಡಿ ಭರತ್ ಶಿವರಾತ್ರಿ ಹಿಂಗೆ ಅಂತೆಲ್ಲ ಹೇಳ್ತದೆ. ಆತರ
2: ಹೌದ ಅಲ್ಲ, ನೀವೆಲ್ಲ ಹೇಳದ್ ಕೇಂದ್ರ ನಂಗ್ ಒಂದ್ಸತಿ ನಾ ಚೆನ್ನಾಗಿದ್ದಾಳಿಕೆ ಎಲ್ಲ ನೆನ್ಪಾಯ್ತು ಕಣಿ, ಎಷ್ಟು ಖುಷಿ ಆಗ್ತದೆ.
0: ಬಂದ್ರಿ ಅಲ್ದ ಒಂದ್ಸರಿ?
2: ಹೌದ,
0: ಮಕ್ಳಿಗೆ ಸಂಸ್ಕಾರ ಅಂತ್ರಿ, ಕೆಲವುದೆಲ್ಲ ಹೇಳಿ ಕೊಟ್ಟು ಬಪ್ಪದ. ಅಲ್ದೆ ನಾವೆಲ್ಲ ಸಣ್ಕಿಪ್ಪತ್ತಿಗೆ ನಮ್ಗೇನ್ ಯಾರು ಹೇಳಿಕೊಟ್ಟದಲ್ಲ, ಕಾಲ್ನಡಿ ಕೂತ್ಕಂಡ್ರೆ ದೊಡ್ಡವ್ರು ಎದುರು ಬಂದ್ರೆ ನಾವು ಕಾಲ್ ಮುಡ್ಚ್ಕಂತಿತ್ತು, ಈಗ ಮಕ್ಳ ಕಾಲ ಆಡ್ಸ್ತ ಕೂಕಂತು.
2: ಹೌದೇ,
0: ಹೇಳಿಕೊಟ್
2: ಈಗಿನ ಮಕ್ಳಿಗೆ ಅಂತ ಜೆನ್ಸಿ ಅಂಬ್ರ, ಈ ಜೆನ್ಸಿ ಮಕ್ಳಿಗೆ ಹಿರಿಯರಿಗೆ ಹ್ಯಾಂಗ್ ಗೌರವ ಕೊಡ್ಕ, ಬೇರೆಯವ್ರ ಎದುರಿಗೆ ಹ್ಯಾಂಗ್ ಇರ್ಕ ಸಂಸ್ಕಾರ.
1: ಅಲ್ಲ ಅವ್ರ ಅಲ್ಲಿ ಮೊನ್ನೆ ಎಲ್ಲ ಈಗ ಪ್ರಧಾನ ಮಂತ್ರಿ ಅಂದು ಇಲ್ಲ, ಅದ ಒಂದು ಮಾತಾಡೋದ್ ರೀತಿ ಅಲ್ಲ, ಎಲ್ಲ ಎಲ್ಲ ಮಾತಾಡ್ತಿದ್ದೀರಲ್ಲ.
2: ಕೈಯಲ್ಲಿ ಒಂದೊಂದ್ ಬೋರ್ಡ್ ಹಿಡ್ಕೊಂಡಿದ್ವು, ಅದೇನ್ ಓದು ಕೆಡುವ ಮನುಷ್ಯರಾದವ್ರ ಹೆಂಗ ಹೆಂಗಿಂದೆಲ್ಲ ಹಿಡ್ಕೊಂಡಿದ್ವು.
1: ಕಲ್ತೆ ಜಾಸ್ತಿ ಅದ
0: ಕಾಲ್ ಮೇಲೆ ಆಯ್ತು ಅಂತ ಹೇಳಿ, ಕಲ್ತು ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಅಂತ ಹಂಗ
1: ಯಾರು ಈಗ ಒಂದ್ ದೊಡ್ಡವ್ರು ಅಂತ ಹೇಳಿ ಗೌರವ ಬೇಕಲ್ಲ, ಆಮೇಲೆ ಆ ಹುದ್ದೆಗೆ ಒಂದ್ ಗೌರವ
2: ಏಜಿಗೆ ಒಂದ್ ಗೌರವ ಬೇಕಲ್ಲ.
3: ಅಲ್ಲ ನೀವೆಲ್ಲ ಇಷ್ಟೊಂದ್ ಸಂಸ್ಕಾರ ಸಂಸ್ಕಾರ ಅಂತ ಮಾತಾಡ್ತ್ರಿ ಅಲ್ಲ, ಮೊದಲ ಹೇಳದನ್ ಕೇಂಬು ವ್ಯವಧಾನ ಇತ್ತ ಈ ಮಕ್ಕಳಿಗೆ. ಮೊದ್ ನಂಗ್ ಇನ್ನೂ ನೆನ್ಪತ್, ನಾ ಶಾಲಿಂಗ್ ಇದ್ದಾಗ್ಲಿಗೆ ನಂಗ್ ಟೀಚರ್ ಒಂದ್ ಕತಿ ಹೇಳಿರು, ಈ ಅಬ್ದುಲ್ ಕಲಾಂರ ಕತಿ, ಈಗಂತೂ ಎಲ್ಲೆಲ್ಲೂ ಸಿಕ್ಕತ್ತ ಆಯ್ತಾ. ಅದನ್ ಹೇಳದನ್ನ ಕೇಂಬು ವ್ಯವಧಾನ ತರಗತಿ ಹೆಂಗ ಇರುತ್ತಿಲ್ಲ ಗೊತ್ತಿತ್ತ ನಿಮ್ಗೆ? ಅವರಿಗೆ ಅಬ್ದುಲ್ ಕಲಾಂರು ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲಿಗೆ ಅವ್ರ ಅಯ್ಯರ್ ಮಾಸ್ಟರ್ ಇವರನ್ನ ಸಮುದ್ರ ಬದಿ ಕರ್ಕೊಂಡ್ ಹೋಗಿ ಆಕಾಶ ತೋರ್ಸಿ ಹಕ್ಕಿ ಹಾರೋದನ್ನ ತೋರ್ಸಿ ಆ ಹಕ್ಕಿ ರೆಕ್ಕಿ ಬಡ್ದಾಗ್ಲಿಗೆ ಮೇಲ್ ಹಾರತ್ತ ಅಂತ ಹೇಳಿ ಕೊಟ್ಟಿರ್. ಅದನ್ ಕಂಡ ಅಬ್ದುಲ್ ಕಲಾಂರು ಕೇಂದ್ರಮ್ರು, ಹಕ್ಕಿಗಾರೆ ರೆಕ್ಕೆ ಇರತ್ತ, ಏರೋಪ್ಲೇನಿಗೆ ರೆಕ್ಕಿ ಇದ್ರು ಅದು ಅಲ್ಲಾಡುದಿಲ್ಲ ಆದ್ರೂ ಮೇಲ್ ಹೊತ್ತಲೆ ಅಂತ ಹೇಳಿ ಕೇಂಡಿರಮ್ರು. ಆಗ ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕತೆಯು ಮೆಚ್ಚಕ ಇವರ ಕುತೂಹಲನು ಮೆಚ್ಚಕಿಲ್ಲಿ. ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕರಾಯ್ ಹೇಳಿರಮ್ರ ಅದು ಹೆಂಗಾತ್ತೋ ನಂಗೆ ಗೊತ್ತಿಲ್ಲ ಮಗ, ಆದ್ರೆ ನೀನ್ ಮಾತ್ರ ಏರೋಪ್ಲೇನ್ ತಯಾರಿಸುವನು ಆಯ್ಕ ಅಂತ ಆಗ್ಲಿಗೆ ಹೇಳ್ದು. ಎರಡನೇ ಕ್ಲಾಸ್ ಅಲ್ಲಿ ಹೇಳಿದ್ದನ್ನ ಅಬ್ದುಲ್ ಕಲಾಂರು ಕಡೆಗೆ ಇಡೀ ಭಾರತದ ಕ್ಷಿಪಣಿ ತಜ್ಞರಾಯಿ ಹೊರಬಂದ್ರು. ಈ ಕತೆ ನಾನು ಕೇಂದ್ರದ್ದು ಹೇಗ್ಲಿಗೆ ಅಂತ ಹೇಳಿದ್ರೆ ನನ್ನ ಬಾಲ್ಯದಲ್ಲಿ ಕೇಂದ್ರ ಕತೆ. ನಾನು ಅಬ್ದುಲ್ ಕಲಾಂ ಆಯ್ದೋ ಇಲ್ಲಿಯೋ ಗೊತ್ತಿಲ್ಲ ನಂಗೆ, ಆಯ್ತಾ, ಆದ್ರೆ ಅದ ಒಂದು ಮನ್ಸೊಳ ಕೂತಿದ್ದಿತ್ತಲ್ಲ. ಇವತ್ತು ನಾನು ನಮ್ಮ ಮಕ್ಳಿಗೆ ಹೇಳ್ರು ಕೇಂಬಕ್ ಯಾವ್ದಾನೆ ಇತ್ತ.
2: ಅದಂತೂ ಹೌದು. ಈಗ ಮಾಸ್ಟರ್ ಒಳ್ಳೇದನ್ ಹೇಳ್ತು, ಒಂದ್ ಅರ್ಧ ಗಂಟೆ ಮಾಸ್ಟರ್ ಒಳ್ಳೇದ್ ಹೇಳಿದ್ರೆ ಮಕ್ಳು ಹೇಳಕ್ ಶುರು ಮಾಡ್ತು, ಅಯ್ಯೋ ಈ ಮಾಸ್ಟರ್ದ ಎಂತ ಚಾರಿ ಮುಗುದಿಲ್ಲಲೇ ಅಂತ ಹೇಳಿ. ಈಗ ಎಂತ ಕೇಳಿ ಹಂಗೆ ಕೈಯಲ್ಲಿ ಮೊಬೈಲ್ ಒಂದ್ ನಿಮಿಷದ ರೀಲ್ಸ್ ಕಾಮದೆ ಖುಷಿ ಮಕ್ಳಿಗೆ. ಅರ್ಧ ಗಂಟೆ ಮಾಸ್ಟರ್ದ ನೀತಿ ಪಾಠ ಮಕ್ಳಿಗೆ ಬೇಕತ್ತಿಲ್ಲ ಅಲ್ದ ಸುಮನ.
0: ಹೌದೌದ ಲಕ್ಷ್ಮಿ, ನೀನ ಅಬ್ದುಲ್ ಕಲಾಂ ಕತೆ ಹೇಳಿಯಲ್ಲ, ನಂಗೆ ಅಷ್ಟೊತ್ತಿಗೆ ಒಂದು ವಿವೇಕಾನಂದರ ಬಗ್ಗೆ ಓದಿದ್ ನೆನ್ಪಾಯ್ತು. ಅವ್ರು ಸಣ್ಣಕ್ಕಿದ್ದಲ್ಲಿ ಅಮ್ಮನೊಟ್ಟಿಗೆ ಟ್ಯಾಂಗದಲ್ಲಿ ಓದ್ತಿದ್ರು, ಆಗ್ಲಿಗೆಲ್ಲ ಹಂಗೆ ಅಲ್ಲ ಜಟಕ ಬಂಡಿ ಅಲ್ಲ. ಅಲ್ಲಿ ಓದಿಪ್ಪ ಅಷ್ಟೊತ್ತಿಗೆ ಅಮ್ಮ ಕೇಳ್ರ ನೀನ್ ದೊಡ್ಡವಾದ ಮೇಲೆ ಎಂತ ಆತೆ ಅಂತ ಹೇಳಿ. ಆಗ ವಿವೇಕಾನಂದ ಹೇಳಿದ್ರ ನಾನ್ ದೊಡ್ಡವಾದ ಮೇಲೆ ಜಟಕ ಸಾಬಿ ಆತೆ ಅಂತ ಹೇಳಿ. ನಿನ್ ಮಗ ಹೇಳ್ತನಲ್ಲ ದೊಡ್ಡವಾದ ಮೇಲೆ ಎಂತ ಆತೆ ಕಂಡ್ರೆ ಡ್ರೈವರ್ ಆತ ಅಂತ ಹೇಳುದಲ್ಲ, ಮಗಳ ಮಕ್ಕಳೆಲ್ಲ ಹಂಗೆ ಹೇಳುದಲ್ಲ, ಹಂಗೆ ಜಟಕ ಸಾಧ್ಯ ಆತು. ಅಮ್ಮ ಸುಮ್ಮನೆ ಕಂಡ್ರ ಮನೆಗ್ ಬಂದ್ರೆ ಸಾಯಂಕಾಲ ದೀಪ ಹಚ್ಚಿ ದೇವ್ರ ಮುಂದೆ ಕೂಡಿಸಿ ಅಲ್ಲಿ ದೇವ್ರ ಕೋಣೆಲಿ ಚಿತ್ರ ಇತ್ತು. ಯಾವ್ದ
2: ಯಾವ್ದ
0: ಅರ್ಜುನ, ಅರ್ಜುನನ್ ರಥನ ಕೃಷ್ಣ ನಡೆಸ್ತಾ ಇದ್ದದ್ದು
2: ಸಾರಥಿ
0: ಅದನ್ನ ತೋರಿಸಿ ನೀನು ಜಟಕ ಸಾಧ್ಯ ಆದ್ರೆ ಅಡ್ಡಿಲ್ಲ, ಆದ್ರೆ ಈ ರೀತಿ ಇಡೀ ಜಗತ್ತನ್ನೇ ನಡೆಸುವಂತ ಜಟಕ ಸಭಿ ನೀನ್ ಆಯ್ಕ ಅಂತ ಹೇಳಿ ಅಮ್ಮ ಆಗ ಹೇಳಿದ್ದ ಸಣ್ಣವನಿದ್ದಾಗ. ಆಮೇಲೆ ವಿವೇಕಾನಂದ್ರೆ ಎಂತ ಆದ್ರ ಗೊತ್ತಿತ್ತಲ್ಲ, ಬದುಕಿದ್ 32 ವರ್ಷ ಅವರು ಅವ್ರು ಏನಾದ್ರು ಏನ್ ಮಾಡಿದ್ರ ಸಾಧನೆ ಅಂತೇಳಿ. ಮಕ್ಳಿಗೆ ಸಣ್ಣಕ್ಕಿದ್ದಲೆ ಒಂದು ಹಿಂಗ್ ಹಿಂಗ್ ಮಾಡ್ಕ ಅಂತ ಒಳ್ಳೇದ ಅವಕ್ಕೆ ಹೇಳಿಕೊಡ್ಕ ನಾವು.
2: ಹೌದಪ್ಪ, ಅದ ನೀವ್ ಸಣ್ಣಕ್ಕಿಪ್ಪತ್ತಿ ಓದದಂದ್ರಿ ಅಲ್ಲ, ಈಗಿನ ಮಕ್ಳು ಎಲ್ ಓದ್ವೆ ಓದುದಿಲ್ಲ. ಒಂದರು ಚಂದಮನ ಬುಕ್, ಬಾಲ ಮಂಗಳ ಬುಕ್, ಹಾಗಿನ ಪುಸ್ತಕ ಅಂತ ಓದ್ತು. ಈಗ ಓದ್ ಮಕ್ಕಳ ಪುಸ್ತಕ ಓದುದು ಹಾಗೆ ಓದ್ಯೋ ಹಾಗೆ ಆಯ್ತದ. ಈಗ ಎಂತ ಮಾಡುಕ, ಈಗ ಚಂದಮಾಮದ್ ಕಣಗಿದ್ದ ಬಾಲಮಂಗಳದ್ ಕಣಗಿದ್ದ ಪುಸ್ತಕವೇ ಇಲ್ಲ, ಅದು ಹಂಗ ಓದು ಕತ್ತಿಲ್ಲ. ಇನ್ ಶಾಲಿ ಅಂತ
0: ಹೇಳಿ
2: ಇನ್ ಹಿಂಗಿದ್ದೆಲ್ಲ ಹೇಳಿಕೊಡೋದಕ್ಕೆ ಶಾಲಿ ಅಂತ ಒಂದ್ ಮಾಧ್ಯಮ ಇದಿತ್ತು ನಾವೆಲ್ಲ ಕಲಿಯೋಷ್ಟೊತ್ತಿಗೆ. ಈಗ ಶಾಲಿ ಒಳಗೆ ಆಗ್ಲೇ ಹೇಳ್ನಲೆ, ಈ ಬೇರೆ ಕೆಲ್ಸ ಮಾಡುದ್ರೊಳಗೆ ಶಾಲಿ ಟೀಚರ್ಸ್ ಗೆ ಸಿಲೆಬಸ್ ಮುಗ್ಸೋದೊಂದ್ ಬಿಟ್ಟು ಬೇರೆ ಕತಿ ಹೇಳುಕ್ಕೆ ಪುರ್ಸೊತ್ ಖಂಡಿತ ಇಲ್ಲ. ಪಾಠ ಮಾಡದೇ ಇದ್ರು ಅವರನ್ನೇ ಹೇಳ್ತರು, ಈ ಪೋಷಕರು ಬಂದ್ ಹೇಳುದು ಅವರನ್ನೇ ಹೇಳುದು. ನೀವು ಪಾಠ ಮಾಡ್ಲಿಲ್ಲ ಅಂತ ಹೇಳ್ತಾರಷ್ಟೇ ಹೊರತು ನೀವು ಒಂದ್ ನೀತಿ ಪಾಠ ಮಾಡ್ಲಿಲ್ಲ, ನೀವು ಒಂದ್ ಕತಿ ಹೇಳಲಿಲ್ಲ ಅಂತ ಯಾವ ಪೇರೆಂಟ್ಸ್ ಬಂದ್ ಹೇಳುದಿಲ್ಲ.
1: ಮಾರ್ಕ್ ಬರ್ಲ ಅಂದಕ್ಕೆ ಎಂಬುದ
2: ಯಾಕಂದ್ರೆ ಅವ್ರು ಅನ್ಕೊಂಡದ್ದು ಅಂಕದಲ್ಲೇ ಎಲ್ಲ ಇತ್ತು ಅಂತ ಹೇಳಿ ಅನ್ಕೊಂಡಿರು. ಅದಕ್ಕೆ ನಾ ಎಣಿಸುದೆ ಅಂತ ಅಂದ್ರೆ ಈ ಶಿಕ್ಷಕರಿಗೆ, ಈಗ ಉದಾಹರಣೆಗೆ ಈಗ ಡಾಕ್ಟರ್ನೇ ತಕಣಿ, ಅವ್ರ ಹತ್ರ ಬಂದ್ ಪೇಷಂಟ್ ಇರ್ತಾರ, ಆ ಪೇಷಂಟ್ಗೆ ಏನಾಯ್ತು ಅವ್ರನ್ನ ಹುಷಾರ್ ಮಾಡಿ ಕಳಿಸೋ ಜವಾಬ್ದಾರಿ ಡಾಕ್ಟರ್ದು ಅಂತಿರತ್. ಈಗ ಇಂಜಿನಿಯರ್ ತಕಣಿ, ಇಂಥ ಸೇತುವೆ ಕಟ್ಟುದು ಅಥವಾ ಇಂಥ ಕ್ಯಾರಿಗೊಂದ್ ದಂಡಿ ಕಟ್ಟುದು ಇದಿಷ್ಟಿರತ್, ಅದಿಷ್ಟನ್ನು ನೀಟಾಗಿ ಅವ್ರ ಕೆಲ್ಸವನ್ನ ಮಾಡ್ಕೊಂಡು ಹೋಯ್ಲಕ್ಕ. ಬೇಡಪ್ಪ, ಈ ಸುಮ್ನೆ ಒಬ್ಬ ಕೃಷಿಕರನ್ ತಕಣಿ, ಓ ಒಂದಿಷ್ಟು ಜಾಗ ಅದ್ರಲ್ಲಿ ನಿನ್ನ ಸಾಮರ್ಥ್ಯಕ್ ಸರಿಯಾಗಿ ಏನ್ ಬೆಳಿತೀಯೋ ನೀ ಅದನ್ನೇ ತಿಂತೆ ಅನ್ಕೊಂಡ್ ಹೇಳಿ ಒಂದ್ ನೆಮ್ಮದಿರತ್. ಹಾಂಗೆ ಶಿಕ್ಷಕರಿಗೂ ಕೂಡ ಇಂತಿಷ್ಟು ಕೆಲ್ಸ ನಿಂದ, ನೀನು ಶಿಕ್ಷಣ ವ್ಯವಸ್ಥೆಗೆ ಇದ್ದವನು ಅಂತಿರ್ಕ. ಅದ್ ಬಿಟ್ಟು ಈ ಇಲೆಕ್ಷನ್ ಡ್ಯೂಟಿ, ಎಸ್ ಐ ಆರ್ ಡ್ಯೂಟಿ, ಬಿ ಎಲ್ ಓ ಡ್ಯೂಟಿ, ಆ ಲೆಕ್ಕ ಕೊಡು, ಈ ಲೆಕ್ಕ ಕೊಡು, ಆ ಶೂ ಸಾಕ್ಸ್ ಹಂಚ, ಮಟ್ಟಿ ಹಂಚ, ಇದೆಲ್ಲಾ ಕೆಲ್ಸವನ್ನು ಒಂದೇ ಒಬ್ರೆ ಮಾಡುದಂತ ಹೇಳಿ ಅಂದ್ರೆ ಎಷ್ಟೋ ಶಾಲೆಯಲ್ಲಿ ಅವರೊಬ್ರೆ ಇಪ್ಪುದು, ಒಂದೇ ಶಿಕ್ಷಕರು ಇಪ್ಪುದು
0: ಇಡೀ ಶಾಲೆ.
2: ಹಾ, ಏಕೋಪಾಧ್ಯಾಯ ಎಂತ ಪಾಠ ಮಾಡ್ತಾರ
1: ಅಲ್ಲ, ಎಲ್ಲ ಅದು ಸಮ ಇಲ್ಲ ಇದ್ ಸಮ ಇಲ್ಲ ಎಲ್ಲ ಸರಿ, ಸಮ ಮಾಡುದು ಹೆಂಗ ಅಂತ ಹೇಳಿ ಒಂದ್ ಮಾತಾಡಿಯಲ್ಲ
0: ಅಲ್ದ. ಅದೇ ಬಸವಣ್ಣನವರ ಒಂದ್ ವಚನ ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತೇಳಿ. ನಾವು ಫಸ್ಟ್ ನಮ್ ನಮ್ ಮಕ್ಕಳನ್ನ ಸರಿ ಮಾಡ್ಕೊಂಬ ಮನೇಲಿ ಅಲ್ದ. ಪ್ರತಿಯೊಬ್ರು ಅವ್ರವ್ರ ಮನೆ ಮಕ್ಕಳನ್ನ ಒಂದು ತಿದ್ದಿ ಸಮ ಮಾಡಿ ಇಟ್ಕೊಂಡ್ರೆ ಸಮಾಜ
1: ಅಲ್ಲ. ಈಗ ಸಮಸ್ಯೆ ಇಪ್ಪದೆ ಅದ, ಈಗ ಚಾ ಅಂಗಡಿಯಾಗ ಕೂತ್ಕೊಂಡವ ಚಾ ಮಾಡುವುದು ಅದಕ್ಕಿಂತ ಜಾಸ್ತಿ ಮೋದಿ ಅಂತ ಮಾಡ್ಕ, ವಿರಾಟ್ ಕೊಹ್ಲಿ ಹ್ಯಾಂಗ್ ಸಿಕ್ಸ್ ಹೊಡಿಕ, ಹ್ಯಾಂಗ್ ಆಡ್ಕ, ಇದೇ ಇದೇ ಮಾತಾಡೋ ಜಾಸ್ತಿ ಆಯ್ತು.
0: ಚಾ ಮಾಡ್ಲಿಕ್ಕಿತ್ತು, ಲೈಕ್ ಮಾಡಿ
1: ಅವ ಲೈಕ್ ಮಾಡಿ ಚಾ ಮಾಡಿದ್ರೆ ಅವ ಒಳ್ಳೆ ಉದ್ದಾರ ಹತ್ತಿದ್ದ. ಒಂದ್ ನಾಲ್ಕು ಜನ ಬಂದು ಅವನ್ ಮನೆ ಉದ್ದಾರ ಹತ್ತಿದ್ದಿತ್ತು. ಹಾಗೆ ಪ್ರತಿಯೊಂದ್ ಇದ್ರಲ್ಲೂ ಅವ್ರವ್ರ ಕೆಲ್ಸ ಅವ್ರವ್ರ ಲೈಕ್ ಮಾಡಿರೆ ಆಗ ಎಲ್ಲರೂ ಉದ್ದಾರ ಆಯ್ಲಕ್. ಈಗ ಕಾಣಿಟ್ಟ ಡಾಕ್ಟರ್ ತಕೊಂಡ್ರಿ, ಈಗ ನೀವಾಗ್ಲೇ ನಾವು ಹೇಳ್ತಲ್ಲ ಡಾಕ್ಟರ್ ಡಾಕ್ಟರ್ ಅಂತ ಮಾತಾಡ್ತ. ಡಾಕ್ಟರ್ ಆದವ್ರ ಈ ಮೆಡಿಸಿನ್ ಇದ್ರ ಕಂಪ್ನಿ ಅವರದೆಲ್ಲ ಮಾತ್ರಿ ಅದಕ್ಕೆ ಇದಕ್ಕೆಲ್ಲ ಆಮಿಷಕ್ ಒಳಗ ಇದೆ. ಏನ್ ಬೇಕು ಅದನ್ನೇ ಬರೆದ್ರೆ ಎಷ್ಟೋ ಕಾಯಿಲೆ ಆಪದು ತಪ್ಪತ್ತು. ಅದಲ್ದೆ ಎಂತ ಸುಮ್ ಸುಮ್ನೆ ಅಡ್ಮಿಟ್ ಮಾಡುದು ಅದ ಇದೆಲ್ಲ ತಪ್ಸಿದ್ರೆ ಎಷ್ಟೋ ಜನಕ್ಕೆ ಉಪಕಾರನೂ ಆತ. ಹಾಗೆ ಈಗ ಇವ್ರ ಹೇಳ್ದಂಗೆ ಶಿಕ್ಷಣದಲ್ಲ ಅಂತಾನೆ ಇಟ್ಕಣಿ. ಶಿಕ್ಷಣ ಕ್ಷೇತ್ರದಲ್ಲೇ ಸಿಲೆಬಸ್ಸೇ ಮುಗಿಸೋದು ಮಾಸ್ಟರ್ದು ಗುರಿ ಐದೇ ಇದ್ರೆ ಅವ್ರ ಎಂತವ ನೀತಿ ಹೇಳ್ಬೇಕು ಕತಿ ಹೇಳ್ಬೇಕು ಅನ್ನೋದನ್ನೆಲ್ಲ ಮಾಡಿ ಸಿಲೆಬಸ್ಸೇ ಗುರಿ ಐದಿರೆ ಶಿಕ್ಷಣ ಕ್ಷೇತ್ರ ಒಳ್ಳೇದೇ ಆತ. ಅದಕ್ಕೆ ಅನುಕೂಲ ಯಾರು ಮಾಡಿಕೊಡ್ಕ? ರಾಜಕೀಯದವ್ರು ಮಾಡಿಕೊಡ್ಕ. ಅವ್ರ ಮನಿ ಮಾಡ್ಕಂದ್, ಅವ್ರ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದ್ ಮಾಡ್ಕಂದ್, ಒಂದ್ ಮನಿ ಬದಲು ಐದು ಮನಿ ಆರು ಮನಿ ಊರ್ ಊರಲ್ಲೆಲ್ಲ ಸೈಟ್ ಮಾಡ್ಕಂದ್ರ ಬಗ್ಗೆನೆ ಗಮನ ಹೋರೆ. ದೇಶದ ಊರಿಂದ ಶಾಲಿದ ಅಭಿವೃದ್ಧಿ ಹೆಂಗತ್ತ? ಅದು ಹೌದಲ್ದ. ಅದಲ್ದೆ ಇನ್ ರೈತರದ್ ಕತಿ, ಈಗ ರೈತರು ಎಲ್ಲರಿಗೂ ಆಹಾರ ಕೊಡುವರ ಕೆಂಬುಕ್ ಲೈಕ್ ಹೌದು, ಆದ್ರೆ ತಿಂಬು ಯೋಗ್ಯವಾದ ಆಹಾರ ಬೆಳೆಸ್ತ್ರ? ಎಷ್ಟಪ್ಪ ಕೆಮಿಕಲ್ ಹಾಕಿ ಬೆಳೆಸ್ರೆ ಇಡೀ ದೇಶದ ಮಕ್ಕಳದ ಈಗ ಮತ್ತ ಮುಂದ ಬಪ್ಪು ಮಕ್ಕಳ ಆರೋಗ್ಯ ಒಳ್ಳೆ ಇಪ್ಪದ ಹೆಂಗೆ? ಆರೋಗ್ಯ ಸರಿ ಇಲ್ದಿರ ಮಕ್ಕಳ ಬುದ್ಧಿ ಸಮ ಇಪ್ಪದ ಹೆಂಗೆ? ಅಲ್ದ ನಾವ್ ಅನ್ಕೊಂಡಿ ಪು ರೈತರ ಕೆಲ್ಸ ಎಂತಂದ್ ಅದ ನಮ್ಮ ದೇಶದ ಆರೋಗ್ಯನೇ ಇಪ್ಪದೇ ಆಹಾರದಂಗೆ ಅದೇ ಸಸ್ವತ್ರ ಇದ್ದಿದ್ದಂಗ ಅತ್ತ. ರೈತ ರೈತನ ಕೆಲ್ಸ ಸರಿ ಮಾಡ್ಕ, ಅವನದ ಉದ್ದೇಶ ಅಂತ ಇರ್ಬೇಕು ಒಳ್ಳೇದಾಯಿ. ನಾವ್ ಒಳ್ಳೆ ಆಹಾರ ಕೊಡು ಹಂಗಿನ ಬೆಳಿ ಬೆಳಿಕ ದುಡ್ಡು ಮಾಡುದೆ ಎಲ್ಲ ವಾಣಿಜ್ಯ ಬೆಳಿ ಬೆಳಿತಾ ಇಕ್ಕಂಡ್ರೆ ದೇಶ ಹೊರಗಿಂದೇ ಆಹಾರದ ಮೇಲೆ ಇರ್ಕತ್ತೌದ.
2: ಈಗ ರೈತರಿಗೆ ಹೇಳತ್ ಅವ್ರ ರಾಸಾಯನಿಕ ಬಳಸಿ ಕೃಷಿ ಮಾಡ್ತಾರ ಅಂತ ಹೇಳಿ ಸರ್ಕಾರದಿಂದ ಬತ್ತಲೆ ರಾಸಾಯನಿಕ ಬಳಸುಕ್ಕೆ ಗೊಬ್ಬರ ಬತ್ತಲೆ ಎಂತ ಮಾಡುದು? ಅದಕ್ಕೆ ಹೇಳದ್ ಮ್ಯಾಲಿನ ಸಮ ಇದೆ ಕೆಳಗಿನ ಸಮ ಆತಿಲ್ಲ ಅಂತ ಹೇಳಿ.
1: ಹೌದ ಎಲ್ಲ ಮ್ಯಾಲ ಮೇಲೆ ಕಾಮ್ ಕಾತಿಲ್ಲೆ. ನಾವ್ ಮ್ಯಾಲ್ ನಾವ್ ಸರಿ ಮಾಡುಕತ್ತ, ನಮ್ ನಮ್ದಾಗ ನಾವ್ ಎಂತ ಸರಿ ಮಾಡ್ಲಿಕ್ಕ? ನಮ್ ನಮ್ ಬೇಕಾದಷ್ಟು ಈಗ ನಮ್ಮ ಮನೆಗೆ ಇಲ್ಲ, ಈಗ ಎಲ್ಲಾ ಅಂಗಡಿ ತರಕಾರಿ ತಪ್ಪ ಬದ್ಲ ಮನೆ ಹಸರ್ವಾಣಿ ಮನೆಗೆ ಬಳಸ್ಕೊಂಡ್ ಕಲ್ದ ಕೆಮಿಕಲ್ ಹಾಕಿರ ಅವ್ರ ಕೆಮಿಕಲ್ ಹಾಕಿರ ಇವ್ರದ್ ಹಾಕಿರ ಅಂಬು ಬದ್ಲ ನಾವೇ ಹೆಂಗ್ ನಮ್ಗೆ ಹೆಂಗ್ ಒಳ್ಳೇದನ್ ಕಂಡು ಮಾಡುದ್ ಒಂಚೂರು ದರ್ಶನ ಬಿಡ್ಕೆ ಟಿವಿ ಮುಂದ್ ಕುತ್ಕೊಂಡ್
0: ಜಾಗ ಎಲ್ಲ ಬೇಕಂತೂ ಇಲ್ಲ, ತಾರಸಿ ಮೇಲೆಲ್ಲ ಬೆಳಿತಾರೆ ತರಕಾರಿ ಎಲ್ಲ.
1: ಹೌದ
0: ಅವ್ರವ್ರ
1: ಆಹಾರ ಇದೆಲ್ಲ ಸರಿಯಾರೆ ಮಕ್ಳು ಎಂತ ಸರಿಯಾತಿಲ್ಲ ಬರೀ ಮಕ್ಳನ್ನೇ ಹಾಂಗ್ ಮಾಡ್ತೋ ಹಿಂಗ್ ಮಾಡ್ತೋ ಅಂತ ಹೈಕಂ ಬದ್ಲ ಮನೇಲಿ ಹಾಳಿಯವರು ಅಷ್ಟೇ ಮನೇಲಿ ಇಪ್ಪರು ಅಷ್ಟೇ. ಮಕ್ಳಿಗೆ ಎಂತ ಬೇಕು ಒಂಚೂರು ಟೈಮ್ ಕೊಡ್ಕೆ ಇಡೀ ಹೊತ್ತು ಅವರದೇ ಅವರದ್ದು ಇದ್ಕಾಗ ಎಲ್ಲ ಈಗ ಇಬ್ರು ಕೆಲ್ಸ ಮಾಡ್ರೆ ಮಾತ್ರ ಜೀವನ ಎಲ್ಲರು ಓದಿದವ್ರಿಗೆ ಅದನ್ನ ಅದನ್ನ ಮಾಡ್ಕಂದಿರತ್ತ. ಪುರ್ಸತ್ ಇದ್ದವ್ರು ಒಂದ್ ಕೈ ಹಾಕಕ್ ಮನಿ ಮಂದಿ ಎಲ್ಲ ಈಗ ಮನೆಗೆ ಸಸಿ ಮಾಡಲ್ಲ ಮಗ ಮಾಡ್ಲ ಮಕ್ಳನ್ ಸರಿ ಬೆಳೆಸ್ಲಾ ಅಂತ ಹೇಳುದಲ್ಲ. ನಾನ್ ಎಂತ ಮಾಡ್ಲಕ್ಕ? ನಾನೀಗ ಪುರ್ಸತ್ತಿದ್ದೆ.
3: ಅದೇ ಈಗ ಕೆಲವು ಹಳಿಯವ್ರನ್ನೆಲ್ಲ ಈಗ ತಗೊಂಡೆ ಅನಾಥಾಶ್ರಮಕ್ ಬಿಡ್ತರು ಹಂಗೆ ಹಿಂಗೆ ಎಲ್ಲ ಹೇಳ್ತರಲ್ಲ. ನಿಜ ಹೇಳುದಾದ್ರೆ ಈ ದುಡು ಸಮಯದಲ್ಲಿ ಒಂಚೂರು ಆ ಮಕ್ಳಿಗೆ ಒಂಚೂರು ಸಮಯ ಕೊಟ್ರೆ ಆ ಮಕ್ಳು ದೊಡ್ಡ ಆದ್ರ ಮೇಲೂ ಕೂಡ ಅವ್ರ ಸಮಯವನ್ನ ಈ ಹಳಿಯವ್ರಿಗೆ ಕೊಡ್ತವೆ. ಇವ್ರ ದುಡು ಕಾಲಕ್ಕೆ ಆ ಮಕ್ಳಿಗೆ ಒಂದ್ 5 ಪೈಸ ಸಮಯ ಕೊಡ್ಲ, ಆ ಮಕ್ಳು ಶಾಲೆಗೆ ಎಂತ ಹೇಳ್ತು ಅನ್ಕೊಂಡ್ ಹೇಳಿ ಬಂದು ಹೇಳ ಖುಷಿಯ ಒಳಗ್ ಹೇಳೋಷ್ಟೊತ್ತಿಗೆ ಮಗ ಆಮೇಲೆ ಕಂಬ ಮಗ, ಯಾಕಂದ್ರೆ ಇವ್ರಿಗೆ ಅಷ್ಟು ಕೆಲ್ಸ ಇದ್ದದ್ದ ಆಗ ಇವ್ರ ಸಮಯ ಕೊಡ್ಲಿಲ್ಲ. ಆ ಮಕ್ಳು ದೊಡ್ಡವಾದ್ರ ಮೇಲೆ ಅವು ಸಮಯ ಇವ್ರಿಗೆ ಕೊಡ್ತು.
1: ಹೌದಪ್ಪ, ಇಲ್ದಿರ ಮಕ್ಳಲ್ದಿರ ಮೊಮ್ಮಕ್ಳಾರು ಹೇಳ್ತು ನಾನ್ ಅಜ್ಜ ಅಜ್ಜಿ ಕಣ್ಕೊಂಡಿರ್ ನನ್ನ ನಾ ಕಾಣ್ಕ ಅಂತ ಹೇಳಿಕರು ಅವು ಇದ್ ಮಾಡ್ತು. ಯಾಕಂದ್ರೆ ಇವ್ ಅಜ್ಜಜ್ಜಿ ಕಾಂಬತ್ತಿಗೆ ಅಪ್ಪ ಅಮ್ಮ ಅವ್ರೇ ಜಾಯಿರ್ತಾರಲ್ದ.
3: ಮೊನ್ನೆ ಒಂದು ಧರ್ಮಸ್ಥಳದ ಸಂಘದ ಕಾರ್ಯಕ್ರಮಕ್ಕೆ ಹೋಯಿದೆ ನಾನು ಹಿಂಗ ಸಂಪನ್ಮೂಲ ವ್ಯಕ್ತಿ ಆಗಿ ಹೋತೆ. ಅಲ್ಲಿ 25 ಜನ ಹೆಂಗಸರಿಗೆ ನಾನು ಹೇಳೋಷ್ಟೊತ್ತಿಗೆ ಅವ್ರ ಹತ್ರ ಒಂದ್ ಪ್ರಶ್ನೆ ಕೇಳ್ರೆ, ನಿಮ್ ಮಕ್ಳು ಯಾರು ಅಜ್ಜ ಅಜ್ಜಿ ಒಟ್ಟಿಗೆ ಇದ್ರು ಅಂತ ಕೇಳ್ರೆ, ಆ 25 ಸಂಸಾರದಗೂ ಒಂದೇ ಒಂದು ಸಂಸಾರವು ಅಜ್ಜನ ಒಟ್ಟಿಗೆ ಅಜ್ಜಿ ಒಟ್ಟಿಗೆ ಮಕ್ಳು ಇಲ್ಲೆ. ಆ ಮಕ್ಳ ಅವಸ್ಥೆ ಅಂತ ಇವ್ರಿಗೆ ಪುರ್ಸೊತ್ ಇತ್ತ ಕೇಂದ್ರೆ ಇವ್ರ ಮನೆ ಬಪ್ಪದೆ 8 ಗಂಟೆಗೆ ಅಂಬ್ರು
1: ಅಲ್ಲ ಈ ಅದ ಇಟ್ಕಂಡ ಈಗ ಒಂದ್ ಕೆಲ್ಸಕ್ ಹೋಪರ್ ಕೆಲ್ಸಕ್ ಹೋದ್ರೆ ಅಲ್ಲಿ ಸರಿ ಕೆಲ್ಸ ಮಾಡುಕ್ ಆಗ್ತ ಮನ್ಸರ್ಧ ಮನೆಯಂಗಿರತ್. ಆಗ ಅನ್ಕೂಲ ಮನೆಗಿದ್ದಾರ ಮಾಡಿಕೊಡ್ತೇವೆ, ಹಿರಿಯರ್ ಇದ್ರ ಹಿರಿಯರ್ ಅನ್ಕೂಲ ಮಾಡಿಕೊಡು ಹಂಗಿರ್ಕ. ಇನ್ನ ಮನೆಗಿರು ಹೆಂಗ್ಸ್ರ ಅವರು ಅಷ್ಟೇ ಮನೆಯಂಗಿದ್ರಂದ್ರ ಮನೆಗೆ ಇಪ್ಪದೇನ್ ಸಣ್ಣ ಕೆಲ್ಸ ಅಲ್ದೆ ಮನೇಲಿರು ಹೆಂಗ್ಸ್ರೆ ಈಗ್ಲಿನ್ ದೇಶ ಕೊಟ್ಟುದ. ಮನೆಗಿದ್ದವ್ರೆ ದೇಶ ಕಟ್ಟುದಂದ್ರೆ ಈಗ ಮನೆ ಮಕ್ಕಳೆಲ್ಲ ಏನ ಸಂಸ್ಕಾರ ಬೆಳೆಸ್ಕಂತ್ರ ಅನ್ನೋದ್ರ ಬಗ್ಗೆ ಗಮನ ಕೊಟ್ರೆ ಮನೆ ಗೃಹಿಣಿಯರ ಅವ್ರವ್ರ ಮನೆ ಬದುಕು ಸರಿ ಮಾಡ್ಕಂಡ್ರೆ ಒಳ್ಳೇದೈದೆ ಅಂತ. ಅಲ್ಲ ಮನೆ ಬದುಕು ಅಂದ್ಕೊಳ್ ನೆಂಪೈತೆ ನಾನ್ ಅಲ್ಲಿ ಕೆಸಿನ್ ಸೊಪ್ಪು ಬೇಕಂದ್ ಬಂದದ್ದೆ ಅಲ್ಲಿ ಪತ್ರೊಡಿ ನೆನ್ಸಿ ಇಟ್ಟು ಬಂದಿದೆ. ಒಂದೆರಡ್ ಕೆಸಿನ್ ಸೊಪ್ಪು ಕೊಟ್ರೆ ನಮ್ಮ ಮನೆಗೆ ಹೋಗ್ತಾ ಇಲ್ದಿರಿ ಈಗ ಮನೆ ಮಕ್ಳು ಬರ್ತಾರೆ.
3: ನಾಳೆ ಹಂಗಾರ ನಾನ್ ಸರಿ ತನ್ ಮನೆಗಿದ್ದೆ ಪತ್ರೊಡಿ ತಿಮ್ಕೆ.
2: ಅಯ್ಯೋ ನಾನ್ ಗಂಟೆ ಆಯ್ತ, ನಾ ಮನೆಗ್ ಹೋತೆ ಮಕ್ಳ ಬಪ್ಪ ಹೋತಾಯ್ತ, ಕೊನೆಗೆ ಇಷ್ಟೋ ತನಕ ನಾವು ಇಷ್ಟು ಭಾಷಣ ಮಾಡ್ಕಂಡ್ ಮಕ್ಳನ್ ಬಿಟ್ಟ ಇಕ್ಕಂಡ್ ಅವಕ್ಕೊಂದ್ ತಿಂಡಿ ಗಿಂಡಿ ಕೊಡದೆ ಇಲ್ಲ ಸುಮ್ಮನೆ ಪಂಚಾಯತ್ಗೆ ಮಾಡ್ಕಂಡ್ರ ಆಪದಲ್ಲ. ನಾ ಮನೆಗ್ ಹೋತೆ ಬತ್ತಾಕ ಇನ್ನೊಂದ್ ಸರ್ತಿ
1: ಕಷಾಯ ಕೊಡಿನಿ ಮತ್ತೆ.
4: ಹಾಯ್ ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತ ಪಡಿಸೋ ಕಾರ್ಯಕ್ರಮ ಇತ್ತಲೇ ಅದು ಹೊಸ್ತೇ. ಯಾವ್ದಂದ್ರಿಯ ಕಥಾವಾಚನ, ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರ್ ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದ್ರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟ ಆರ್ ಪಾತ್ರ ಬತ್ತತ್ತು. ಅದ್ರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲ ನಿಂಗೆ?
0: ನಾನ್ ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತ.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ. ಗೋವಿಂದ ಐನಮ್ಮ, ಗೋವಿಂದ ಐನಮ್ಮ, ಗೋವಿಂದ ಐನಮ್ಮ, ಗೋವಿಂದ ಐನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವಾ? ಗೋವಿಂದ ಐನಮ್ಮ, ಗೋವಿಂದ ಐನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಮ್ರ.
1: ಗೋವಿಂದ ಐನಮ್ಮ, ಗೋವಿಂದ ಐನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ನಮ್ರ, ದೊರೆ ಬತ್ನಮ್ರ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ನಮ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದ ಕಾಫಿಗ್ ಸಕ್ಕರೆ ಹಾಕ್ಲಿಲ್ಲಲೆ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ ಹೇಳದ್ದ? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು ಹಂಗೆ. ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರೆ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ, ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ, ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ, ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ?
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ, ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರೆ ಅವಕ್ಕೆ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ, ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ, ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ. ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತೀಯ?
3: ನೀನ ಬೆಂಗಳೂರಿಗ್ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: ಅಮ್ಮಾ ಅಮ್ಮ ಎಂತ ಕರ್ತಿಯಂದ್ರು?
1: ದೊರೆ ಬಾ ಇಲ್ಲಿ ಕೂತ್ಕೋ. ನಾವಿಬ್ರು ಬೆಂಗಳೂರಿಗೆ ಹೋಗ್ಬೋದು ನಾಳೆ ಸಾಯಂಕಾಲಕ್ಕಲ್ದನ?
0: ಅಮ್ಮ ಮಾತ, ನಾನಿಪ್ಪದು ಬೆಂಗಳೂರಿಗೆ ಬರಸ್ತಾಳುವಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ಣು ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲಯಾ?
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ, ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿಮ್ ಮಡಿ ಮೈಲ್ಗೆ ಎಲ್ಲ ನಡ್ಸುಕ್ ಕಷ್ಟ ಆತೋ ಏನೋ?
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸುದ ಅದ್ನ. ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ?
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ, ಎಷ್ಟು ಚಂದ ಕಾಣ್ಕಂತ್ರ ನಿನ್ನ, ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ, ಆಗ ನೀ ನನ್ ಜೊತೆ ಇರ್ಲಕ್ಕ.
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯು ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ಬಂದೆ ಎತ್ಗೆ. ಅಲ್ಲ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ, ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲು ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ವರ್ಟ್ ಅಂದ್ರು ವರ್ಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲೆ.
0: ಅಲ್ಲ ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯಾ? ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತ್ ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟ ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನ್ ಅಲ್ಲಿ ಹೋಯ್ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂದ್ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟ ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ, ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ, ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ.
1: ಗೋವಿಂದಾಯನಮ್ಮ.
2: ಆ ಕಾಫಿ ತಂದಿದೆ ತಕಣಿ.
1: ಆ
2: ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನಕ್ಕೆ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ, ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಕಾಫಿ ಅಲ್ಲ, ನನ್ನನ್ ದೊರೆ ಮನೆ ಕರ್ಕೊಂಡು ಹೋಗಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮಾತ್ರ ಹತ್ಯೆ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಇಲ್ಲ ಕಾಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಾಯನಮ್ಮ ಗೋವಿಂದಾಯ.

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ, ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದ ಹಂಗಂದ್ಲ ಅಮ್ಮ.
0: ಹೌದ್
1: ಎಂತ ಮಾಡುದೀಗ? ಹಾ ಭಾಗ್ಯ ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ, ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ ಎರಡು ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ, ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅಂತ ಗೊತ್ತಾತಿಲ್ಯ ಮರ್ರೆ?
1: ಅದೇ ಹಂಗ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹೆಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದಾ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು.
1: ಅಮ್ಮ ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
4: ಅಯ್ಯೋ ಮರಯ್ಯ ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ ಇಲ್ಲೇ ನಿತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
5: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
5: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
6: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂತ ಹೇಳಿ ಬಂದೆ ಮರೈತಿ.
6: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
6: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ.
6: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
6: ವಯಸ್ಸಾಗ್ತಾ ಕೂದ್ಲು ಉದ್ರತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗೆದ ಮಕ್ಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿಕೊಡಕ್ ಹೇಳಿ ಮಾಡಿಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
5: ಅಮ್ಮ ಶಂಕರಣ್ಣ ಬತ್ಲಿಗೆ ಹೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲ, ಏನ್ ಬೇಕ ಏನ್ ಬೇಡ ಅಂತ್ಲೂ ಕೇಂತಿರಲ್ಲ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲ.
5: ಸುನಂದ ಒಂಚೂರಿಲ್ಬಾ.
7: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಸಕ.
7: ಕ್ಷಮಸುಕೆ ನಾನ್ ಯಾರ್? ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ. ನಾಟಕ ಹಿಂಗೆ ಮುಂದುವರ್ಸಕ
7: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ ಸುನಂದ, ದೊರೆ ದೊರೆ, ಸುನಂದ ಸುನಂದ, ದೊರೆ ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ್ಯಾ? ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ಬರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಾತ್ಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವಾತಿತ್ತು.
2: ಅತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡಿಸು ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋ ತಾರ ಮೇಲೆ ನೀನೇ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮಂಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿದ್ರು ತವಣಿ. ಬ್ರೆಡ್ ಬ್ರೆಡ್
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು, ಸುಮ್ನೆ ತಿನ್ನಿ.
0: ತೋ ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯ ಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ, ನನ್ನನ್ನು ಮೀಸಿ ತಿಂಬುಕೆ ಅಂತಾರು ತಂದು ಕೊಡ್ತಿದ್ಲು. ಗೊಳಗಿ ಗೊಳಗಿಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಬಾಗಿದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದ್ದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ್ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಮತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹಾಕ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲ್ಲಿ ಎಂತದ?
0: ದೊರೆ ನನ್ನನ್ನು ಊರಿಗೆ ಕಳಸ, ಸುಮ್ಮನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸೋರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರಮಳ ಅಂತರಲೆ ಹಾಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತು ಅಂದ್ಯಪ್ಪ. ಪಾಪ, ಒಂದ್ ತಿಂಗ್ಳು ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಅಲ್ಲಿ ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯು ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮಾರಯ್ಯ. ಒಂದ್ ತಿಂಗಳಲ್ಲ ಇಲ್ಲ, ನಾ ಒಂದ್ ಗಳಿಗೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡಿಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಇನ್ನೊಂದ್ ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ ತಗಣ.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತಾಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತು ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡು ಹೋಗ್ಲಕ್ಕ?
3: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನಿನ್ನು ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
4: ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
4: ಮಕ್ಳೆ, ಅಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.

ಹೋಯ್ ನಮಸ್ಕಾರ. ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಣ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ. ನಾನು ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದ ಗಿಡ್ಕ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನ್ ಊಟ ಏನಿತ್ತು, ತಿನಿಸು ಏನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಟ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆ ಬಿಸಿ ಬೇಡ. ಆರು ಒಂದೊಂದ್ ದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೆ ಜುಮ್ ಅಂಬಷ್ಟು ತೊಂಡಿ ಬಪ್ಪು ಮಾಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ ಒಂದ್ ಮುಷ್ಟಿ ತೋಡಿದ್ದವ ಮನಿನ್ ಹೊರ್ಗ ಹೊರಡ ಅನ್ಕಂಡ್ ಹೇಳಿ. ಅರೀಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನಿನ್ ಹೊರ್ಗ ಹೋಯ್ಕೆ, ಯಾಕಂದ್ರೆ ಬದುಕೆ ಮನಿನ್ ಹೊರ್ಗಿತ್ ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ ಬದುಕನ್ ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರ ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನೊಟ್ಟಿ ಎಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಂಗೆ ಎಲ್ಲ ಗಂಡಸ್ರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರ, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವ್ದು ಇಲ್ಲ, ಹೊದ್ದು ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲ. ಹಂಗಿನ ಕತಿ ಹೆಂಗಸ್ರಿಗೆ ನೊಟ್ಟಿ ಆಗಿರತ್ತ, ಕಳಿ ಆಗಿರತ್ತ, ಗೊಬ್ಬರ ಹೊರಕ್ಕೆ ಇಲ್ಲ. ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲ್ಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪುವಂಥದ್ದು. ಆ ಸಮಯದಾಗೆ ಮನೆ ನಡೆಸೋದು ಬಹಳ ಕಷ್ಟ ಹೆಂಗಸ್ರಿಗೆ, ಯಾಕಂದ್ರೆ ದುಡು ಗಣಸ ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದ್ ಆಹಾರ ಮಾಡ್ಕೊಂಡ ಆ ದಿನದ್ದು ಕೂಳು ಬೇಯಿಸಿ ಹಾಕುದ ಅಂದೇಳಿ ಹೇಳ್ತಾರಲ್ಲ, ಹಾಗೆ ಕೂಳು ಬೇಯಿಸಿ ಹಾಕುದ ನಮ್ಮ ಹೆಂಗಸರ ಪದ್ಧತಿಯಾಗಿ ಹೋಯ್ತ. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವ್ದು ಮಳಿ ಬೆಳಿ ಬಂದಂಗೆ ಎಂತ ಬೆಳಿತೋ ಅದನ್ನ ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್. ಅದ ನಮ್ಮ ಹೆಂಗಸ್ರಗಿಪ್ಪು ಒಂದ್ ಕಸರತ್ತು ಅಂದೇನೆ ಹೇಳಕ್ಕೇನು, ಕೈಯಾಗಿಪ್ಪು ಏನಂತ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ್ ಒಂದ್ ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನ್ ಗಮ್ ಗುಟ್ಕೊಂಡು ಪೊರ್ಮಳ ಹೇಳಿ. ಒಂದು ಒಗ್ಗರಣಿ ಬಿತ್ತಂದ್ರೆ ಗಮ್ಮ ಅನ್ನತ್ತ, ಒಂದು ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವ್ರದ್ದು ಅಡುಗೆಗಿದ್ದಿತ್ತ. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದಿರ್ಸಾಕಿ ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆರು ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ಈಗ ಸೀದಾ ಅಸಡಿ ತಿಂಗಳದ ಅಡ್ಗಿಗ್ ಬತ್ತೆ. ಅಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕೂಕಂತು, ಹಾಂಗೈ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ ಹಿರಿಯರು ಹೇಳ್ತಿದ್ರು. ಆರು ಅಸಡಿ ತಿಂಗಳಿಗೆ ಚಿಗ್ರ ಬಪ್ಪುದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ಮ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದು ಎಂತಕ್ಕೆ ಅಂದ್ರೆ ಅಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳಿ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗ್ ಒಂದಿಷ್ಟು ಗರ್ಮಿದ್ ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ. ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನ್ ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ ಈ ಅಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗು ಸಾಕ, ಆ ಕೆಸಿನ್ ಗೊಜ್ಜಿಪ್ಪುಗು ಸಾಕ, ಕೆಸಿನ್ ಸೊಪ್ಪಿನ ಹುಳಿ ಇಪ್ಪುಗು ಸಾಕು. ಕೆಸಿನ್ ಸೊಪ್ಪಿನ ಹುಳಿ ಎಂಬಕು ನೆನ್ಪಾಯ್ತ, ಅದು ಹಾಂಗಿಂಗಿನ ಕೆಸಿನ್ ಸೊಪ್ಪಿನ ಹುಳಿ ಮಾಡುದಿಲ್ಲ. ಆ ಕೆರಿ ದಂಡ ಕೆಸ ಆತ್ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದ ಹಸ್ರಿ ಎಲಿ. ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳ ಕೇಂತ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲ ಅದ. ಹುಡ್ಕ ಕೆಲವೊಂದ್ ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಾಗ ಹಾಪದ್ ಔಟಿಕಾಯಿ ಒಂದ್ ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ, ಒಂದು ಬಾಟ್ಲು ಕೂಳಿಗಿರ್ಲಿ, ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್. ಮತ್ತೊಂದ ನಮ್ಮನೆ ಕೆಲ್ಸದಳು ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬದಿ ಅಗೇಡಿ ಬದಿಯಲ್ಲ ಎಂತದ್ದು ಜಾಂಗ್ಟಿ ಅನ್ಕಂಡ ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು, ಅದ ಚಿಪ್ಪಿಪ್ಪು.
ಆ ಹುಳನ್ನ ತಕಬಂದು ಒಂದಿಷ್ಟು ಕೆಸಿನ್ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದು ಆ ಹುಳನ್ ಹಾಕಿ ಕೆಸಿನ್ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತ. ಈಗ ಜಾಂಗ್ಟಿಯೂ ಸಿಕ್ಕುದಿಲ್ಲಿಯೇ. ಈಗಿನ ಮಕ್ಕಳಿಗ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕಂದ್ರೆ ವಡೆಯರ್ ಮನೆ ಕೆಲ್ಸಿಲ್ಲ. ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಉಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗೊಂಜಿಗೋ ತೊಂಗ್ಳಿಗೋ ಆಯ್ಕೊ ಉಣ್ಲಕ್ಕಿತ್ತು. ಆರ ಆಸಡಿಗೆ ವಡೆರೂ ಕರಿತಿಲ್ಲ. ಹಂಗಾಯ್ ನಾವು ಇದ್ದದ್ದು ಅಂತಿತ್ತ ಇದೆ. ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಗೆದ್ದೆಗೆ ಆ ಜಾಂಗ್ಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ ಅಮ್ಮ ಅದು ಬಿಟ್ಟರೆ ವಡೆರ್ ಮನೆದೆ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟ. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡಾಪು. ಈ ಸಮಯದಾಗ ಒಂದು ಆಪು ಸೊಪ್ಪು ಕಂಡ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ಸ ರಸ್ತಿ ಬದಿ ಗೊದ್ದೇ ಇಪ್ಪುದು. ಅದ್ರ ಗೊಜ್ಜಕ್ಕೆ ಅಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದ್ಕಂಡ್ರೆ ಕಾಟ ಸೊಪ್ಪು ಕಣಂಕಾತ. ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದಿತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಮಸ್ತೆ. ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಾಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿಗೆ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ. ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ ಹಿರಿಯರದ್ದು ಏನಿತ್ತು ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದ್ ಪೂರ್ತಿ ಏನಿತ್ತು ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕೊಡ್ತಿಪ್ಪದ ನಮ್ಗೆ ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದ ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದ ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ. ಎಲ್ಲ ಬರೀ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗು ಗೊತ್ತಿದ್ದಂಗೆ ನಾವು ಯಾಕೆ ಈ ಕಾಲದಾಗ ಈ ಆಸಾಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲಸ ಕಾರ್ಯ ಇಲ್ಲ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ. ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ್ ಜೀರ್ಣ ಆತ್. ಹೊರಗೋಪುದು ಹತ್ ಒಳ ಬಪ್ಪುದು ಬತ್. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಾಡಿ ತಿಂಗಳಗ್ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರುತ್ತೆ ಅನ್ಕಂಡು. ಮತ್ತೊಂದು ಬಿದ್ರಗೊಂದು ಬ್ಯಾದಿ ಬತ್ ಈ ಟೈಮಗೆ. ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತಾರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ ಹೇಳಿ. ಆ ಬಹಳ ಲಾಯಕ್ ಮಾರಾರೆ. ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತ ಏನಿಲ್ಲ. ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದೋ ಈ ಬರ್ಗರ್ ಅಮ್ರು ಪಿಸ್ತಾ ಅಮ್ರು ಅದ್ರಗೆ ರುಚಿ ಕಂತ್ರಿನ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು ಬರ್ಗರ್ ಅಮ್ರು ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ ಚೊಗ್ರಿ ಇರ್ಲಿ ನಮ್ ದೇಹಕ್ಕೆ ಮೇನ್ ಬೇಕಾಪುದು ಚೊಗ್ರ ಕಾಣಿ. ಆ ಚೊಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ್ದು ಹೊಲ್ ಎಷ್ಟು ಗಟ್ಟಿ ಇದೆ ಹ್ಯಾಂಗೇಳಿ. ಅದೇ ಎಲ್ಲ ಈ ಚೊಗ್ರಿ ತಿಂದು ತಿಂದು ಈಗ ಪೇಸ್ಟ್ ಆಗಿತ್ತು ಚೊಗ್ರ ಉಪ್ಪಾಗಿತ್ತು ಚೊಗ್ರ ಎಲ್ಲ ಹಂಗೆ ಹೇಳ್ತಾರ. ಪೇಸ್ಟ್ ಉಪ್ಪಿತ್ತು ಚೊಗ್ರಿತ್ತು ಅಂತಾರ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗ ಹೋತ್ ದೇಹದೊಳಗ ಹೋದಂಗು ನಮ್ಮ ರಕ್ತದೊಳಗ ಬಂದ ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗೆ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತು ಗೊತ್ತಿಪ್ಪು ಏನೋ ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಬತ್ತಿದ್ದದೇ ಹಪ್ಳವೆ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಳ ಹೊರಬತ್ತು ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರ ತಂಗ್ಳು ಕೂಳು ಉಂಡ್ರೆ ಗಂಡಸ್ರಿಗೆ ಹಪ್ಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅಂತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೆ ಹೋಯ್ಕಂದೇಳಿ ಹಿರಿಯರ್ ಮಾಡ್ಕೊಂಡ್ ಬಂದ. ಇನ್ನು ಹೊರಳಿ ಬೇಯಿಸುದ ಎಷ್ಟು ಗಮ್ಮಂಬುದೆ ಈಗ ಈ ಆಸಾಡಿ ತಿಂಗಳಗೆ. ಎಂತಕಂದ್ರೆ ಎಂತ ತರಕಾರಿ ಇಲ್ಲ, ತರಕಾರಿ ತಕ್ಕ ಬರ್ಕಾರ ಕಾಸು ಬೇಕ, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿಕೌಂಚಿ ಈಚಿಕೌಂಚಿ ಅನ್ಕಂಡೇಳಿ ಕೂಳು ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ ಅದೇ ಈ ಹೊರಳಿ ಬೇಯಿಸುದ. ಹೊರಳಿ ಬೇಯಿಸಿದ ಮೇಲೆ ಆ ನೀರಗೆ ಒಂದು ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು.
ಅದು ಏನ್ ಲೈಕ್ ಅಂತ್ರಿ, ಆ ಬೆಲ್ಲ ಏನ, ಅದ ಕಾಯಿ ಏನ, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು, ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನ ಈ ಆಸಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಆಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ, ಎಂಥದ್ದೇ ಇರ್ಲಿ, ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ. ಹೌದಾ, ದೀಪಾವಳಿ ಹಬ್ಬಕ್ಕೆ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಆಪುದು. ನೆಕ್ಸ್ಟ್ ಮತ್ ಬಪ್ಪುದಂದ್ರೆ ಉಪಕರ್ಮ, ಉಪಕರ್ಮಕ್ಕೆ ಶಾವ್ಗೆ. ಅಂದ್ರೆ ಯಾವ್ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡು ನಮ್ಮ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಷ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿಗೆ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ವಿಡಿ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೊಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕಂಡು ಹೇಳಿ ನಮ್ಮ ಹಿರಿಯರು ಮಾಡ್ಕ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಪಪ್ಪುದ ಆಸಡಿ ಹಬ್ಬ, ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನಾ ಕೋಳಿ ಅಂಬ್ರು, ದಿನಾ ಮೀನ್ ಅಂಬ್ರು, ಅದ್ರೊಳಗೆ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮು ಗೈಲು ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪುದ ನಮ್ಗೆ ಆಟೋ, ಈ ತಿಂಬುದು ಆಟಾಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಡಿ ಅಂತೇಳಿ ನಾ ಎಣಿಸ್ತೆ. ಇನ್ನ ಆಸಡಿ ಅಮಾಸಿ, ಆಸಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ ಒಂದ್ ಆಚಾರ ವಿಚಾರದಾಗಿತ್ತು, ಈಗಿನವರದ್ದೆಲ್ಲ ಪ್ಯಾಷನ್ನೇ. ಎಲ್ಲ ನ್ಯಾರ ಮನೆಯವ್ರು ಹಾತ್ರ ನಾವು ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡು ಹೇಳಿ ಹಾಪುದ್. ಅರೆ ಆಗಿನವ್ರು ಮಾಡದ್ ಅಂತಕಂದೇಳಿ ಹೇಳ್ರೆ, ಈ ಆಸಡಿ ತಿಂಗಳಿದ್ ಈ ಚಳಿ ಏನಿತ್ತು, ಆ ಮಳೆ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ಡು ಕೊಟ್ಟಿರ್ತು. ಆ ಜಡ್ಡು ಕೊಟ್ಟ ಚರ್ಮಕ್ಕೆ ಇನ್ನು ಬಪ್ಪು ಮುಂದಿಂದ ಏನಿತ್ತು ಆ ಮಳಿ ಆ ಚಳಿ ಎಂಬುದು, ನಮ್ಮ ಚರ್ಮ ಸರಿಯಾಯ್ಕ ಆ ಚರ್ಮದ ರೋಗ ಏನಿತ್ತು ಅದ್ ಯಾವುದು ಬಪ್ಪುಕಾಗ ಅನ್ಕಂಡು ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗ ಎಲ್ಲ ಉಪ್ಪು ನೀರಿನ ಸ್ನಾನಕ್ಕೇತ್ರಿಯ, ಆಮೇಲೆ ಎಂತದ ಮೀನ್ ಬಿಡುದಂಬ್ರ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಂಬ್ದಕ್ಕೇತ್ರಿಯ, ಅದೆಲ್ಲ ಇದ್ದೀತ ಈಗ. ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಬೊತಿಲಿಯೋ ಏನೋ ಗೊತ್ತಿಲ್ಲ ಅಂತೂ. ಅರೆ ಆಗಿನವ್ರ ಅದು ಯಾವುದೂ ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವರದ್ದು. ಈ ಸಣ್ಣ ಬಾತು ಇಲ್ಲ, ಮೊಡ್ಡ ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನು ಒಂದು ಸಮುದ್ರ ಸ್ನಾನಕ್ಕೆ ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರೆಲ್ಲ ಒಟ್ಟು ಸೇರ್ಕೊ ಹೋಯ್ತು. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ್ರಿ ಅಂತ ಕಂಬತ್ತಿ ನಾವು ಗಟ್ಟಿ ಹಿಡ್ಕೊಂಡಿತ್ತು, ಅವ್ರು ಬಬ್ಬಿ ಅಂತಕ್ಕ ನಾನು ಹೊಲ್ಸೆಟ್ ಹೋಯ್ತು ಅನ್ಕಂಡು. ಆಯ್ತಲ್ಲ ಇರ್ಲಿ ಬಿಡಿ, ಆ ಸರಿ ಅಮಾಸಿ ಅಲ್ಲ, ಒಂದು ಒಳ್ಳೆ ದಾನ ಕೊಟ್ರಿ ಅನ್ಕಂಡ್ಲಿ ಅಂದೇಳಿ ಅಲ್ಲಿ. ಎಂತಕ್ಕಂದ್ರೆ ಆಸಡಿ ಅಮಾಸಿಯಲ್ಲ ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹಬ್ಬತ್ತಿಗೂ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡು ನಾವು ಒಂದು ತರ್ಪಣ ಬಿಡತ್ತ ಅಮಾಸಿ ಎಂಬುದು. ಹಾಂಗೆ ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಮ್ರ, ನಮಗೊಂದಿಷ್ಟು ನೀರು ಕೊಡ್ತಾರ, ಎಳ್ಳು ನೀರು ಕೊಡ್ತಾರ ಅನ್ಕಂಡು ಹೇಳಿ ಆ ಲೆಕ್ಕದಲ್ಲ ನಮ್ಮ ಇರೋದು. ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನ ಅದೇನು ಇದೇನು ಎಲ್ಲ ಗೊತ್ತಿತ್ತು, ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ. ಈಗಿನವರೆಲ್ಲ ಅದೆಲ್ಲ ಭ್ರಮೆ ಅಂತ್ರ, ಏನೇ ಇರಲಿ ಯಾಕಂದ್ರೆ ಕಾಲ ಬದಲಾದಂಗು ಅವ್ರು ಬದಲಾರ ಏನೋ ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ಮ ಹಿರಿಯರು ಮಾಡ್ಕೊಂಬಂದ ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡ್ಕ ಅಂಬುದು ಈ ಆಸಡಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕು, ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಸಡಿ ಅಮಾಸೆಯು ನೆನಪು ಮಾಡತ್ತ ಏನು. ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ
ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದುವಪ್ಪದಿ. ನೀವ್ ಯಾರ ಮನೆಯರ್ ಕೇಂದ್ರೆ ಇಂಥ ಮನೆಯರನ್ನ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯ್ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಣ್ಕ, ಅವ್ರ ಸಾಧನೆ ನಮ್ಮ ಜೊತೆಗಿರ್ಕ, ಅವ್ರದ್ದು ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿನ್ನ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಅಸಡಿ ಅಮಸಿ ಎಂಬುದು ಎಲ್ಲರಿಗೂ ಕೂಡ ಒಳ್ಳೆಯದು.

मेरे ताल पे नाच ले बाबू, डुक डुक चलता है मेरे हुस्न को।

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

Ya candido tú.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ya candido tú.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

खुशी सब कुछ तुम्हारे हाथ है। जो खड़ी है ये जवानी का नशा,

हो तो देख लो दुनिया जरा।

खुशी सब कुछ तुम्हारे हाथ है। जो खड़ी है ये जवानी का नशा जी।

लड़कते बात बरसती

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಲಡ್ಕಿ ಬಾತ್ ಬಡ್ಕಿ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ये ला जाल पहला लोगो ये न

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರೆ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ. ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
3: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತೀಗ?
2: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
3: ಆ ಮಗು ಕೆಂಬುದ್ರಂಗು ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಂಗೆ? ತಪ್ಪು ಕೇಳ್ದೆ, ಮಕ್ಕಳು ಓದಬೇಡ್ದ ಹಂಗಾರೆ.
3: ಇಲ್ಲಿ ಕಾಣಿ ಲಕ್ಷ್ಮಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ, ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು, ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
2: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿಗೆ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
3: ಆ ಗಂಡಿನ ಹತ್ರ ಸುಳ್ಳು ಯಾಕೆ ಹೇಳ್ತೀರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು? ಆ ಸುಶೀಲಕ್ಕನ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯ್ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
2: ಸುಮ್ನೆ ಸುಮ್ನೆ ಮರೆ, ಮಕ್ಕಳ ಮರಿ ಎದಿರಲ್ಲ.
3: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ, 5 ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
2: ಆಯ್ತು ಮರ್ರೆ, ಅದಿರ್ಲಿ, ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
3: ಹೌದಾ, ನಿಮ್ಮನೆ ಗಂಡರು ರಿಕ್ಷೆ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
2: ಏ ಬೊಬ್ಬರ್ಯಾ,

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನಿ ಕೋಳಿಗೆ. ಅಲ್ಲ ಮರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನಿ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನಿ ಆ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರು ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ್ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು. ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ.
1: ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇನ ಇಟ್ಕೊ ಅಕ್ಕ.
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 90 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಲುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳನ್ನ ಬೆಳಗತಿಂದ ಇವತ್ತು ಸಾಯಂಕಾಲ ತನಕ ಅದೇ ಖುಷಿಯೇ ಖುಷಿ ನಮ್ಗೆ. ಯಾಕಂದ್ರೆ ಇವತ್ತು ಆಸಾಡಿ ಹಬ್ಬ, ಜೊತೆಗೆ ನಮ್ಮ ಕುಂದಾಪುರ ಕನ್ನಡದ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಕೂಡ. ನಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ನೀರು ಕುಡ್ದಂಗೆ ಅಂದ್ರೆ ಹುಟ್ಟಿನಿಂದಲೇ ಅದನ್ನ ಮಾತಾಡ್ಕ ಬಂದ, ನಮ್ಗಿಂತ ಮುಂಚೆ ಮಾತಾಡೋಕ್ ಶುರು ಮಾಡಿರ. ಜೊತೆಗೆ ಇವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಇತ್ತಂದ್ರೆ ಹಿಂದೆ ಒಂದು ಪದ ಇತ್ತೆ ಅಂತ ನಾವು ಕೇಳಕ್ ಅಷ್ಟು ಲೈಕ್ ಇತ್ತು. ಹಾಕ್ತಾ ಕುಂದಾಪುರ ಕನ್ನಡ. ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್?
3: ಹೇಳ್ತಾ
2: ನೀವೆಲ್ಲ ಹೇಳ್ತಾತ್ರಿ, ಎವರ್ ಯಂಗ್, ಚಿರಾ ಯುವಕ ನೀವು. ಒಂಚೂರು ಮಂಡಿ ಕೂದ್ಲು ಹಣ್ಣಾಯ್ತು ಅಷ್ಟೇ,
3: ಮತ್ತೆಂತ ಅದರೊಟ್ಟಿಗೆ ಚರ್ಮ ಎಲ್ಲ ಜೋಲ ಬದಿ
2: ಎಲ್ಲ
3: ಮೆಟ್ಲತ್ತು ಕಾತಿಲ್ಲ.
2: ಲಿಫ್ಟ್ ಇತ್ತಲ್ಲ ನಿಮ್ಗಂದಳಿ?
3: ಲಿಫ್ಟ್ ಇದ್ದರಿಗೆ ಇತ್ತು. ನಮ್ಮ ಮನೆಗೆಲ್ಲ ಲಿಫ್ಟ್ ಹಾಕೋಕತ್ತೆ, ಜಗಲಿಗೆ ಬೀಳುತ್ತೆ, ಕಾಯಿ ಎಲ್ಲ ಹಿಡ್ಕೊಂಡು ಗೋಡೆ ಇಟ್ಕೊಂಡು ಆಚೆ ಇತ್ತು ತಿರುಗ್ಕತ್ತೆ, ಎಲ್ಲಿ ಜಾರತ್ತೋ ಎಲ್ಲಿ ಬೀಳುತ್ತೋ, ಎಲ್ಲ ಕೈ ಕಾಲು ಮಾಡ್ಕೊಂತ ಹಾಡ್ತಿನ ಕಾಲ ಅಲ್ಲ ಮಾರ್ರೆ.
2: ನಿಧಾನಕ್ಕೆ ನಡ್ಕೊ, ನಿಧಾನವೇ
3: ಪ್ರಧಾನ. ಹೌದು, ನಿಧಾನ ಮತ್ತೆಂತ ಮಾಡುದು.
2: ಆದ್ರೂ ಖುಷಿ ಅಂತ ಗೊತ್ತಾ, 86 ವಯಸ್ಸಿಗೂ ನಮ್ಮ ಬಾಲಣ್ಣ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರು

0: ಡಿಸೈಡ್ ಮಾಡಿ ಇವ್ರು ನಮ್ಮ ಗುಂಪಿಗೆ ಬೇಕಾ ಬೇಡವಾ ಅಂತ.
1: ಸ್ವಲ್ಪ ಸ್ಪೆಷಲ್ ಅದೇ ಸ್ವಲ್ಪ ಅದನ್ನ ಟೈಮ್ ಪಾಸ್ ರಿಟೈರ್ ಆದ್ಮೇಲೆ ಉದ್ಯೋಗದಲ್ಲಿ ಇದ್ದಿದೆ, ಆಮೇಲೆ ಲಯನ್ಸ್ ಕ್ಲಬ್ ಒಂದು ಸೈಡ್ ಇದ್ದೀರ ಹಾಗೆ ನನ್ನ ನನ್ನ ಟೈಮ್ ಪಾಸ್ ಆಗ್ಬೇಕಲ್ಲ, ಹಳತಾದ್ಮೇಲೆ ಮತ್ತೆ ಯಾರು ಹೇಳೋಕೆ ಮರಿಲ್ಲ ಅಲ್ಲ, ಅದಕ್ಕೋಸ್ಕರ ದಿನ ದುಡುಕೋಸ್ಕರ ಆ ಲಯನ್ಸ್ ಕ್ಲಬ್ ಸೇರ್ಕೊಂಡು ಟೈಮ್ ಪಾಸ್ ಆಗ್ತಿತ್ತು. ಮತ್ತೆ ಅದು ಸ್ವಲ್ಪ ಆಕ್ಟಿವ್ ಆಗಿದ್ರೆ ನಂಗೆ ಖುಷಿ. ಅದಕ್ಕೆ ಸೇರಿದ ಮೇಲೆ ನಾನು ಎಷ್ಟೋ ಜನರ ಬಳಕೆ ಲಯನ್ಸ್ ಕ್ಲಬ್ ಅಂದ್ರೆ ಹಾಗೆ, ಹಾಗಾಗಿ ಲಯನ್ಸ್ ಕ್ಲಬ್ ಸ್ವಲ್ಪ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇನೆ.
0: ವೆರಿ ನೈಸ್, ಖುಷಿ ಆಗ್ದಂತ ಗೊತ್ತಾ, ನಾವ್ ಯಾವಾಗ ಮನ್ಸರೊಟ್ಟಿಗೆ ಇರ್ತೀವಲ್ಲ ಅಷ್ಟೊದಿನ ಅವ್ರ ಹತ್ರ ಇವತ್ರ ಮಾತಾಡ್ಕೊಂಡು ಖುಷಿಯಲ್ಲಿ, ಈಗ ನಂದು ರಿಟೈರ್ಮೆಂಟ್ ಆಯ್ತು, 65 70 ಲೆಕ್ಕ ಹಾಕ್ತಾ ಕೂಕೊಂಡ್ರೆ ಮತ್ತು ಹಳತತ್ ನಾವು ಲೆಕ್ಕ ಹಾಕದೆ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ಕೊಂಡ್ ನಿಮ್ ಕಣಂಗೆ ಕಾಣಿ ಸರ್, ನೀವ್ ಎಷ್ಟು ಆಕ್ಟಿವ್ ಇದ್ರಿ?
1: ಹೌದು, ಅದ್ರ ಲೆಕ್ಕ ಹಾಕತ್ ಕೆಲವು ಸರ್ತಿ.
0: ಯಾಕೆ
1: ಪ್ರಾಯ ಅದು ಅದೊಂದು ಲೆಕ್ಕ ಇಟ್ಕತ್ತ
0: ಅದ್ರ ಲೆಕ್ಕ.
1: ಸತ್ಯ ಹೇಳಿದ್ರೆ ಬೇರೆಯವ್ರಿಗೆ ಪ್ರಾಯ ಹೇಳುದಂದ್ರೆ ತುಂಬಾ ಅಂಜಿಕೆ, ನಂಗೆ ಹಂಗಲ್ಲ, ನಾನು 85 ಅಂತ ಹೇಳ ಖುಷಿ, ನಂಗೆ
0: ಖುಷಿ ಇದೆ, ಗರ್ವ ಇದೆ.
1: ಯಾರು ಏಜ್ ಮುಚ್ಚಿಡ್ತಿಲ್ಲ ನಾನು, ಹೆಚ್ಚು ಕಡಿಮೆ ನನ್ನ ಸೀನಿಯರ್ ಇಲ್ಲಿ ಯಾರಿದ್ರಿ ಅಂತ ನಾನು ಇವತ್ತಿಗೂ ನಾನು ಲಯನ್ಸ್ ಕ್ಲಬ್ ನನ್ನ ಸೀನಿಯರ್ ಆಕ್ಟಿವ್ ಆಗಿ ಲಯನ್ಸ್ ಯಾರಿದ್ರ ಅಂತ ಹೇಳಿ ನಂಗೆ ಚಾಲೆಂಜ್ ಕೊಡ್ತಾ ಇದ್ದಾನೆ. ಯಾರು ಇಲ್ಲ, ಇಪ್ಪು ಸಾಕ ಕೆಲವರು ಇದ್ರೆ ಹೆಸರಿಗೆ ಲಯನ್ಸ್ ಕ್ಲಬ್ ಬತ್ತಲ್ಲ ಏನಿಲ್ಲ, ನಾನು ಹಂಗಲ್ಲ, ಇಷ್ಟು ವರ್ಷದ ರೆಗ್ಯುಲರ್ ಕ್ಲಬ್ ಪ್ರತಿ ಆಕ್ಟಿವಿಟಿ ಪ್ರೋಗ್ರಾಮ್ ಸಕ್ರಿಯವಾಗಿ ಭಾಗವಹಿಸ್ಕೊಂಡಿದ್ದೆ, ಹಂಗಪ್ಪ ನಂಗೆ ಅದೊಂದು ಖುಷಿ ಇತ್ತು. ಅದರಿಂದ ನಂಗೆ ಅದು ಒಂದಿನ ಟೈಮ್ ಪಾಸ್ ಆಗ್ಲಿ ತುಂಬಾ ಒಳ್ಳೇದಾಗ್ತದೆ.
0: ಓಕೆ, ನೀವು 85 ಅಂದ್ರೆ ಈಗ ಆಷಾಢಿ ಹಬ್ಬ, 85 ಆಷಾಢಿ ಹಬ್ಬ ಕಂಡಾಯ್ತು ನೀವು
1: ಅಂದ್ರೆ ಸಣ್ಣ ಮೊದ್ಲಿದೆಲ್ಲ ಗೊತ್ತಾಗ್ತದಲ್ಲಿ
0: ಆಷಾಢಿ
1: ಹಬ್ಬ ಅಂಬುದು ಮೊದ್ಲು ಗೊತ್ತಾಗ್ತಿರ್ಲಿಲ್ಲ, ಆಗಳಿಗೆ ಕಡಿ ಕಡಿ ಗೊತ್ತಾಯ್ತು ಆಷಾಢಿ ಹಬ್ಬ ಅಂದ್ರೆ ಕೆಲ್ಸ ಅಂತ ಇಲ್ಲ, ಟೈಮ್ ಹೊತ್ತೇ ಇಲ್ಲ, ಉಮ್ಮುಕ್ ತುಂಬಕ್ ಹೊರಗಿದೆ ಅಂತ ಸಿಕ್ಕುದಿಲ್ಲ, ಏನು ಒಳಗೆ ಕೂಡಿಟ್ಟಿತ್ತದ ಸಾಂತಿಗೋಯೋ ಇನ್ನೊಂದು ಮತ್ತೊಂದು ಒಳಗೆ ಎಂತ ಇತ್ತು, ಒಣಕಟ್ಟಿ ಇದೆಲ್ಲ ಒಣಕಟ್ಟಿ ಎಲ್ಲ ಸಂಗ್ರಹ ಮಾಡಿ ಇಡ್ತೀವಿ ಎಲ್ಲ, ಅದನ್ನೆಲ್ಲ ಒಂದೊಂದೇ ತೆಗೋದು ಎಲ್ಲಿವರೆಗೆ ಅಂದ್ರೆ ಇದು ನೀರಿಗೆ ಹಾಕದ ಹೆಬ್ಬೆಲ್ಸ್, ಆಮೇಲೆ ನೀರಿಗೆ ಹಾಕದ ಮಾವಿನಕಾಯಿ, ಆಮೇಲೆ ಮೇಲ್ ಇದ್ರಂಗ ಓಲಿಂಗ್ ಸುತ್ತಿ ನೇಲ್ಸದ್ ಹೊಟ್ಟೆಣ್ಣೆ ನೇಲ್ಸದ್ ಗುಂಬಳಕಾಯಿ ಮತ್ತೆ ಚೌಂತಿಕಾಯಿ, ಇದೇ ಬಿಟ್ಟು ಬೇರೆ ಗತಿಯೇ ಇಲ್ಲ. ಇನ್ ಹಾಂಗ್ ಏನಾಗ್ಬೇಕಿತ್ತು ತೋಡ್ ಬದಿಗೂ ಹೊಳೆ ಬದಿ ಹೋಯ್ಕೊಂಡು ಅಂತ ಕಾಣಿಗೆಣಿ ಅಥವಾ ಜಾರಿಗಿರಿ ಅಂತ ಇರ್ತಾರೆ, ಮತ್ತೆ ಮಳೆಗಾಲದ ಮೀನ್ ಫಿಶಿಂಗ್ ತುಂಬಾ ಕಷ್ಟ ಅಲ್ಲದೆ, ಮತ್ತೆ ಒಣಗಟ್ಟಿ ಮೀನು ಮತ್ತೆ ಹೊರಗಿನ ಅಕಸ್ಮಾತ್ ಹೊಳೆ ಮೀನಿಂದೆಲ್ಲ ಬತ್ತತ್ತೆ, ಹೊಳೆ ಮೀನು ಇವಳು ಸಿಕ್ಕ ಸಮುದ್ರ ಮೀನು ಮಾತ್ರ ಸಿಕ್ಕುದೆಲ್ಲ ಬಿಟ್ರೆ ಹೊಳೆ ಮೀನು ಬತ್ತತ್ತೆ. ಆಮೇಲೆ ತಿಂಡಿ ತಿನ್ಸು ಅಷ್ಟೇ ಬಹಳ ಕಷ್ಟದೆಲ್ಲ, ಮುಡಿ ಈಗೆಲ್ಲ ಗೊತ್ತಿಲ್ಲ ಆಗಳಿಗೆಲ್ಲ ಮುಡಿ ಹೊರಳಿ ಮುಡಿ ಬೇರೆ, ಉದ್ದಿನ ಮುಡಿ ಬೇರೆ, ಹೆಸರು ಮುಡಿ ಬೇರೆ, ಅಕ್ಕಿ ಮುಡಿ ಹ್ಯಾಂಗು ಇತ್ತಲ್ಲ, ಈ ತೌಡು ಮುಡಿ ಅಂತ ಇತ್ತು ಗಂಟೆಗಳಿಗೆ, ಮುಡಿ ಕಟ್ಟಿ ಹಾಳಾಗಿದ್ದಂಗೆ ಸಗಣಿ ಸಾರಿಸಿ ಇಡ್ತಾರೆ ಮುಡಿ,
0: ಅದ್ರ ಮೇಲೆ ಸಗಣಿ ಸಾರಿಸುದು ತಂಪಗಿಡತ್ತ,
1: ತಂಪಾಗಿ ಚೂರು ಹಾಳಾಗ್ತಲ್ಲ, ಮತ್ತೆ ಹುಳ ಗಿಳ ಅದಕ್ಕೆ ಹೊಡಿತಲ್ಲ. ಇವತ್ತಿಗೆ ಮುಡಿಯೂ ಇಲ್ಲ, ಸಗಣಿ ಕತ್ತಿ ಕೇಮಕ ಇಲ್ಲ ಬಿಡಿ, ನಾ ಬೀಜ ಎಲ್ಲ ಇರತ್ತಲ್ಲ ಹೆಚ್ಚಿದೆಲ್ಲ, ಈ ಉದ್ದಗಿದ್ದ ಹೊರಳಿಗೆಲ್ಲ ಹುಳ ಬಾಪದ್ ಬಹುಬೇಗ, ಅದಕ್ಕೋಸ್ಕರ ಸಗಣಿ ಚಂದ ಮಾಡಿ ಸಗಣಿ ಮಾಡಿ ಇರ್ತದೆ, ಫಸ್ಟ್ ಕ್ಲಾಸ್ ಇರ್ತದೆ, ಎಷ್ಟು ಸಮಯದ ಹಾಳಾಗ್ತಲ್ಲ.
0: ಓಕೆ, ಸೊ ಆ ಸಗಣಿ ಅನ್ನೋದು ಒಂದು ರೆಫ್ರಿಜರೇಟರ್ ತರ, ಈಗಿನ ಫ್ರಿಜ್
1: ಕೊಟ್ಟ ಆಂಟಿಬಯೋಟಿಕ್ ಇದು ಹೌದು, ಆಂಟಿಸೆಪ್ಟಿಕ್ ಕೂಡ ಹೌದು,
0: ಹೌದಲ್ಲ,
1: ಹುಳಗಳ ಎಂತದ್ದು ಬತ್ತಿಲ್ಲ ಗಣ ಅದಕ್ಕೆ
0: ಅಲ್ಲ
1: ಸಗಣಿ ಕಣ ಅಂಗಳದಕ್ಕೆ ಸಗಣಿ ಹಾಕಿಟ್ರಿ ಅಂತ ಕ್ಲೀನ್ ಇರುತ್ತೆ ಅಂತಾರೆ ಬತ್ತ,
0: ಹೌದು
1: ನಕ್ಕುಳ ಸತ್ತೆ ಬತ್ತಿಲ್ಲ ಹೇಳ್ತಿರ್ಲಿಲ್ಲ ಅಂದ್ರೆ ಅಷ್ಟಕ್ಕೆ ಸಗಣಿ ಹಾಕಿ ಒಂದು ಎಂತ ಬೇಕಾದ್ರೆ ಅದ್ರ ಹಾಕಿ ಇಡ್ಲಕ್ಕೆ ವೈಶಾಖ ನಮ್ದು ವೈಶಾಖ
0: ಅಲ್ಲ, ಮೊದ್ಲಿನ ಮನೆಯ ಮಣ್ಣಿನ ನೆಲ ಅಲ್ದ
1: ನೆಲ ಚಂದ ಮಾಡಿ ಒರ್ದ್ರ, ಆಮೇಲೆ ಮತ್ತು ತಂಪಾಪಿಗೆ ಗೆದ್ದಿಗೆ ಹೆಸರು ಕೊಡಿ ಬೇರೆಯಾದಲ್ಲ ಹೆಸರು ಕೊಡಿ ಎಲ್ಲ ತಗೊಂಡು ಬಂದ್ರೆ ತಕೊಂಡು ಸಮ ಹಿಜ್ಕಿ ಹೊಸ ನೆಲಕ್ಕೆ ಅದನ್ನ ಹಾಕಿ ನೆಲಕ್ಕೆ ಹಾಕಿ ಚಾಚು ಅನ್ನೋ ಕ್ರಮ ಇದ್ದಿತ್ತು,
0: ಹೆಸರು
1: ಕುಡಿ ಅದು ಕೊಳಗ್ ಉಟ್ಕೊಂಡು ಹೊಳಿತಿತ್ತು, ಮತ್ತೆ ಅದ್ರ ಮೊದ್ಲು ವರುದಿತ್ತು ಬೆಲ್ಲ ವರು ಚಂದವೇ ಬೇರೆ,
0: ವರ್ದ್ವಾರ ಸಾಕತ್ ಮರ್ರೆ
1: ಸಾಕತ್, ಮತ್ತೆ ಅದ್ರ ಕೂಕಂಡ್ರೆ ತಂಪಿತ್ ಕಣೆ ಅಷ್ಟು ತಂಪು ಅದ್ರ ಕೂಕಂಡ್ರೆ ಆಯ್ಕೆ ತಾಗಳಿನ ಕತೆಯೇ ಹಂಗೆ. ಮತ್ತೆ ತಿಂಡಿ ತಿನ್ಸಿನ ಕತೆ ಬಿಡಿ, ಮಾಮೂಲಾಗಿ ತಿಂಡಿ ಇಪ್ಪದೆಲ್ಲ ಹುರುಳಿ ಬೇಸೋದಿರತ್ತೆ, ಗೆಣಗ್ ಬೇಸೋದಿರತ್ತೆ, ಆಮೇಲೆ ಇಡ್ಲಿ ಇಡ್ಲಿ ಮಾಮೂಲು ದೋಸೆ ಗೀಸೆ ಎಲ್ಲ ಇಪ್ಪದೆ, ಹಪ್ಪಳ ಎಲ್ಲ ಮಸ್ತ್ ಸ್ಟಾಕ್ ಇರುತ್ತೆ, ಏಪ್ರಿಲ್ ಮೇ ಶುರು ಆಗ್ತದೆ, ಗೆಣಗಿನ ಹಪ್ಪಳೆ ಬೇರೆ, ಹಲಸಿನ ಹಪ್ಪಳೆ ಬೇರೆ,
0: ಆಮೇಲೆ
1: ಹಪ್ಪಳೆ ಬೇರೆ, ಸಂಡಿಗೆ ಬೇರೆ, ಅದಕ್ಕೆ ಒಂದು ಏನು ಅದೊಂದು ಫ್ಯಾಕ್ಟ್ರಿ ಕಣೆ ಬೆಳಗ್ಗೆ ಮುಚ್ಚ ಎತ್ಕೊಂಡು ಎಷ್ಟು ಜನ ಸಂಭ್ರಮವೇ ಬೇರೆ, ಎಷ್ಟು ಜನ ಇಡೀ ಮನೆಯವರೆಲ್ಲ ಓಡಾಡೋದು, ನೀರು ಕಾಸೋದು, ಅದ್ರ ತಟ್ಟಿ ಇಡೋದು ಅದ್ರ ಮೇಲೆ, ಅದಕ್ಕೆ ಈಗ ಅದಕ್ಕೆ ಬೇರೆಂತ ಹೆಸರಿತ್ತಪ್ಪ ಎತ್ತರ ಅಕ್ಕಿ ಹಪ್ಪಳದ ಇದಕ್ಕೆ ಎಂತ ಮರ್ತೋಯ್ತು ಕಣೆ ಸರ್, ಅಕ್ಕಿ ಹಪ್ಪಳ ಅದನ್ನ ಹಸಿಗೆ ತುಂಬ ರುಚಿ, ಅದು ಬಹಳ ಬೇಕು, ಉಪ್ಪಿನಕಾಯಿ ರಸ ಹಾಕಿ ತಿಂಬುದೊಂದು ಕ್ರಮ ಇತ್ತು, ಬಹಳ ರುಚಿ, ಬ್ರಾಹ್ಮಣರಲ್ಲಿ ಬಹಳ ಇದು ಹೆಚ್ಚು, ಅದಕ್ಕೆ
0: ಅದು ಟೇಸ್ಟ್ ಬೇರೆ,
1: ತುಂಬಾ ರುಚಿ ಅಕ್ಕಿ ಹಪ್ಪಳ ಗೆಣ್ ಇದೆಲ್ಲ ಹಪ್ಪಳ ಮಾಡಿ ಸ್ಟಾಕ್ ಅದನ್ನ ಅದಕ್ಕೆ ಹಚ್ಚಿ ಮಾಡುದ ಮಳೆಗಾಲದಲ್ಲಿ, ಪ್ರಿಫರೆನ್ಸ್ ಗೆಣಗಿನ ಹಪ್ಪಳ ಸ್ವಲ್ಪ ಸಿಹಿ ಇರತ್ತೆ, ಅಕ್ಕಿ ಹಪ್ಪಳ ಹೊರದ್ರೆ ಮತ್ತೆ ಎಣ್ಣೆ ಹಾಕಿ

0: ಆದ್ರೆ ಅದು ನಾಲ್ಕು ಪಟ್ಟು ದೊಡ್ಡದಾಗ್ತದೆ, ಅದ್ರ ರುಚಿಯೇ ಬೇರೆ. ತೆಂಗಿನೆಣ್ಣೆ ಹೋಗಿಕ್ಕೆ ಕೆಪ್ಪಳೆ ತಿನ್ಕ, ಈಗ ತೆಂಗಿನೆಣ್ಣೆ ಇಲ್ಲ ಕೆಪ್ಪಳೂ ಇಲ್ಲ ಬಿಡಿ.
1: ಕರೆಕ್ಟ್.
0: ಆ ಕಾಲ ಒಂದಿತ್ತು, ದಿವ್ಯತಾನ ಆಗಿತ್ತು ಅಂತಾರಲ್ಲ, ಆ ನಮೂನಿ ಅಪ್ಪಾರ ಬೇರೆ ಬೇರೆ ಇತ್ತು. ಮತ್ತೆ ಈ ಅದ್ರ ಮೇಲೆ ಈ ಹೊಸ ಹೊಸತೆಲ್ಲ ಮಾಡ್ತಾರೆ. ದಾಸನ್ ಸೊಪ್ಪನ್ ಕೇಂದ್ರ ಪುಕ್ಸ್ ಹಾಕಿ ನೀವು
1: ದಾಸವಾಳ ಹೂವಿನ ಸೊಪ್ಪ,
0: ಅದು ಯಾವ ದಾಸನ ಅಲ್ಲ, ಬಿಳಿ ದಾಸವಾಳವೇ ಆಯ್ತು. ಬಿಳಿ ದಾಸನ ಅಪ್ಪಿನ ಸೊಪ್ಪಿನ ಕಡುಬು ಮಾಡ್ತಾರ, ರುಚಿ ಹೊತ್ಕೊಂಡ್
1: ದ್ವಾಸಿ
0: ಅದ್ರ ದ್ವಾಸಿ ಮಾಡ್ತಾರೆ, ಕಡುಬು ಮಾಡ್ತಾರೆ, ತುಪ್ಪ ಅಥವಾ ಮನಿಂದ ಏನೇನ್ ತುಪ್ಪ, ಮನಿಂದೆಲ್ಲ ಏನೇನ್ ತುಪ್ಪ ಗಣಿ ಅದು ಹಾಕೊಂಡು, ಅಥವಾ ತೆಂಗಿನಣ್ಣೆ ಒಳ್ಳೆ ತೆಂಗಿನಣ್ಣೆ ಹಾಕೊಂಡು ತಿಂಬ ಬಹಳ ಲಾಯ್ಕ ಕಣ. ನಾನು ಅಕ್ಕಿ ಹಪ್ಪಳ ನೆನಪಾಯ್ತು, ದೊಡ್ಡ ಅಂತ ಅದಕ್ಕೆ
1: ದೊಡ್ಡ,
0: ಅದು ಆ ರುಚಿಯೇ ಬೇರೆ. ಇದೆಲ್ಲ ಇದೆಲ್ಲ ಆಗಲಿ ಸಿಕ್ಕೋದು ಮಳೆಗಾಲ ಮಾಡಿ ತಿಂಬಕಲ್ಲ, ಆಷಾಢಿಗೆ ಅಂತೂ ಬೇಕಾಗ್ತದೆ. ಮತ್ತೆ ಇತ್ತ ಕೆಲಸ ಇಲ್ಲ, ಸಾಧಾರಣ ಬ್ಯಾಸಿ ತಿಂಗ ಅಕ್ಕೇರಿ ಆಷಾಢಿ ಬಪ್ಪಲರು ಹುಟ್ಟಿ ಹುಟ್ಟಿ ಸಾಗೋಳಿ ನಟ್ಟಿ ಅಂದಾಳೆ, ಅದೇ ಗಡಿಬಿಡಿ ಆಯ್ತು. ಅದೇ ಬಿಟ್ಟು ಬೇರೆ ಎಂತ ಯೋಚನೆ ಇಲ್ಲ, ಯಾಕಂದ್ರೆ ಇಡೀ ವರ್ಷಕ್ಕೆ ಇರುವುದು ಒಂದು ಮಳೆಗಾಲ ಬಪ್ಪದು, ಇಡೀ ವರ್ಷಕ್ಕೆ ಬೇಕಾಗ್ತದೆ ಭತ್ತ ಬೇಯಿಸಿ ನಮ್ಮ ಇಡೀ ವರ್ಷಕ್ಕೆ ಹೊಟ್ಟೆ ತುಂಬ ಬೇಕಾಗುವುದು ಬೆಳೆದೇ ಅದು ಒಂದ್ರಾಗ ನಟ್ಟಿಗಿಟ್ಟು ಪರ್ಫೆಕ್ಟ್ ಆಗಿ ಒಳ್ಳೆ ಸಾಗುವಳಿ ಆಯ್ತಾ, ಅದಕ್ಕಿಂತ ದೊಡ್ಡದ ಯಾವ್ದು ಅಂತ ಹೇಳ್ತಾರೆ
1: ಲಾಟ್ರಿ
0: ಮತ್ತೊಂದಿಲ್ಲ, ಒಳ್ಳೆ ಸಾಗುವಳಿ ಲಾಯ್ಕ ಅದ್ರ ಸಾಗ ಅಷ್ಟೇ ತುಂಬಾ ಬೆಳಿಗ್ಗೆ.
1: ಮತ್ತೆ ಆಷಾಢ ತಿಂಗಳ ಮಳೆ ಬಪ್ಪುದಂದ್ರೆ ಮಳೆ
0: ಇವತ್ತಿನ ಮಳೆ ಈಗ ಅದ್ರಂಗೆ ಮಳೆ ಫಸ್ಟ್ ಭರಣಿ ಕೃತಿಕ ಭರಣಿ ಮಳೆ ಬಂದ್ರೆ ಸ್ವಲ್ಪ ಭರಣಿ ಮತ್ತೆ ಕೃತಿಕ ಕಾಯಕ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಕಾದ್ರೆ ಮಣ್ಣು ಸಿಕ್ಕಾಪಟ್ಟೆ ಅಂದ್ರೆ ಆಗ ಭಯಂಕರ ಬಿಸಿ ಶಾಖ ಹೆಚ್ಚು ಸೂರ್ಯಂಗೆ ಅದು ಕಾದ್ರೆ ಭರಣಿ ಮತ್ತೆ ಕೃತಿಕ ಕಾಯ್ಬೇಕಂತೆ, ಕಾದ್ರೆ ನಂತರ ಮಳೆ ಬಂದ್ರೆ ಆ ಮಣ್ಣು ಒಳ್ಳೆ ಫಲವತ್ತ ಅಂತ ಹೇಳ್ತಾರೆ, ಕೃತಿಕ ಕಾಯ್ಬೇಕಂತ ಹೇಳ್ತಾರೆ. ಮತ್ತೆ ಕೃತಿಕ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ, ರೋಹಿಣಿ ಮಳೆಗೆ ದೋಣಿ ಹಾಕೋದಂದ್ರೆ ಹೊಳೆಗಳಿಗೆಲ್ಲ, ಮತ್ತೆ ಅಗಿ ಹಾಕುದು ಸರಣ ಕೃತಿಕ ಮಳೆ ಬಂದಗಳಿಗೆ ಬೀಜ ಹಾಕಿ ನೀರ್ ಹಾಕಿ ಅಗಿ ಚೆಲ್ತಾರೆ. ನೀವು ನಂಬಲಿಕ್ಕಿಲ್ಲ, ಮೇಗೆಲ್ಲ ಅಗಿ ಹಾಕಿ ಮೇ ಹತ್ರವಾದಿ ಅಗಿ ಅಂತ ಹೇಳ್ತಾರೆ, ಅದಕ್ಕೆ ಹತ್ರವಾದಿ ಅಂತ ಒಂದು ಇದೇ ಇತ್ತು ಕೆಲವರು, ಅದನ್ನ ಹತ್ರವಾದಿ ಅದು ಬಹಳ ಶ್ರೇಷ್ಠ. ಆ ದಿನ ಅಗಿ ಹಾಕ್ರೆ ಅದು ಬಹುಶಃ ಹಗ್ಗಿನ ತಿಂಗಳ ಹತ್ತಿಗೆ ಏನೋ ಹಾಕೋದು, ಹಗ್ಗ ಬೆಸೋದು ಹಗ್ಗಿನ ತಿಂಗಳ ಹತ್ತಕ್ಕೆ ಸಂಕ್ರಾಂತಿ ಹತ್ತನೇ ದಿವಸಕ್ಕೆ ಅಗಿ ಹಾಕ್ತದೆ ಅದು ಸರಣ ಇಪ್ಪತ್ತೆಂಟು ದಿನಕ್ಕೆ ಕೀಳಕ್ಕೆ, ಕೊಣ ಬೇರೆ ಒಳಗೆ ಬೇರೆ ಅಂದ್ರೆ ಮುಂಬೆಳಸ ಮತ್ತೆ ಹಿಂಬೆಳಸ ಅಂದ್ ಎರಡು ಇತ್ತಾರ, ಮುಂಬೆಳಸ ನಾಲ್ಕೇ ತಿಂಗಳು ಒಳಗೆ ಬೆಳೀತು, ಒಳಗೆ ಇತ್ಯಾದಿ ಎಲ್ಲ ಇತ್ತು ಜೀರ್ಸಲ ಇದೆಲ್ಲ ತಡ ಆಗೋದು, ಅದು ಮತ್ತೊಂದು ತಿಂಗಳು ಹೆಚ್ಚು ಬೆಳಿಗ್ಗೆ. ಅದಕ್ಕೆ ಕೆಲವ ಬೆಟ್ಟಗೆದ್ದಿಗೆಲ್ಲ ಮುಂಬೆಳಸ ಹಾಕ್ತಾರೆ, ಬೈಲ್ಗೆದ್ದಿಗೆಲ್ಲ ಹಿಂಬೆಳಸ, ಯಾಕಂದ್ರೆ ನೀರು ಇಳಿದೆಲ್ಲ ಕೊಯ್ಯು ಕತ್ಲೆ. ಈ ರೀತಿಯಲ್ಲಿ ಆ ರೀತಿಯಲ್ಲಿ ಮುಂಬೆಳಸ ಹಿಂಬೆಳಸ ಎರಡು ಸಾಗುವಳಿ ಮಾಡ್ಕೊಂಡು ಅದೆಲ್ಲ ಆಗ್ತ. ಆಮೇಲೆ ರೋಹಿಣಿ ಮಗೆ ಬಂದ್ರೆ ಮಳೆ ಬಂದಾಗಲೇ ದೋಣಿ ಹಾಕ್ತಾರೆ ಅಂತ ಹೇಳ್ತಾರೆ, ಅಶ್ವಿನಿ ಭರಣಿ ರೋಹಿಣಿ ಕೃತಿಕ ಕಾಯಕ ಬಗಶಿರ ಆಗಳಿಗೆ ನಟ್ಟಿಲ್ಲ ಯಾವಾದ ನಟ್ಟಿ ಆಗುವಂತ ಕಾಲ ಅದು. ಅದೇ ರೀತಿ ಮತ್ ಪ್ರತಿ ಮಳೆಗೂ ಒಂದೊಂದು ಇದೇ ಗಾದೆ ಇರತ್ತೆ. ಈಗ ಅಶ್ಲೇಷ ಅಂತಾರೆ ಗಣೆ, ಇಷ್ಟು ಮಳೆ ಬಪ್ಪಕಾಗಲ್ಲ, ಇದು ಅಶ್ಲೇಷ ಮಳೆಗಿಂತ ಬಿಸಿಲೇ ಲೇಷ ಅಂತಾರೆ.
1: ಓಕೆ, ಅದು ನಮ್ದು ಮೊದ್ಲು ಬರ್ಕಿದ ಮಳೆ ಯಾವ್ದು ಬರ್ಲಲ್ಲ ಸಮ
0: ಬರ್ಲಿಲ್ಲ. ಭರಣಿ ಕೃತಿಕ ರೋಹಿಣಿ ಮೃಗಶಿರ ಪುನರ್ವಸು ಪುನರ್ವಸು ಒಳ್ಳೆ ಮಳೆ ಅದು, ಅದು ಸಾಕಷ್ಟು ಬರ್ಲಿಲ್ಲ. ಪುಷ್ಯ ಲಾಯಕ್ ಬಂತು ಈ ವರ್ಷ, ತೊಂದರೆ ಇಲ್ಲ, ಆದ್ರೆ ಕೆಲವು ಸತ್ಯ ಬರ್ತಿಲ್ಲ. ಈ ರೀತಿ ಪ್ರತಿ ನಕ್ಷತ್ರ ಮಳೆಗೆ ಹದಿನಾಲ್ಕು ದಿವಸ ನಕ್ಷತ್ರ ಮಳೆ, ಪ್ರತಿ ನಕ್ಷತ್ರಕ್ಕೆ ಬದಲಾವಣೆ ಆಗ್ತು ಗೊತ್ತಾಗ್ತದೆ, ಯಾಕಂತ ಹೇಳಿ ಗುಡುಗು ಬರ್ತಾ ಇರೋದು ಪ್ರತಿ ನಕ್ಷತ್ರ ಬದಲಾವಣೆ ಆಗುವಾಗ ಗುಡುಗು ಆ ಮಳೆ ಸ್ಟೈಲೇ ಬೇರೆ ಇರುತ್ತೆ. ಮತ್ತೊಂದು ಬಿಡ್ಕಟ್ಟು ಹಿಡುವುದೊಂದು ಎರಡು ಇರುತ್ತೆ,
1: ಬಿಡ್ಕಟ್ ಹಿಡುವುದು ಕರೆಕ್ಟ್.
0: ಅಂದ್ರೆ ಕೆಲವು ಸತಿ ಕೆಲವು ಮಳೆ ಪ್ರಾರಂಭ ಬತ್ತ ಮಧ್ಯ ಕೈ ಕೊಡುತ್ತೆ, ಆಮೇಲೆ ಬಿಡ್ಕಟ್ಟ ಮತ್ ನಾಲ್ಕು ಮಳೆ ಬಂದವತ್.
1: ಅಲ್ಲ ಲೆಕ್ಕಾಚಾರ ಹೆಂಗೆ ಪ್ರತಿ ಹದಿನಾಲ್ಕು ದಿನಕ್ಕೆ?
0: ಮೂರುವರೆ ಹದಿನಾಲ್ಕು, 27 ನಕ್ಷತ್ರ ಅಲ್ಲ, ಪ್ರತಿ ಒಂದು 27 165 ಗುಣಿಸಿ 27 ಅಂದ್ರೆ 13 ಚಿಲ್ರೆ, 13 ಚಿಲ್ರೆ ಬರ್ತದೆ ಒಂದೊಂದು ನಕ್ಷತ್ರ, 13 ಜನ ಚಿಲ್ರೆ ಇರುತ್ತೆ. ನಕ್ಷತ್ರಕ್ಕೂ ಸಾಧಾರಣ ಯಾವುದೇ ಒಂದು ಬದಲಾವಣೆ ಆಗ್ತದೆ, ಅದಕ್ಕೆ ಸರಿಯಾದಂತ ಒಂದು ಅದರದ ಲಕ್ಷಣ ತೋರಿಸಿಯೇ ಹೋಗುತ್ತ ಪ್ರತಿ ನಕ್ಷತ್ರ ಆ ಮಳೆ ಬಂದಾಗ.
1: ಓಕೆ,
0: ಮಳೆ ಲೆಕ್ಕದ ಪ್ರಕಾರ ಇದು ಮಾಡಿ ಸಾಗುವಳಿ ಮಾಡ್ತಾ ಇದ್ರು ಕೆಲವರು. ಇದಾದ ನಂತರ ಕಾತದೆ ಆದ ನಂತರ ಇದು ಬರ್ತದೆ ಸುಗ್ಗಿ ಬರ್ತದೆ, ಅದಕ್ಕೋಸ್ಕರ ಕೆಲವರು ಬೇಗದ ಇದು ಹಾಕ್ತಾರೆ, ಮುಂಬೆಳಸಾಗೆಲ್ಲ ಹಾಕ್ತಾರೆ. ಈಗೆಲ್ಲ ಇದೇ ಭತ್ತವೇ ಬೇರೆ ಬೇರೆ ಐತಿ, ಈಗ ಮೊದಲು ಭತ್ತಗಳಿಲ್ಲ, ಮೊದಲು ಹೊಳಗೆ ಇತ್ತು, ಕಣುವ ಇದ್ದ ಜೀರಸಲ ಇತ್ತು, ಮತ್ತೊಂದು ಬೇರೆ ಬೇರೆ ಇತ್ತು.
1: ಈಗ ತಳಿಗಳೇ ಬೇರೆ ಅಲ್ಲ,
0: ಈಗ PTB9 ಇನ್ನೊಂದು ಮತ್ತೊಂದು ಬಂದು, ಈಗ ಇರುವ ತಳಿಗಳಂದ್ರೆ
1: MO4
0: ಅಂತ ಹೇಳ್ತಾರೆ, ತುಂಬಾ ಲಾಯಕ್ ಇದಾಗ್ತದೆ. ಮತ್ತೆ ಯಾವ್ದು ಕಡೆ ಇದು ಬತ್ತಲ್ಲ ಅಂತ ಸಾಗುವಳಿ ಲಾಯಕ್ ಬತ್ತ ಗಿಡ್ಡ ಇದು.
1: ಮೊದಲು ಜಯ ಜ್ಯೋತಿ ಫಲ್ಗುಣಿ ಅದೆಲ್ಲ ಇತ್ತಲ್ಲ,
0: ಫಲ್ಗುಣ ಅಂದ್ರೆ ಒಳ್ಳೆ ಸಾಗುವಳಿ ಬರೋದು, ಬಟ್ ಅದು ಇದು ತೂಕ ಇಲ್ಲ ಮತ್ತ ಕಾಯಿಲೆ ಫುಟ್ ಅಪ್ಪದ ಹೆಚ್ಚದು,
1: ಬಟ್ ಅದ್ರ ಭತ್ತ ಲಾಯ್ಕಲ್ಲ,
0: ಭತ್ತ ಅಂದ್ರೆ ಒಳ್ಳೆ ಇಳುವರಿ, ಫಲ್ಗುಣ ಸಿಕ್ಕಾಪಟ್ಟೆ ಇಳುವರಿ, ಆದ್ರೆ ಅದಕ್ಕೆ ಕಾಯಿಲೆ ಹೆಚ್ಚು ಹುಟ್ಟು ಹೆಚ್ಚು ಒಳ್ಳೆ ಇಳುವರಿ. ಮತ್ತ ಹಾಗಂದ್ರೆ ಹುಲ್ಲಿನ ಬಗ್ಗೆ ಬಹಳ ಕಾಳಜಿ ಇತ್ತು ಒಂದ್ ಕಾಲ ಆ ಕಾಲದಲ್ಲಿ.
1: ದನ ಐತಲ್ಲ ಮನೆ,
0: ಗಂಟಿಗಳ ಹೋರಿ ಎಮ್ಮೆ ಎಲ್ಲ ಇತ್ತು. ಈಗ ಹೋರಿ ಇಲ್ಲ ಎಮ್ಮೆ ಇಲ್ಲ, ಗಂಟೆ ದನ ಮಾತ್ರ ಅಲ್ಲೊಂದ್ ಇಲ್ಲೊಂದು ಕಾಂಬ ಸಿಕ್ಕತ್ತೆ. ಹೋರಿಗಳು ಹುಡ್ಕೊಳೋರು ಸಿಕ್ಕುವುದಿಲ್ಲ ಈಗ, ಇವ್ರು ಅದ್ರ ಬಂದು ಟಿಲ್ಲರ್ ಬಂದಿತ್ತು. ಎಂತ ಮಾಡೋಕತ್ತ ಮತ್ತೆ ತಿಂಡಿ ಆಸಡಿ ಬಗ್ಗೆ ಅದ್ರ
1: ಮತ್ತೆ ಈ ಮಳೆ ಜೋರ್ ಬದತ್ತಲ್ಲ, ತೊಡು ಜಾಸ್ತಿ,
0: ತೊಡು ಜಾಸ್ತಿ
1: ಮನೆ ಒಳಗೆ ಇಪ್ಪದ ತೊಡು
0: ಇಲ್ಲ ಯಾರೆ ಇಲ್ಲ. ಮತ್ತೆ ಎಂತದ್ದು ಇಟ್ಟೊತ್ತೈತಿ ತಿಂಡಿ ಎಲ್ಲಿ ಬತ್ತಂದ್ರೆ ಅದನ್ನ ಕಾಯ್ತಾ ಹೋಗ್ಬಿಟ್ಟು ಬೇರೆ ಅಂತ ಇಲ್ಲ. ನಾವು ಆಸಡಿ ಹಬ್ಬ ಹ್ಯಾಂಗ ಹುಟ್ಟತಂಬದಕ್ಕೆ ಒಂದು ನಮ್ಮಲ್ಲಿ ಒಂದು ಯಾರು ನಂಬ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ನಟ್ಟಿ ಎಲ್ಲ ಆಯ್ತು, ಕಾರ್ ತಿಂಗಳಾಯ್ತು, ಆಸಡಿ ಬಂತು, ಆನಂತರ ಕಳಿ ಹಾಕೋದು ಬಂತು, ಕಳಿ ಆಯ್ತು, ಕಳೆ ಅದು ಕೂಡ ಒಂದು ಸ್ವಲ್ಪ ಏನಾರು ಸಿಗ್ತಾ ಇತ್ತು ಮನೆ ಬದಿ ಬಂದ್ರೆ ಕಾರ್ಮಿಕರೆಲ್ಲ ಬಂದವ್ರಿಗೆ ಅಲ್ಲಿ ಊಟಕ್ಕೆ ಇಟ್ಟಕ್ಕೆ ಏನಾರು ಸಿಗ್ತಿತ್ತು. ನಂತರ ಅವರಿಗೆ ನಮ್ಗಿಂತ ನಮಗೂ ಅಷ್ಟೇ, ಮನೆಯಲ್ಲಿ ಸಾಗೋಳಿದಾರರಿಗೂ ಅಷ್ಟೇ, ಮತ್ತೆ ಕಾರ್ಮಿಕ ನಮ್ ಕೆಲಸ ಬರುವಂತ ಕಾರ್ಮಿಕರು ಕೂಡ ಕಷ್ಟ ಶುರು ಆಗ್ತದೆ. ಹೌದು, ಊಟ ತಿಂಡಿ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಅವ್ರಿಗೆ. ಆ ಸಂದರ್ಭದಂಗೆ ಒಂದು ಸಣ್ಣದ ಆದ್ಗತಿ ಇತ್ತು ನಮ್ಮಲ್ಲಿ. ಆದ್ಗತಿ ಅಂದ್ರೆ ಹಿಂದಿನ ಯಾರು ಹೇಳಿ ಎಲ್ಲಿ ಹುಟ್ಟತೋ ಎಷ್ಟು ಸತ್ಯೋ ಸುಳ್ಳು ಅಂತ ಗೊತ್ತಿಲ್ಲ. ಮನೆ ಹಳೆಯರೊಬ್ರು ಯಜಮಾನ್ರ ಸೀದ ಕೋಡಿಕೋಲ್ ಹಿಡ್ಕೊಂಡು ಮಳೆ ಬತ್ತೆ ಪತ್ತೆ ನಿಧಾನ ಗದ್ದಿ ಬದಿ ಹೋರಿ ಗದ್ದಿ ಬದಿ ಹೋಗಿ ಹಾಗೆ ಕಾರ್ಮಿಕರ ಅದೊಂದು ಕೊಲೋನಿ ಇರುತ್ತಲ್ಲ, ಪ್ರತಿ ಮನೆಗೂ ಜಮೀನ್ದಾರರ ಮನೆಗೂ ಒಂದು ಕಾರ್ಮಿಕರ ಕೊಲೋನಿ ಇರುತ್ತೆ. ಯಾವುದೋ ಒಂದು ವರ್ಗದವ್ರು ಕಂಟಿನ್ಯೂಸ್ ಒಂದೇ ವರ್ಗದವ್ರು ಇರ್ತಿದ್ರು. ಅವ್ರ ಮನೆ ಬದಿ ಮೇಲೆ ಹೊತ್ತೆ ಇಪ್ಪತ್ತಿಗೆ ಒಂದ್ ಮನೆ ಬಂದ್ರೆ ಗೋಣ ಗೋಣ ಗೋಣ ಮಾತಾಡತ್ಕೆ ಅಂತ ಒಳೆಯರಲ್ಲೇ ನಿತ್ಕೊಂಡ್ರು. ಇದು ಎಂತ ಮಾತಾಡ್ತಿರ್ ಕಂಬ ಒಳಗಂತ ಎಂಬತ್ತಿಗೆ ಅಲ್ಲ ತಿಂಬು ಕೊಂಬು ತಿಂಬಕ್ಕೆಲ್ಲ ಎಷ್ಟು ದಿವಸ ಆಯ್ತು, ಒಂದು ತಿಂಡಿ ಇಲ್ಲ, ಒಂದು ತೋಡ ಹತ್ತಂದ್ರೆ ಎಂತದೂ ಇಲ್ಲ, ಎಲ್ಲಾರು ಅಳಿ ಓಡ್ತಿರಲ್ಲ ಸತ್ತೀರ, ಒಂದು ಬಜ್ಜಾರು ಮಾಡ್ತಿದ್ರೇನೋ ಅದ್ರಗವ್ರು ಒಂದು ಉಳ್ಳಕ್ಕಿತ್ತ ಕಾಂತ ಅಂತ ಹೇಳ್ರು. ಈಗ ಯಜಮಾನರಿಗೆ ನಾ ಎಲ್ಲ ಹೋಗಿ ಮಕ್ಕಳು ನನ್ನ ಅಬ್ಬಿ ಸಾವು ಹರಿಸ್ತುವ ಅಂದೇಳಿ ಸಿಟ್ಟು ಬಂದು ಸೀದಾ ಮನೆ ಬಂದ್ರು. ಮನೆ ಬಂದು ಕರ್ದ ಪಾಪ ಕೆಲಸದವರಿಗೆಲ್ಲ ತಿಂದೆ ಅಲ್ಲ ಪಾಪ ತೋಡು ನಾಲ್ಗೆಲ್ಲ ದಪ್ಪ ಆಯ್ತಕ್ಕಂತ ಎಂತಾರ ಇದ್ ಮಾಡಕ್ ಇವತ್ತೊಂದು ಆಷಾಢಿ ಹಬ್ಬ ಅನ್ನೋದು ಒಂದು ಮಾಡಿಬಿಡಿ ಕರ್ದ ಅವರಿಗೆಲ್ಲ ಒಂದು ಸಮಾ ಉಮ್ಕಾಕಿ ಮಾಡೋದು. ಆಷಾಢಿ ಹಬ್ಬಕ್ಕೆ ಎಂತ ಮಾಡೋದು, ಒಂದು ಕೋಳಿ ಕಡುಬು ಕಾಯಲ್ಲ ಹಿಂಗ ಅಂತಾರ ಮಾಡಿ ಅವ್ರಿಗೆ ಒಂದು ಒಳ್ಳೆ ಊಟ ಹಾಕಿ ಅಂದಳೆ ಹೇಳ್ರಮ್ರು. ಅದರಿಂದ ಆಷಾಢಿ ಹಬ್ಬ ಹುಟ್ಟಿದಾಳೆ ಒಂದು ಪ್ರತೀತಿ ಹಬ್ಬ. ಅದು ಎಷ್ಟು ಸತ್ಯವಷ್ಟು ಒಳ್ಳೆ ಗೊತ್ತಿಲ್ಲ, ಆಲೋಚನೆ ಮಾಡಿಕೊಂಡ್ರೆ ಹೌದು ಅಮ್ಮಂಗಿತ್ತು. ಕಾರ್ಮಿಕ ಕೊಲನಿಗೆ ಈ ಕಾರ್ಮಿಕರಿಗೆ ಕೂಡ ತುಂಬಾ ಕಷ್ಟ. ಎಷ್ಟು ಎಲ್ಲಿವರೆ ಕಷ್ಟ ಅಂತ ಹೇಳಿದ್ರೆ ಇದು ನಾನು ಹೇಳೋದು ಒಂದು 50-100 ವರ್ಷ ಹಿಂದಿನ ಕತೆ ಹೇಳೋದು. ಕಾರಣ ನಮ್ಮನೇ ಕಟ್ಕೊಂಡ್ರೆ ಅಥವಾ ನಮ್ಮನೆ ಆಸ್ಪಾಸ್ ಊರಂಗೆ ಎಲ್ಲ ಹಾಗೆ ಸ್ವಲ್ಪ ದೊಡ್ಡದಂತ ಹಿಕ್ಕಾಬಿಟ್ಟು ಸಾಗೋಳಿ ಇದ್ದಾರೆಲ್ಲ ಗಣಸರಿಗೆಲ್ಲ ಬೇರೆ ಉದ್ಯೋಗ ಇಲ್ಲ. ಈಗಿನ ಕಣಗೆ ಉದ್ಯೋಗ ಸಿಗ್ತಿರ್ಲಿಲ್ಲ. ಅವ್ರಿಗೆ ಉದ್ಯೋಗ ಏನಂತ ಹೇಳಿದ್ರೆ ಸೇರಿಗಾರಿಕೆ. ಅವ್ರಿಗೆ ಗಟ್ಟಕ್ಕೆ ಗಟ್ಟದ ಆಳ ಕರ್ಕೊಂಡು ಹೋಗುವಂತದ್ದು ಒಂದು ಅಭ್ಯಾಸ. ಸ್ವಲ್ಪ ಗಟ್ಟಿದ್ದಾರೆಲ್ಲ ಎಲ್ಲರಿಗಂತ ಇಲ್ಲ. ಮೇಲೆ ಹತ್ರಗಳು ಆಗುಂಬೆಯಿಂದ ಶುರು ಆದ್ರೆ ತೀರ್ಥಹಳ್ಳಿ ಆಚೆಗೆ ಮೇಘರಳ್ಳಿ ಆರೂರು ತುಂಬಾ ಇತ್ತು ಊರುಗಳಲ್ಲಿ. ಶಿವಮೊಗ್ಗ ಎಲ್ಲರಿಗೆ ಎಲ್ಲರಿಗೆ ಅಂದ್ರೆ ಶಿವಮೊಗ್ಗದವರಿಗೂ ಆಳುಗಳನ್ನ ಹಾಕ್ತಿದ್ರು. ಅಲ್ಲೂ ಅಲ್ಲಿದು ಅಡಕೆ ತೋಟ ಮೇಯ್ನ್, ಅವ್ನು ಸ್ವಲ್ಪ ಭತ್ತದ ಗದ್ದೆ ಇರುತ್ತೆ ಅವರಿಗೆಲ್ಲ. ನಮ್ಮ ಪೈಕಿಯವರೇ ಬಹಳಷ್ಟು ಜನ ಇದ್ರೆ, ನಾವು ಮಾವಂದಿರ ನಮ್ಮ ಕಸಿನ್ಸ್ ಎಲ್ಲ ಕಲಿದಿದ್ದಾರೆಲ್ಲ. ಅಲ್ಪ ಸ್ವಲ್ಪ ಬತ್ತು, ಯಾಕೆ ಇವ್ರಿಗೆ ಲೆಕ್ಕಾಚಾರ ಮಾಡಿಗ ದುಡ್ಡೆಲ್ಲ ಕೊಡಬೇಕಲ್ಲ, ಅದಷ್ಟು ಲೆಕ್ಕಾಚಾರ ಬತ್ತತ್ತು. ಈ ಆಳ್ಕಾಳನ್ನೆಲ್ಲ ಕರ್ಕೊಂಡು ಗಟ್ಟಕ್ಕೆಲ್ಲ ಹೊತ್ತಿದ್ರು, ಅಲ್ಲಲ್ಲಿ ಹಾಕಿ ಅವ್ರಿಗೊಂದು ಕಾಲೋನಿ ಮಾಡಿ ಕೊಡ್ತಾರೆ. ಒಂದೇ ವರ್ಗದವ್ರು ಹೆಚ್ಚಿನವ್ರು ಅವ್ರು, ಯಾಕಂದ್ರೆ ಇಲ್ಲ ಅವ್ರ ಮನೆ ಹೆಂಗಸರೆಲ್ಲ ಊರಂಗಿರ್ತಿದ್ರೆ ಗಂಡಸರೆಲ್ಲ ಅಲ್ಲಿ ಕರ್ಕೊಂಡು ಅಲ್ಲಿ ಕೆಲಸಕ್ಕೆಲ್ಲ ಬಿಡ್ತಿದ್ರು. ಈ ಬಗ್ಗೆ ನೀವು ಕೆಲವೊಂದು ನಮ್ದು ಕಾನೂರು ಸುಬ್ಬೊಮ್ಮೆ ಹೆಗ್ಗೆಡ್ತಿಂಗು ಇದ್ರ ಒಂದು ಕೆಲವೊಂದು ಈ ವಿಚಾರಗಳೆಲ್ಲ ಬಂದಿತ್ತು ಅವ್ರ ಕುವೆಂಪು ಬರೋದ ಕಾದಂಬರಿ. ಕುವೆಂಪು ಅವ್ರ ಮನೆ ಬದಿಗೂ ಇಲ್ಲಿನ ಆಳುಗಳೇ ಇದ್ದಿತ್ತು ತಮ್ಮ ಈ ಬದಿಯವರೇ. ತಣೆಯು ಹಿಲಿಯಾಣ ಬೆಳವೆ ಆಚೆ ಮಡವಕ್ಕೆ ಈಚೆ ಹಾಲಾಡಿ ಎಲ್ಲ ಈ ಬದಿಯ ಬಹಳ ಜನ ಸೇರಿಗಾರರು ಇದ್ದಿರಲ್ಲ, ಅಲ್ಲೆಲ್ಲ ಹೋಗಿ ಅಲ್ಲಿ ಮತ್ತೆ ಇಲ್ಲಿ ಅಲ್ಲೇ ಇರ್ತಿದ್ರು. ಅವ್ರಿಗೆ ಮನೆ ಮಾಡಿಕೊಟ್ಟು ಅವ್ರಿಗೆ ಜಮೀನ್ದಾರ ಬ್ರಾಹ್ಮಣರು ಇರ್ಬೋದು ಗೌಡ್ರು ಇರ್ಬೋದು, ಇವರು ಸೇರಿಗಾರಿ ಒಂದು ಬೇರೆ ಒಂದು ಪ್ರತ್ಯೇಕ ಒಂದು ಬೈಠಾಕ್ ಇರ್ತಿತ್ತು. ಅವರಿಗೆ ಮತ್ತೆ ಅಲ್ಲಿ ಬೇಕಾದ ಸಂಬಳ ಅಡ್ವಾನ್ಸ್ ಕೊಟ್ಟು ಬರ್ತಿದ್ರು. ಮತ್ತೆ ಇವ್ರು ತಕೊಂಡು ದುಡ್ಡು ಬರ್ತಾ ಇದ್ರು ಇಲ್ಲಿ. ಈ ಕಾರ್ಮಿಕರು ಎಂತದ್ದು, ಅವ್ರ ಮನೆಗೆ ಎಲ್ಲರ ಮದಿಗಿದಿ ಆಯ್ತಂತಾರೆ, ಸೇರಿಗಾರ ಹತ್ರ ಸಾಲ ಮಾಡ್ರೆ ಅವನ್ ಜೀವನಾಡಿ ಅವನ್ ಸಾಲ ತೀರುವುದಿಲ್ಲ.
1: ಅದ್ಯಾಕೆ
0: ಹಂಗಂತ ಹೇಳಿ ಇವ್ರು ಕೊಡುದಿತ್ತಲ್ಲ, ಅದಕ್ಕೆ ಬಡ್ಡಿ ಹಾಕುದು ಹೆಂಗ ಹೇಳ್ರೆ,
1: ಚಕ್ರ ಬಡ್ಡಿ
0: ಒಟ್ಟಾರ ಹಾಕ್ತಾ ಇಕ್ಕಂಬ್ದು. ಯಾಕಂದ್ರೆ ಅವ ಮತ್ತೆ ತಪ್ಪಿ ಹಪ್ಪಕ್ಕ ಸಾಲ ತೀರುಕಾಗಂದು ಇವ್ರ ಉದ್ದೇಶ, ನಮ್ಗೆ ಕೈ ತಪ್ಪಿಗೆ ಹಪ್ಪಕ್ಕ ಆಳ ಅಂದಾಳೆ. ಮತ್ತೆ ಅದ್ರ ಮೇಲೆ ಆಳುಗಳನ್ನ ಕೊಳ್ಳುವುದು ಇಳುದು ಅದೆಲ್ಲ ಮುಸ್ತೆಲ್ಲ ಇರುತ್ತೆ ಬಿಡಿ. ಅದೆಲ್ಲ ಒಟ್ರಾಸಿ ಈ ಕಾರ್ಮಿಕರಿಗೆ ಇವ್ರು ಬಿಟ್ಟರೆ ಬೇರೆ ಗತಿಯಿಲ್ಲ. ಅವರು ಕೂಡ ಹಾಗೆ ಮದಿ ಮನ್ಕಲೆಲ್ಲ ಆಗುವಾಗ ಏನವ್ರ ಖರ್ಚು ದುಡ್ಡು ಬೇಕು, ಅವ್ರ ಹತ್ರ ದುಡ್ಡದ ಅಂತ ಇಪ್ಪದಲ್ಲ. ಈ ಒಡೆಯರ ಹತ್ರ ಅಥವಾ ಸೇರಿಗಾರ ಹತ್ರ ತಕೊಂಡು ಹೋಗಿ ಮದುವೆ ಮಾಡಿಸಿ ಸಾಲ ಮಾಡ್ಕೊಂಡು ಮತ್ತೆ ಅವ್ರ ಜೀವಮಾನ ಹೇಳಿ ಅಲ್ಲಿ ದುಡಿತಾ ಇಕ್ಕಣ. ಊರಂಗೆ ಇವ್ರು ಹೆಂಗ ಹೆಂಗಸರ ಮಕ್ಕಳು ಇಲ್ಲೇ ಇರ್ತಾರೆ ಊರ್ ಬದಿ ಹಿಂಗೆ. ಈ ರೀತಿದ ಒಂದು ಕಟ್ಟುಪಾಡ ಆಗಲಾಗಿತ್ತು. ಆಷಾಢ ತಿಂಗಳ ಇದಾಯ್ತು. ಮತ್ತೆ ಪುನಃ ನಂತರ ಬಿಡಿ ಆಷಾಢ ಅದನ್ನ ಸವಾಣಿ ಕನ್ಯೆ ಬತ್ತತ್ತು ನಡೀತಿತ್ತು. ಆಷಾಢಿಗೆ ಮಾತ್ರ ಕೆಲವೊಂದು ವಿಧಾನಗೆ ಹೊಸ ಹೊಸ ತಿಂಡಿ ತಿನಿಸೆಲ್ಲ ಬತ್ತತ್ತು. ಈ ಹೆಚ್ಚಿದೆಲ್ಲ ಗಿಡ ಮರಕ್ಕೆ ಇದಕ್ಕೆ ಸಸ್ಯ ಇದಕ್ಕೆ ಸಂಬಂಧಪಟ್ಟದ್ದು. ಕೆಸುವು ನಾನು ಆಗಲ್ ಹೇಳ್ದಂಗೆ ದಾಸನ ಮತ್ತೆ
1: ಕ್ಯಾನಿಗಂಡಿ
0: ಕ್ಯಾನಿಗಂಡಿ ಇತ್ತು. ಕ್ಯಾನಿಗಂಡಿ ಅಂಬಕ್ಕೆ ನೆನಪಾಯ್ತು ನನಗೆ. ಸಾಧಾರಣ ನನ್ನ ಪ್ರಾಯದ ನಾನು 41 ಹುಟ್ಟದ್ದು, ಸಾಧಾರಣ 51-52 ಸಮಯದಂಗೆ ಬಹಳ ಇದು ಬಂತೆ, ಆಹಾರದ ಕೊರತೆ, ಬರಗಾಲ ಬಂದಂಗ ಬಂತು. ಬರಗಾಲ ಬಂದಾಗ ಸರಿ ನೆನಪುಂಟು, ಬರಗಾಲ ಬಂದಾಗ ಆಹಾರಕ್ಕೆ ಎಷ್ಟು ತತ್ವರ ಅಂತ ಹೇಳ್ರೆ, ಇಲ್ಲಿ ನಮ್ ದೇಶದಂಗೆ ಅಕ್ಕಿ ಇರ್ಲಿಲ್ಲ. ನಂಗೆ ತಿಳಿದ ಮಟ್ಟ ರಂಗೂನಿಂದ ಅಕ್ಕಿ ಬರ್ತಾ ಇತ್ತು. ಅಲ್ಲಿ ರಂಗೂನ ಚಿಕ್ಕಪಡೆ ಬೆಳೆದ ಬರ್ಮದ್ದು ರಂಗೂನ ಅಕ್ಕಿ ಬಂದು ನಮ್ದು ಮನೆ ನಾನು ಹರಾಡಿಂಗ್ ಇದೆ ಮತ್ತೆ ಇಲ್ಲಿ ಹಣ ಕಮ್ಮಿ ಆದ್ದು ಹರಾಡಿಂಗ್ ಹುಟ್ಟಿ ಬೆಳೆದು ಹೆಚ್ಚಲ್ಲ ಹಂಗಾರ ಕಟ್ಟಿಗೆ ಬಂದರಿಗೆ ಇದ್ರ ಮಚ್ಚುವಂಗೆ ಅಕ್ಕಿ ಬಪ್ಪದ್
1: ಮಚ್ಚುವೆ ಅಂದ್ರೆ
0: ದೊಡ್ಡ ಈ ಮರ ಅಲ್ಲ ಇದ್ರಂಗೆ ನಡೆಯುವಂತ ಮಚ್ಚುವೆ ದೊಡ್ಡ ಹಡಗ ಅಲ್ಲ ಸಣ್ಣ ಹಡಗ ದೋಣಿ ದೊಡ್ಡ ದೋಣಿಗಳು ಈ ನಿಮ್ದು ಹಂಚಿನ ಕಾರ್ಖಾನೆ ಇದೆ ಹಂಚಲ್ಲಿ ಹೊಪ್ಪದಿತ್ತಲ್ಲ ಪೂರ ಅದೇ ಮಚ್ಚುವಂಗೆ ಹೊಪ್ಪದೆ ದೋಣಿ ತಕೊಂಡೆ ಅಲ್ಲ ತೀರ ಬದಿ ಬತ್ತಲ್ಲ ಅದ ಬಾಯ್ಪುರ ಅಂತ ಆಗಳ ಅಲ್ಲಿ ಡೀಪ್ ಇದ್ದಿತ್ತು ಅಲ್ಲಿ ಬತ್ತಿತ್ತೇನು ಅಲ್ಲಿ ಇಟ್ಕೊಂಡು ತುಂಬಿಸ್ಕೊಂಡು ಮಚ್ಚುವೆ ಸ್ವಲ್ಪ ನೋಡಿದೆ ಅದು ಅದು ಇದ್ರಂಗ ಹಾಗೆ ಇಟ್ಕೊಂಡು ಬಹಳ ಡೀಪ್ ಸೇಲ್ ಕೂಡ ಹೋಗೊಂಡು ಬೇರೆ ಬೇರೆ ಬೇರೆ ಕಡೆ ಹೊತ್ತಿತ್ತದ ಮಚ್ಚುವೆ ಇಲ್ಲಿಂದ ಬಾಂಬೆ ಬೊಂಬೈಗೆ ಹೋಗ್ತಾರೆ ಅದ್ರಂಗ ಮಚ್ಚುವಂಗೆ ಅಲ್ಲೆಲ್ಲ ಎಲ್ಲೆಲ್ಲ ಬಂದಿರ್ತ ಅಲ್ಲಿ ಪೂರ ಮಚ್ಚುವಿಗೆ ಇಲ್ಲಿಂದ ನಮ್ ಹತ್ತಿರ ಇಲ್ಲ ನಮ್ದಿದೆ ನಂತರ ಮಲ್ಪೆಂದು ಕೂಡ ಹೋಗ್ತೈತೆ ಅದಕ್ಕಿಂತ ಆ ಕಾಲದಂಗೆ ನಮ್ದು ಹಂಗಾರಕಟ್ಟೆ ಬಹಳ ಫೇಮಸ್ ಐತೆ
1: ಹೌದಾ ತುಂಬಾ ಫೇಮಸ್
0: ಹಂಗಾರಕಟ್ಟೆ ದೊಡ್ಡ ಬಂದ್ರ ಮತ್ತೆ ಅದು ಮಂಗಳೂರು ಮತ್ತೆ ಕಾರವಾರ ಎಲ್ಲ ಆದ್ಮೇಲೆ ಬಿದ್ದು ಹೋಯ್ತಿಲ್ಲ ಈ ಹಂಚುಗಳು ಪೂರ ಹೊತ್ತಿದ್ದ ಅದ್ರಂಗೆಲ್ಲ
1: ಹಂಗಾರಕಟ್ಟೆ ಬಂದರಿಂದ
0: ಹೌದು ಸಿಕ್ಕಾಪಟ್ಟೆ ಹೊತ್ತಿತ್ತಿಲ್ಲ
1: ನಮ್ಗ ಹತ್ರ ಮರೆ ತುಂಬಾ ಅದು
0: ನೀವು ಹೋಯ್ಲಲ್ಲ
1: ನಾವು ಹಾತಾ ಇರುತ್ತೆ
0: ಈಗ ತುಂಬಾ ಮತ್ ಪುನಃ ಡೆವಲಪ್ ಆತೈತಿ ಈಗ ಅಲ್ಲಿ
1: ಮತ್ ಬಂದರ ಅತ್ತ
0: ಅಲ್ಲ ಅದು ಅದರಿಂದ ಸ್ವಲ್ಪ ಚುರುಕು ಆತೈತಿ ಅದ್ರಂಗೆ
1: ಓಕೆ ಸೊ ಅಲ್ಲಿಗೆ ಬಂದು ಅದ್ರ ಮೂಲಕ ನಿಮ್ಗೆ ರಂಗೂನಿಂದ ಅಕ್ಕಿ ಬತ್ತ
0: ಅಕ್ಕಿ ಎಲ್ಲ ಬಂದ ರೈಲು ಇದು ಸ್ಟೇಷನ್ ಹಂಗೆ ಎಂತ ರೇಷನ್ ಕಾರ್ಡ್ ಈಗ ಇತ್ತಲ್ಲ ಹಂಗೆ ಈ ರೀತಿ ಎಲ್ಲ ಬೇರೆ ರೀತಿ ಚಿಮ್ಮಣ್ಣೆ ಅದು ರೇಷನ್ ಕೊಡುದು ಸಕ್ಕರೆ ರೇಷನ್ ಅಕ್ಕಿ ರೇಷನ್ ಮತ್ ಜೋಳ ಅಂತ ಬರ್ತಿತ್ತು ಆಗಳಿಗೆಲ್ಲ ಆಹಾರ ಇದು ಕಮ್ಮಿ ಅಲ್ಲ ಆಗಳಿಗೆ ನೀವು ಹೇಳಿದ್ ಕ್ಯಾನಿಗಂಡಿ ಒಳ್ಳೆ ಡಿಮಾಂಡ್ ಕ್ಯಾನಿಗಂಡಿ ಮತ್ತೆ ಹಣಿಬೆಂಡ ಹಣ್ಣು ಅದ್ಕೊಂಡಿರಿ ನೀವು ಹಣ್ಣ ಬೀಳತ್ತ
1: ಲೈಕ್ ಇರುತ್ತೆ
0: ಅದನ್ನ ತೇಗದು ಎಲ್ಲೋ ಕಲರ್ ಅದ್ರೊಳಗೆ ಒಂದು ಪಲ್ಪ್ ಕಣಂಗಿರೋದು ಅದನ್ನ ತಿನ್ಕೊಂಡು ಹೊಟ್ಟೆ ಹರ್ಕೊಂಡಿದ್ರು ಅವಸ್ಥೆ ಕಂಡ ಕ್ಯಾನಿಗಂಡಿ ಮಾತ್ರ ಭಯಂಕರ ತುರ್ಸುದು ಬಾಯಿ ತುರ್ಸು ಅದನ್ನ ಎಣಸ್ಕೊಂಡ್ರೆ ಇತ್ತೇ ಇಲ್ಲ ಕ್ಯಾನಿಗಂಡಿ ಬಾಯಿಗಿಂಡೋದು ಅದು ಇಂತಿಷ್ಟ ಅಂತ ಹೇಳೋ ಸಾಧ್ಯ ಇಲ್ಲ ಕ್ಯಾನಿಗಂಡಿ ಕೂಡ ಗುಡ್ಡಿ ತುಂಬಾ ಒಂದೇ ಒಂದು ಕ್ಯಾನಿಗಳೇ ಇಲ್ಲ ಅಷ್ಟೋರೆ ತಿಂತಿರ್ಲಿಲ್ಲ ಏನೆಲ್ಲ ಹೊರಗೆ ಹೊರಗೆ ಏನೆಲ್ಲ ಸಿಕ್ತಿತ್ತೋ ಅದನ್ನೆಲ್ಲ ತಿಂತಿತ್ತು ಆ ಕಾಲದಂಗೆ ಹಣ್ಣು ಹಂಪಲ ಎಲ್ಲ ಆಯ್ತು ಮತ್ತೆ ಹಲಸಿನ ಹಣ್ಣೆ ಒಳ್ಳೆ ಡಿಮಾಂಡ್ ಆ ಕಾಲದಂಗೆಲ್ಲ ಮತ್ತೆ ಆ ಮೂಡ್ಲೆ ಒಂದು ಹಲಸಿನ ಹಣ್ಣೆ ಮರ ಏನು ಸೋಲಪ್ಪ ಅಲ್ಲ ಎಷ್ಟೋ ತಿಕ್ಕೊಂಡ್ರೆ ಹಲಸಿನ ಹಣ್ಣೆ ಗುಡಿ ಹೋಗಿ ಬಂದು ತಿಂಬುದು ಹಲಸಿನ ಹಣ್ಣೆ ಮನೆ ಊಟಕ್ಕೆ ಬಂದು ತಿಂಬುದು ಹಲಸಿನ ಹಣ್ಣೆ ಸಾಯಂಕಾಲ ಬಂದು ತಿಂಬುದು ಹಲಸಿನ ಹಣ್ಣೆ ಬೇರೆ ಬೇರೆ ಇದು ಬಕ್ಕಿ ಎಂತ ಯಾವ್ಯಾವ ನಮ್ನಿ ಹಲಸಿನ ಹಣ್ಣು ಬಕ್ಕಿ ಏನು ಇಂಬ ಏನು ಚಂದ್ರ ಬಕ್ಕಿ ಅಂದ್ರೆ ಆ ಬಕ್ಕಿ ಅದೇ ಬೇರೆ ಬೇರೆ ಹೆಸರಲ್ಲಿ ಇತ್ತು ಬಕ್ಕಿ ಹಲಸಿನ ಮರಕ್ಕೆಲ್ಲ ಹಲಸಿನ ಹಣ್ಣು ಒಂದು ಇದು ಒಟ್ಟಾರೆ ಆಹಾರದ ಕೊರತೆ ನಾನು ಅಂತ ನಂಗೆ ಸರಿ ನೆನಪುಂಟು ಮತ್ತೊಂದಿತ್ತು ನಮ್ಮ ಕಡೆಯಲ್ಲಿ ಕಡದಾರಣೆ ನಾಳೆ ಒಂದು
1: ಹಂಗಂದ್ರೆ
0: ಮಳೆಗಾಲದಂಗೆ ಸಾಮಾನ್ಯ ವರ್ಗದಾರ ಸಣ್ಣ ಸೊಗಳಿದಾರ ಅವ್ರದೆಲ್ಲ ಏನಾಯ್ತು ಬೆಳೆದ್ಪುರ ಗೇಣಿ ಕೊಟ್ಟು ಕಾಲಿ ಆಯ್ತು ಆಸಡಿ ತಿಂತು ಕಾರ ಆಸಡಿ ಸ್ವಾಣಿ ತಿಂಗಳ ಬಪ್ಪತ್ತಿಗೆ ಮನೆ ಅಕ್ಕಿ ಖಾಲಿ ಕೂಲಿ ಇಲ್ಲ ಕೂಲಿ ಇದ್ರೆ ಕೂಲಿ ಹಿಂಗಾರ ಅಕ್ಕಿ ಸಿಕ್ತಿತ್ತು ಕೂಲಿ ಹೋಗಿಲ್ಲ ಉಪವಾಸ ಕಮ್ಕತ್ತ ಸೀದಾ ಒಡೆಯರ ಹತ್ರ ಬಂದ್ರ ಅಥವಾ ಯಾರೋ ಒಬ್ಬ ದನಿಗಳ ಹತ್ರ ಬಂದ್ರ ನೋಡಿ ಅಕ್ಕಿ ಕೊಡ್ತೀರ ಹಳಿ ಆಯ್ತು ಒಂದ್ ಮುಡಿ ಅಕ್ಕಿ ಕೊಡ್ತೇನೆ ಮೂರ್ ಮುಡಿ ಸಾಗೋಳಿ ಹರ್ಕೊಳ್ಳಿ ಮೂರ್ ಮುಡಿ ಭತ್ತ ಅಳೆಕನೇನ ಅಂತ
1: ಒಂದ್ ಮುಡಿಗೆ ಮೂರ್ ಮುಡಿ
0: ಭತ್ತ
1: ಭತ್ತ
0: ಕೆಲವರು ಹೆಚ್ಚು ಮಾಡ್ರಿ ಇದ್ರ ಕೆಲವೆಲ್ಲ ಈ ವರ್ಗದಲ್ಲಿ ಈಗ ನಮ್ಮವರೇ ಇಪ್ಪಿಗೆ ಸಾಕು ನಮ್ಮ ಪೈಕ್ಯರ್ ಇಪ್ಪ ನಮ್ಮ ಕುಟುಂಬದವ್ರ ಇಪ್ಪ ನಮ್ಮ ತೀರಾ ರಿಲೇಷನ್ಸ್ಗಳು ಇರ್ಬೋದು ಬಹಳಷ್ಟು ಜನ ನಾವು ಇದು ನಮ್ದಂತಲ್ಲ ಮೂಡ್ಲೈನ್ ಇರುವಂತ ಅನೇಕ ಮನೆಯಂಗೆ ಇದ್ದವರೆಲ್ಲ ಕಡಧಾರಣೆ ವ್ಯವಹಾರ ಮಾಡ್ತಿದ್ರು ಒಂದ್ ಮುಡಿ
1: ಕಡಧಾರಣೆ ಕಡಧಾರಣೆ
0: ಬಪ್ಪದ ಹಂಗ ಅಕ್ಕಿ ಮುಡಿ ಹತ್ಕೊಂಡವ್ರೆ ಕಾಂತ್ ನಾವು ತೋರತ್ ನಾವೆಲ್ಲ ಮನೆಗೆ ಕೂತ್ರೆ ಹಚ್ಚಿ ನಮ್ದು ಎದ್ರ ಮನೆಗೆ ಒಬ್ರು ಇದ್ರು ಅವ್ರ ಮನೆಗೆ ಅಕ್ಕಿ ಮುಡಿ ಹತ್ಕೊಂಡಪ್ಪ ತೋರತ್ ನಾವ್ ಹಂಚ್ಕಟ್ಟಂಗೆಲ್ಲ ಆಯ್ತು ಕಡೆಗೆ ಸಾಗುಳಿ ಆಯ್ತು ಕಾರ ಆಯ್ತು ಆಸಡಿ ಸವಣಿ ಕನ್ಯೆ ದಿವಾಳಿಗೆ ಕೊಯ್ಲಾಯ್ತು ಕೊಯ್ಲು ಅದ್ರ ಕೊಯ್ಲು ಎಲ್ಲ ರಾಶಿ ಹಾಕರು ಕೂಡ್ಲೆ ಇವ್ರು ಬಂದಾಯ್ತು ಗಾಡಿ ತಕೊಂಡು ಜನ ತಕೊಂಡು ಬಂದಾಯ್ತು ಚೀಲ ತಕೊಂಡು
1: ಗೇಣಿಯರ
0: ಗೇಣಿ ಅಲ್ಲ ಕಡದಾರಣಿ ಫಸ್ಟ್ ಗೇಣಿ ಕಡೆಗೆ ಗೇಣಿ ಮತ್ತಿತ್ತು ಅದ್ ಕೇಳ್ತ ಕಡೆಗೆ ಬಂದ ಅವರಿಗೆ ಒಂದ್ ಅದಕ್ಕೆ ಒಂದ್ ಒಂದ್ ಮುಡಿಗೆ ನಾಲ್ಕ ಮೂರ್ ಮುಡಿ ಭತ್ತ. ಅದೇನ್ ತೀರಾ ಸತ್ತ ತೀರಾ ಲಾಭ ಅಂತ ಹೇಳಿ ಬತ್ತಲ್ಲ. ಅದಕ್ಕೆ ಅದು ಮಾಡುವ ಎಷ್ಟು ಅದೇ ಮೂರ್ ಮುಡಿ ಭತ್ತಕ್ಕೆ ಒಂದೊಂದು ಮುಡಿ ಅಕ್ಕಿ ಹತ್ತಂತ ಲೆಕ್ಕ. ಸಾಧಾರಣ ಅಕ್ಕಿ ನಮ್ ಇದ್ರ ಪ್ರಕಾರ ಅಳತೆ ಪ್ರಕಾರ ಅರ್ಧ, ಬಟ್ ತೂಕದ ಪ್ರಕಾರ 60% ಬರ್ತದೆ ಇಳುವರಿ. 65 ಒಂದ್ ಕ್ವಿಂಟಲ್ ಭತ್ತಕ್ಕೆ ಒಂದ್ 60-65 ಒಂದ್ ನೂರ್ ಇದೆ, ಒಂದ್ ಕ್ವಿಂಟಲ್ 65 kg ಅಕ್ಕಿ ಬರ್ಬೋದು. ಬಟ್ ಇದಂಗಲ್ಲ, ಭತ್ತ ಒಂದ್ ಮುಡಿಗೆ ಅರ್ಧ ಮುಡಿ ಅಕ್ಕಿ ಹಾಕುದು.
1: ಓಕೆ,
0: ಆ ರೀತಿಯಲ್ಲಿ ಕಡೆಧಾರಣೆ ಕೂಡ ನಡೀತಾ ಇದೆ. ಗೇಣಿ ಪ್ರತ್ಯೇಕ, ಗೇಣಿ ಕೈದಾಯ್ತು ಬಿಡಿ, 77 ಟೆನೆಂಟ್ ಆಕ್ಟ್ ಬಂತು, ಕೈದಾಯ್ತು. ಅಷ್ಟೊಳಗೆ ಎಲ್ಲ ಬಿಡಿಸ್ಕೊಂಡ್ರೆ ಬಿಡಿಸ್ಕೊಂಡ್ರೆ ಗದ್ದಿನ ಬಹಳಷ್ಟು ಜನ ಮುಂದಾಲೋಚನೆ ಇದ್ದಾರಲ್ಲ, ಏನ್ ಮಾಡಿರ, ಬಹಳಷ್ಟು ಜಮೀನ್ದಾರ ತಮ್ಮ ಸಾಗುವಳಿನೆಲ್ಲ ಒಕ್ಕಲುಗಳನ್ನ ಬಿಡಿಸ್ಕೊಂಡಿ,
1: ಯಾರು ಬಿಡಿಸ್ಕೊಂಡ್ಲ ಅವರು ಕಳ್ಕೊಂಡ್ರು.
0: ಅಂದ್ರೆ ಹೆಚ್ಚು ಕಳ್ಕೊಂಡಾರ ಯಾರ, ಪಾಪ ಬೀರಾಮ್ರ ಬಗ್ಗೆ ಬ್ರಾಹ್ಮಣರ ಪಾಪ. ಅವರಿಗೆ ಸಾಗುವಳಿ ಮಾಡೋಕಾತ್ಲ ಅಂದ್ರೆ ಬ್ರಾಹ್ಮಣರ ಸಾಗುವಳಿ ಹೇಳಿಸ್ತಾರಲ್ಲ, ಕಷ್ಟ ಆಗ್ತ ಅವ್ರಿಗೆ ಹೋಗಿ ಹುಡುಕೊಂಡ ಪೂರ ಗೇಣಿ ಕೊಡೋದು. ಇನ್ ಕಲರ್ ಗೇಣಿ ಕೊಟ್ಕೊಂಡೆಲ್ಲ ಹೋಟ್ಲ್ ಗಿಟ್ಲ್ ಮಾಡ್ಕೊಂಡು ಹೊರಗೆ ಇದ್ರು. ಮತ್ತೆ ದೇವಸ್ಥಾನದ ಭೂಮಿಗಳು ತುಂಬಾ ಇತ್ತು, ಅದೆಲ್ಲ ಹೋಯ್ತು. ಅದು ಅಷ್ಟೋರಿಗೂ ಎಲ್ಲ ಕರೆಕ್ಟ್ ಗೇಣಿ ಗೇಣಿ ಅಷ್ಟು ಪರ್ಫೆಕ್ಟ್ ಬರ್ತಿತ್ತು. ಅಕಸ್ಮಾತ್ ಬಾರದಿದ್ರೆ ಬರು ವರ್ಷಕ್ಕೆ ಇದ್ ಮಾಡ್ರು, ಅದು ಸುಗ್ಗಿ ಹೆಂಗಾಯ್ತು ಇದ ಕಾತಿ ಹೆಂಗಾಯ್ತು ಸುಗ್ಗಿ ಹೆಂಗವರು ಹಾಕಿ ಅದನ್ನ ಇದ್ ಮಾಡ್ತಿದ್ರು.
1: ಕತ್ತಿ ಕಾಣಿ ಹೆಂಗಿತ್ತಂತ, ಆಷಾಢಿ ಹಬ್ಬದಿಂದ ಶುರುವಾದ ಕಡ್ದಾಣಿ ಗೇಣಿ ಇದೆಲ್ಲ ಬಂದು ಒಂದ್ಸಲ ನಮ್ಮ ಹಿರಿಯರು ಹೆಂಗಲ್ಲ ಬದುಕೀರ, ಇದು ನಮ್ಮವ್ರದೇ ಬದುಕು ಅಲ್ದಾ, ನಮ್ಮ ಅಜ್ಜದಿಕ್ಕಳ ಹೆಂಗ್ ಬದುಕಿದ್ರು ಅವ್ರದೇ ಬದುಕನ್ನ ನೀವು ಹೇಳಿ.
0: ರೂಢಿ ಆಯ್ತು, ರೂಢಿ ಆಯ್ಕೊಂಡಿದ್ವಿ, ಅದ್ ಬಿಟ್ಟು ನೀರಾವಿಲ್ಲ ಅಂತಾರಲ್ಲ,
1: ನೀರಾವಿಲ್ಲ
0: ನಮ್ಮನೆ ಅಪ್ಪ.
1: ಓಕೆ, ಈಗ ನಾವು ಇಷ್ಟೊತ್ತರಿಗೆ ಆಷಾಢಿ ಹಬ್ಬದ ಬಗ್ಗೆ ಮಾತಾಡಿದ್ವಿ, ಈಗ ನಾವು ಈ ಮನೆ ಒಳಗ್ ಸುಮಾರು ಪಾತ್ರ ಪಗಡಿಗಳೆಲ್ಲ ಇರುತ್ತಲ್ಲ, ಅದಕ್ಕೆ ನಮ್ ಕುಂದಾಪುರ ಕನ್ನಡದಲ್ಲಿ ಬೇರೆ ಬೇರೆ ತರದ ಹೆಸರು ಇರುತ್ತಲ್ಲ, ಅದನ್ನೊಂಚೂರು ಹೇಳ್ತೀರ ಸರ್ ನಮ್ಗೆ?
0: ಆಗಳಿಗೆಲ್ಲ ಕಂಚ ತಾಮ್ರ ಮತ್ತ ಮಣ್ಣು, ಈಗಿನ ಈ ಸ್ಟೀಲ್ ಅಂಬದ ಕೇಮ್ಕಿಲ್ಲ, ಸ್ಟೀಲ್ ಬಂದ್ರು ಕೂಡ ಒಂದ್ ಸಂಭ್ರಮ ಕಾಣಕ್ಕೆತ್ತು. ಓ ಸ್ಟೀಲ್ ಚಮಚೆ ಏನು ಸ್ಟೀಲ್ ಇದ್ಬಿಡಿ
1: ಹೊಳಿತಾರೆ
0: ಅಯ್ಯೋ. ಮತ್ತೆ ಅದ್ರ ಇದೇ ಬೇರೆ, ಮೊದ್ಲು ಕಂಚಿದ್ ಕಂಚು ತಾಮ್ರ ಮತ್ತೆ ಅಳಗಿ, ಅಳಗಿಗೆ ಅಳಗಿ ಬೇರೆ ಕ್ವಾರ್ಕಿ ಬೇರೆ, ಕ್ವಾರ್ಕಿ ಅಂತ ಸಣ್ಣದ ಅದು, ಮತ್ತೊಂದು ಗದ್ದ ಅಂತ ಇತ್ತು, ಮತ್ತೊಂದು ಇನ್ನು ಸಣ್ಣ ಪಾತ್ರ ಕೇಂದಿರೋದನ್ನ ಗದ್ದ ಅಂತ, ಗದ್ದ ಕ್ವಾರ್ಕಿ ಮತ್ತೆ ಇದ್ರದ್ದು. ಏ ಮತ್ತೆ ಇದೆಲ್ಲ ಪಿಂಗಾಣಿ ಒಂದು ನೆನ್ಪಿತ್ತು, ಗೊತ್ತಿತ್ತೇನೆ ಕೇಂದಿರಿಯ
1: ಗೊತ್ತು.
0: ಅದು ಪಿಂಗಾಣಿ ಅಂದ್ರೆ ಈಗಿನ ಪೋರ್ಸಿಲಿ ನಾನು ಅಂದೆ, ಈಗಿಂದ ಪಿಂಗಾಣಿ ಸಾಮಾನು ಚೀನದಿಂದ ಬಪ್ಪದ್ ಇಲ್ಲಿ ನಮ್ಮಲ್ಲಿ ಮಾಡ್ತಿರ್ಲಿಲ್ಲ. ಪಿಂಗಾಣಿಗಳು ಹೆಚ್ಚು ಆ ಕಾಲದಲ್ಲಿ ಅಲ್ಲಿಂದ ಬತ್ತಿದ್ದ ಪಾತ್ರೆಗಳು ನಮ್ಮಲ್ಲಿ ಚೀನದಿಂದ ಬಂದವ ಇರ್ತಿದ್ವು.
1: ಉಪ್ಪಿನಕಾಯಿ ಜರಡಿ ಬರಣಿ ಅದ ಪಿಂಗಾಣಿದ
0: ಪಿಂಗಾಣಿದ ಅದು ಪಿಂಗಾಣಿ. ಮತ್ತೆ ಇದ್ರ ಸಿಕ್ಕತ್ತೆ ಒಳ್ಳೆ ಉಂಬು ಕಾಪಲ್ ಕೆಲವೆಲ್ಲ ಪಿಂಗಾಣಿ ಪಾತ್ರೆಗಳಿತ್ತು, ಅದೆಲ್ಲ ಪಿಂಗಾಣಿ. ಮತ್ತೊಂದು ಹಿತ್ತಾಳೆ ಬಟ್ಲು ಪೂರ ಹಿತ್ತಾಳೆ ಪಳಗುಟ್ಟದು
1: ಭಾರ ಸರ್, ಅದು ಬಾದಿ
0: ಭಾರಿ ಬಾದಿ ಅದು.
1: ಅದನ್ನ ಪಾತ್ರ ತೊಳ್ಕೊ ಕೊಡ್ತಿರಲ್ಲ, ನಂಗೆ ನೆನಪಿದೆ ಮೊದ್ಲು ನಮ್ಮಲ್ಲೆಲ್ಲ ಇದ್ದಿತ್ತು ಒಂದು ಪಾತ್ರ ಬಟ್ಲಿ ಎತ್ತಕರ ನಮ್ ಸಣ್ಣ ಮಕ್ಕಳಿಗೆ ಆಪ್ದಲ್ಲ ಅಷ್ಟು ಭಾರ ಅದು.
0: ಮತ್ತೆ ಅಳಗಿ ಪಾರ್ಕಿ ಚೇರಿಗೆ ಮತ್ತೆ ಮಣ್ಮರ್ಗಿ ಬೇರೆ, ಈಗೆಲ್ಲ ಅಲ್ಲ ಅಲ್ಲ ಬಾಗ್ಮರ್ಗಿ ನಂತರ ಬಂತದು. ಬಾಗ್ಮರ್ಗಿ ಅಂದ್ರೆ ಹೋಯ್ತಲ್ಲ ನಿಮ್ಗೆ ಮರದ್
1: ಮರದ್
0: ಬಾಗ್ಮರ್ಗಿ, ಅದಕ್ಕೆ ಮಣ್ಮರ್ಗಿ ಅಂತಾರೆ ಮಣ್ಣಾಗಿ
1: ಕರೆಕ್ಟ್ ಮಣ್ಣಲ್ಲಿ ಇರುತ್ತದೆ ಮಣ್ಣಿಂದ ಮಾಡೋದು
0: ಅದು ಮರ್ಗಿಯೇ. ಇದು ಮಣ್ಮರ್ಗಿ ಬಾಗ್ಮರ್ಗಿ
1: ಅನ್ನ ಬಾಗುದು
0: ಅನ್ನ ಬಾಗುದು ಅದು. ಮೇಲೆ ಚಟ್ಟಿ ಸಿಬ್ಲು, ಈಗ ಚಟ್ಟಿ ಸಿಬ್ಲೆ ಎಲ್ಲ ಇರತ್ ಬೇಕಾಗ್ತದೆ, ಅದಕ್ಕೆ ಇದು ಸಿಕ್ಕತ್ತೆ ಜಾರಡಿ ಕಣಕ್ಕೆ ಸೋಮಸಿ ಬಿಡ್ತಾರೆ ಒಟ್ಟೊಟ್ಟೆ ಸ್ಟೀಲ್
1: ಅದು ಚಟ್ಟಿ ಸಿಬ್ಲು ಎರಡು ಇಡುತ್ತಲ್ಲ,
0: ಒಂದು ಚಟ್ಟಿ ಮತ್ತೊಂದು ಸಿಬ್ಲು.
1: ಕರೆಕ್ಟ್,
0: ಸಿಬ್ಲು ಒಟ್ಟೊಟ್ಟೆ ಇದ್ದದ್ದು ಬೀಳ ಮಾಡುವುದು ಚಟ್ಟಿ ಮರದ್ದು,
1: ಅದೇ
0: ಚಿಟ್ಟಿ ಮರ ಚಿಟ್ಟಿ ಸಿಬ್ಲ, ಅದಕ್ಕೆ ಹಾಕೊಂಡು ಬಾಗ್ಮರ್ಗಿ ಅದು ಮಾರುದು.
1: ಅದಕ್ಕೆ ಇನ್ನೊಂದು ಸಿಬ್ಲ್ ಬತ್ತಲ್ಲ,
0: ಅದೇ ಚಿಟ್ಟಿ ಮತ್ತೆ ಸಿಬ್ಲ, ಮತ್ತೆ ನೀವು ಸಿಬ್ಲ ಆ ಸಿಬ್ಲ ಬೇರೆ ಇನ್ನೊಂದು ಸಿಬ್ಲ ಅಣ್ಣ ಅದಕ್ಕೆ ಹಾಕಿದ್ರು ಆ ಸಿಬ್ಲ ಇತ್ತು, ಅದ್ರಂಗೆ ಬೀಳಿ ಬೀಳಿದ ಬುಟ್ಟಿ ಕಣಂಗಿರತ್ತೆ.
1: ಕರೆಕ್ಟ್,
0: ಅದಕ್ಕೆ ಅನ್ನ. ಇದು ನಾನು ಹೇಳೋದು ಚಿಟ್ಟಿ ಸಿಬ್ಲ
1: ಅನ್ನ ಬಾಗೋದು, ಗೊತ್ತಾಯ್ತು ಗೊತ್ತಾಯ್ತು.
0: ಅದ್ರ ನೀರ್ ಇರುತ್ತೆ, ಅದು ಜಾರಿ ಹೋಯ್ದಿದ್ದಂಗೆ ಚಿಟ್ಟಿ ಬೇ, ಅದಕ್ಕೆ ಆಧಾರ ಅದು.
1: ಕರೆಕ್ಟ್, ಚಿಟ್ಟಿ ಸಿಬ್ಲ್ ಅವೆರಡು ಜೋಡಿ ಜೊತೆ ಜೊತೆಗೆ.
0: ಮಣ್ಣು ಮರ್ಗಿ ಅದು ಮತ್ತೊಂದು, ಬಾಗ್ಮರ್ಗಿ ಅದು ಮತ್ತೊಂದು, ಕ್ವಾರ್ಕಿ ಕ್ವಾರ್ಕಿ ಗದ್ದ ಇದ್ದದ್ದು.
1: ಮತ್ತೆ ಮೊದ್ಲು ಸೌಟ್ ಅಲ್ಲ, ಸ್ಟೀಲ್ ಇದಿರ್ಲಿಲ್ಲ, ಮೊದ್ಲೆಲ್ಲ ಗೇಟ್ ಇದೆ
0: ಸೌಟ್ ಅದಲ್ಲ ಅಂತ ಹೇಳ್ತಾರೆ, ಚಿಪ್
1: ಚಿಪ್
0: ಚಿಪ್ ಅಂದ ಅದಕ್ಕೆ. ಅದ್ರಂಗೆ ದೊಡ್ಡ ಚಿಪ್ ಇತ್ತು, ಸಣ್ಣ ಪದಾರ್ಥಕ್ಕೆ ಸಣ್ಣ ಚಿಪ್, ಗಲಟಿಗೆ ಹೊಟ್ಟೆ ಮಾಡಿ ಇದ್ರ ಇದ್ರದ್ದು ಹಾಕು, ತುಂಬಾ ಕ್ಲೀನ್ ಇದೆ, ಚಂದ ಇರ.
1: ಹೌದು ಹೌದು,
0: ಚಟ್ಟಿ ಸಿಬ್ಲು ಅದೇ ಅಳಗೆ ಮಡಿಕೆ ಅದೆಲ್ಲ ಆಯ್ತಾನೆ. ಮತ್ತೆ ಸಾಮಾನ್ಯ ಈಗ ಇಪ್ಪತ್ತೆ ಲಾಟಿ ಇದ್ದದ್ದು ಈಗಿನ ಇದ ಹೊಸ್ತ ಲೇಟೆಸ್ಟ್ ಇದ್ದದ್ದೆ ಅಂತದಿಲ್ಲ ಆಗಲೇ ಆಗಿನ ಅದ್ರಂಗೆ ಸಾಕಾತಿತ್ತಲ್ಲ. ಮತ್ತೆ ಕೆಲವು ಇನ್ನೊಂದಿತ್ತು ಚಂದನ ಇತ್ತು ಕಣೆ, ಅದ್ರದ್ದು ಇತ್ತು ತತ್ತಿದ್ರ
1: ಇದಂದ್ರೆ
0: ಪಾತ್ರ ಸಣ್ಣ ಕ್ವಾರ್ಕಿ ಕಣ ಅಳಗಿ ಕಣ ಎಲ್ಲಿವರೆಗೆ ಚಂದನ ಬೇಕಂತಂದ್ರೆ ಮನೆಗೆ ಅಗತ್ಯ ಬಿದ್ರೆ ಅದೇ ಚಂದನನ ಅರ್ಧ ಅಂದ್ರೆ ಔಷಧಿಗೆ ಅದ್ರಲ್ಲಿ ಔಷಧಿ ಇದಿತ್ತಾಳೆ ಆ ಚಂದನ ಪಾತ್ರ ತತ್ತಿದ್ರು. ಇಲ್ಲೆಲ್ಲ ಸಿಕ್ಕುದಿಲ್ಲ, ಹೊರಗೆಲ್ಲ ಹೋದ್ರೆ ಚಂದನ ತಗೊಂಡು ಬಪ್ಪದು. ಈಗ ಚಂದನದು ಎಷ್ಟು ಕಾಸ್ಟ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ.
1: ಹೌದು,
0: ಗಂಡದಕ್ಕಿಂತ ಚಂದನ ಕಾಸ್ಟ್ಲಿ ಅಲ್ಲ. ಚಂದನದ ಅದೊಂದು ಔಷಧಿ ಮಾಡ್ಕೊಂಡು ಇದಿತ್ತಾಳೆ, ಅದ ನಮ್ಮ ಮನೆಗೆ ಇವತ್ತಿಗೂ ಇದ್ದಿತ್ತು ಚಂದನದ ಒಂದು ಸಣ್ಣ ಅಳಿಗೆ ಕಣಿ.
1: ಓಕೆ,
0: ಆಮೇಲೆ ಮಕ್ಕಳಿಗೆ ಒಂದು ಕಡಲ,
1: ಅದಕ್ಕೆಂತಂದು
0: ಕಡಲ
1: ಕಡಲ
0: ಕಡಲ ಮತ್ತೆ
1: ಕೈಮರ್ಗಿ ಅಂತ
0: ಕೈಮರ್ಗಿ ಮತ್ತೆ ಕಡಲ ಕೈಮರ್ಗಿ ಕೆಳಗಿದ ಪಾತ್ರ, ಕಡಲ ಅಂದ್ರೆ ಮಂಡಿ ಕಣಗಿತ್ತ. ಮತ್ತೆ ಇದು ಸಾರು ಬೋರ್ ಇದು ಮಾಡ್ತಿಲ್ಲ
1: ಮಜ್ಜಿಗೆ ಕಾಳು
0: ಅದು ಅದಕ್ಕೆ ಕಡಲ ಅದಕ್ಕೆ
1: ಕಡಲ ಅದು ಕಡಲ
0: ಗೋಲ್ ಇತ್ತಲ್ಲ ಕೃಷ್ಣ ಅಂದ್ರೆ ಅದನ್ನ ಕಡಲ ಅಂತ ಇದಕ್ಕೂ ಕಡಲ ಅದಕ್ಕೂ ಕಡಲ ಅಂತ ಕೈಮರ್ಗಿ ಮತ್ತೆ
1: ಕಡಲ. ಮತ್ತೆ ಉಪ್ಪಿನ ಮರ್ಗಿ,
0: ಉಪ್ಪಿನ ಮರ್ಗಿ ಉಪ್ಪು ಹಾಕಿ ಇಡುದು ಬೇರೆ ಇತ್ತು, ಅದನ್ನ ಹದ ಮಾಡಿ ಇಡುದು ಮರದ್ದು ಅದು ಬಿಡಿ ನೆನ್ಸಿ ಇಡುಕದು ಬೇರೆ ಅದ್ರಂಗ ಇದಾಗ್ಲೇ ಮುಡಿ ನೆನ್ಸಿ ಇಡುದು ಅಂತ ಅದೊಂದಿರುತ್ತೆ. ಅದಾದ ನಂತರ ನಂತರ ಬರ್ಣಿ ಹಾಕಿ ಇಡುವಂತದ್ದು ಮಿಡಿ ಹಾಕಿ ಇಡುದು. ಆಗಲೇ ಪ್ರತಿ ಮನೆಗೆ ಉಪ್ಪಿನಕಾಯಿ ಇಲ್ದಿದ್ ಮನೆ ಇಲ್ಲ. ಈಗ ಉಪ್ಪಿನಕಾಯಿ ಏನ್ ಬೇಕಾದ್ರೆ ಅಂಗಡಿಯಾಗಿ ಬೇಕಾದ ನಮ್ನೆ ಉಪ್ಪಿನಕಾಯಿ ಸಿಕ್ಕತ್ತೆ. ಈಗ
1: ಬಗೆ ಬಗೆ ಫ್ಲೇವರ್ದು
0: ಯಾವ ನಮ್ನೆ ಬೇಕು ನಿಮ್ಗೆ, ಹೆಚ್ಚು ಉಪ್ಪಿನಕಾಯಿ ಬೇಕಾ ಆಯ್ತಾ, ಮಿಡಿ ಉಪ್ಪಿನಕಾಯಿ ಬೇಕಾ,
1: ಗಾರ್ಲಿಕ್ ಬೇಕಾ,
0: ಹೌದು
1: ಅದ್ರ ಅನಿಯನ್ ಬೇಕಾ,
0: ಯಾವ್ಯಾವ ಬೇಕಾ,
1: ಆಮ್ಲ ಬೇಕಾ, ಎಲ್ಲ ಸಿಕ್ಕತ್ತ.
0: ಅಲ್ಲಿ ಹೆಚ್ಚಪ್ಪೆ ಮನೆ ಬದಿ ಏನು ಮಾಡುತ್ತ ಪತ್ರ ಇಲ್ಲ ಈಗ. ಮತ್ತೆ ಸಾಗುವಳಿ ಮನೆ, ಸಾಗುವಳಿ ಮತ್ತೆ ಸಾಗುವಳಿ ಶುರು ಅದೊಂದು ಆಗಲೇ ಹೇಳಕ್ಕಿತ್ ನಾನು. ಒಂದು ಸಾಗುವಳಿ ಶುರು ಹಾಕರ್ ಮೊದ್ಲು ಒಂದು ಆಚಾರ್ಯ ಮನೆ ಹೋಗಿ ಆ ನೇಲ್ ಹಿಡ್ಕೊಂಡು ಆ ಆಚಾರ್ಯ ಕರ್ಸಿ ಮರದ ನೇಲೆಲ್ಲ
1: ಹೌದು
0: ಎಲ್ಲ ದೊಡ್ಡ ಮರ ಕಡ್ದು ಅದ್ರಂಗೆ ನೇಲ್ ಅದ್ರಂಗೆ ಕಿತ್ತಿ ಅದಕ್ಕೆ ನೇಲ್ ಬೇರೆ ಹೀಸ್ ಬೇರೆ ನೊಗ ಬೇರೆ ಆಮೇಲೆ ಮೇಳಿ ಬೇರೆ ಕುದುರೆ ಬೇರೆ. ಈ ಕುದುರೆ ಅಂದ್ರೆ ಎಂತಂದು ಗೊತ್ತಿಲ್ಲ, ಕೈ ಹಿಡ್ಕೊಂಡು ಕುದುರೆ ಆಮೇಲೆ ಹೀಸ್ ಆಮೇಲೆ ಗೋರಿ ಬೇರೆ ತರತರದೆಲ್ಲ. ಒಂದು ನಟ್ಟಿಗೆ ಬೇಕಾಗುದು ಒಂದು ಒಟ್ಟು ಹಾಕುದು ಎಲ್ಲ ಬಿಟ್ಟು ಆ ನೊಗಕ್ಕೆ ನೊಗಕ್ಕೆ ಜೊತ್ಕ ಬೇರೆ
1: ಜೊತ್ಕ
0: ಜೊತ್ಕ ಅಂದ್ರೆ ಹೀಗ ಅದ್ರ ಇದ್ರದ್ದು ಹಗ್ಗದ ಲೇಸ್ ಕಣಂಗ
1: ಗೊತ್ತಾಯ್ತು ಗೊತ್ತಾಯ್ತು
0: ನ್ಯಾಯವಾದ ಲೇಸ್ ಅನ್ನತ್ತಲ್ಲ ಅದೇ ಈಗ. ಬಟ್ ಅದು ನಾವ್ ಅದಕ್ಕೆ ಜೊತ್ಕ ಅಂತತ್ತ ತುಂಬಾ ಲೈಕ್ ಎರಡು ಎರಡು ಎರಡು ಅದು ಸಾಮಾನ್ಯರು ಮಾಡೋಕಾತಲ್ಲ ಅದು ಸುಮಾರದ್ರೆ ಸಾಧ್ಯ ಇಲ್ಲ. ಒಂದೇ ಸಾಹೇಬ್ರೆ ಮಾಡಕ ಅಥವಾ ಪಾಣಾರ ಮಾಡಕನ್ನ ಪಾಣಾರ್ದು ಪಾಣಾರದ್ ಮತ್ತೆ ಸಾಹೇಬ್ರ ವ್ಯತ್ಯಾಸ ಇತ್ತು. ಪಾಣಾರ ಕೊಡೆ ಸಾಹೇಬ್ರ ಕೊಡೆ ಅಂದಿತ್ತು, ನೀವು ಕಂಡ್ರು ಇಲ್ಲ ಕೇಳಲು ಇಲ್ಲ. ಓಲಿ ಕೊಡೆ ಅದು ಶಾಲೆ ಹಬ್ಬದ ನಮ್ಗೆಲ್ಲ ಓಲಿ ಕೊಡೆ. ಓಲಿ ಕೊಡೆಲ್ಲ ಎರಡ್ ನಮ್ನೆ. ಸಾಹೇಬ್ರ ಮಾಡೋದು ಸಿಂಪಲ್ ಇರುತ್ತೆ ಡಲ್ ಒಳಗೆ. ಪಾಣಾರ ಮಾಡೋದು ಒಳಗೆ ಡಿಸೈನ್ ಡಿಸೈನ್ ಡಿಸೈನ್ ಡಿಸೈನ್ ಇರುತ್ತೆ, ಒಳಗೆ ಕಂಡ್ರೆ ಅಷ್ಟು ಚಂದ ತೋರತ್ತೆ. ಫಿನಿಶಿಂಗ್ ಹಾಗೆ ರೇಟ್ ಹಂಗೆ, ಇದಕ್ಕೆ ಒಂದ್ ರೂಪಾಯಿ ಆರ ಅದಕ್ಕೆ ಎರಡು ರೂಪಾಯಿ ಒಂದು ಕೊಡಿಗೆ. ಮತ್ತೆ ಮಸ್ತ್ ದೊಡ್ಡವರೆಲ್ಲ ಅರಿವಿ ಕೊಡಿ ತತ್ತಿದ್ರು,
1: ಅರಿವಿ
0: ಅದಕ್ಕೆ ಅರಿವಿ ಕೊಡಿ ಅಂತ ಹೇಳ ಸರ್. ಓಲಿ ಕೊಡೆ ಅರಿವಿ ಕೊಡೆ ಓಲಿ ಕೊಡೆಗೆ ಪಾಣಾರ ಕೊಡೆ ಮತ್ತೆ ಸಾಹೇಬ್ರ ಕೊಡೆ ಅಂತ ಹೇಳಿ ಕೊಡೆ ತುಂಬಾ ಚೀಪ್ ಅದು ಕೊಡಿ ಅದೆಲ್ಲ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿತ್ತು. ಈಗ ಬಿಡದೆ ಯಾವ್ದು ಬೇಕಾಗ್ತಿಲ್ಲ ಕೊಡಿ, ಕೊಡಿ ಹಿಡ್ಕೊಂಡು ಹಪ್ಪದೆ ಒಂದು ಮರ್ಯಾದೆ ಕೇಡ ಅಂತ ಈಗ ಎಲ್ಲ. ಅನುಕೂಲ ತಯಾರಿದ್ರೆ ಕೊಡಿ ಹಿಡ್ಕೊಂಡು ಹಪ್ಪತ್ತಾ ಇರಲ್ಲ ಇನ್ನು ಮಕ್ಕಳು. ಈಗಿನ ಇನ್ನ ಶಬ್ದದ ಬಗ್ಗೆ ಕಷ್ಟ
1: ಅಲ್ಲ, ಶಬ್ದಕ್ಕಿಂತ ಮುಂಚೆ ನಮ್ಮ ಎಲ್ಲರ ಮನೆ ಅಂದ್ರೆ ಒಂದ್ ಮನೆ ಇದ್ಮೇಲೆ ಅಲ್ಲೊಂದು ತೆಂಗಿನ ಮರ ಒಂದಲ್ಲ ಒಂದಾರು ಇರ್ಕೆ
0: ತೆಂಗಿನ ಮರ. ಅದು ಕಲ್ಪವೃಕ್ಷವೇ ಹೌದು ನಿಜವಾಗಿ. ಆ ಮರ ಇವತ್ತಿಗೆ ತೆಂಗಿನ ಮರ ನಟ್ಟರು ಅದರ ಸಂಪತ್ತು ಎಷ್ಟೊಂದು ಅವರಿಗೆ ಗೊತ್ತು, ಅದರಿಂದ ಆಗುವ ಉಪಯೋಗ ಎಷ್ಟೊಂದು ಅವರಿಗೆ ಗೊತ್ತು. ಹಿಂದೆ ಮಾತ್ರ ತೆಂಗಿನ ಮರದಿಂದ ಸರ್ವ ಅದರ ಎಲ್ಲಾ ಭಾಗಗಳು ಕೂಡ ಎಲ್ಲ ಪ್ರತಿಯೊಬ್ಬರಿಗೂ ಅಗತ್ಯ ಪ್ರತಿನಿತ್ಯಕ್ಕೂ ಬೇಕಾಗುವಂತ ವಸ್ತುಗಳು ಅದರಲ್ಲಿ ಇತ್ತು. ಒಂದ್ ಮಡ್ಲು, ಅದ್ರ ಓಲಿ, ಅದ್ರ ಕಡ್ಡಿ, ಆಮೇಲೆ ಕಡ್ಡಿಯಿಂದ ಮಾಡೋದು ಬಗೆ ಬಗೆ ಎಲ್ಲ ವಿಚಾರಗಳೆಲ್ಲ. ಆಮೇಲೆ ಹಿಡಿಸುಡಿ, ಅದಕ್ಕೆ ಹೆಡಿ, ಅದಕ್ಕೆ ಕಡ್ಡಿ, ಅದಕ್ಕೆ ಓಲೆ, ಹಿಡಿಸುಡಿ, ಆಮೇಲೆ ಚಾಂಪರ್ಕಿ. ಚಾಂಪರ್ಕಿ ಬೇರೆ ಮಡ್ಲು ಇಲ್ದಿ ಮನೆಗೆ ಮಡ್ಲು ಇಲ್ದಿರ ಸಾಧ್ಯವೇ ಇಲ್ಲ. ಗಿಡ್ಕಿಗೆ ಮಡ್ಲು ಬೇಕು, ಚಪ್ರಕ್ಕೆ ಮಡ್ಲು ಬೇಕು, ಮನೆಗೆ ಮಳೆ ಬರದಿದ್ದಂಗೆ ಮಡ್ಲು ಬೇಕು,
1: ಮಳೆ ಮಾಡಿ ಮಡ್ಲು ಬೇಕು,
0: ಪ್ರತಿಯೊಂದು ಮಳೆ ಮಾಡಬೇಕಿದ್ಯ. ಮಳೆ ಮಾಡುವ ಇಲ್ಲ, ಈಗ ಇದು ಇಲ್ಲ, ಗಿಡ್ಕಿ ಇಲ್ಲ, ತೊಟ್ಟಿ ಇಲ್ಲ, ಎಂತದಿಲ್ಲ, ಎಲ್ಲ ಬಿಟ್ಟು ಇಲ್ಲಿ ನಾವು ಇದಿಲ್ಲಿಂದ ಹೊಳೆ ದಾಟ್ಕೊಂಡು ಆ ಕಾಲ್ದಂಗೆ ಆನೆಗಳಿ ಹೊರೆ ಆ ಮನೆ ಅವರಿಗೆ ಬರೀ ರಕ್ಷಣೆ ಮಡ್ಲಲ್ದಿರ ಅವ್ರ ಅವ್ರ ಮನೆ ರಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ. ಆ ಪಾಟಿ ಮಳೆ ಹೊಡೋತ್ತಿಗೆ ಇಡೀ ಗ್ವಾಡಿ ಆಗೆಲ್ಲ ಎಲ್ಲ ಕಲ್ಗೋಡಿ ಇತ್ತೆ ಮಣ್ಣು ಗೋಡಿಗೆ ರಕ್ಷಣೆಯೇ ಈ ನಿಮ್ದ ಮೊದಲು ತಟ್ಟ ಮೊದಲು ತಟ್ಟಿ ಅಂತ ಹೇಳಕ್ಕೆ. ಮತ್ತೆ ಪ್ರತಿ ಮದಿ ಮನೆಗೆ ನೀವು ಇವತ್ತಿಗೂ ನಮ್ಮ ಎಂತ ಹೇಳ್ತಾರೆ ನಾಗ ಮಂಡಲಕ್ಕೆ ಅದು ಒಂದು ಅಲ್ಲಿ ಮಾತ್ರ ನಮ್ಗೀಗ ಮೊದಲ ಕಾಂಬ ಸಿಕ್ಕತ್ತೆ. ಅಲ್ಲಿ ಮಾತ್ರ
1: ಮೊದಲಿನ ಚಪ್ರ
0: ಮೊದಲ ಶ್ರೇಷ್ಠ ಅಂತ ಕಾಣುತ್ತೆ ಅವ್ರಿಗೆ, ಅದೇ ಅಗತ್ಯ ಇತ್ತು ಅಂತ ಕಾಣುತ್ತೆ. ಅದಿಲ್ಲ, ಈಗ ಕೊಕ್ಕರಣೆ ಬದಿಗೆ ಮಾತ್ರ ಬಹಳಷ್ಟು ಅದನ್ನ ಮಾಡ್ತಾರೆ. ಕುಡಿಬೇರ ಅದನ್ನ ಬಹಳ ಸಂಗ್ರಹಿಸ್ತಾ ಬಿಟ್ರೆ ಈಗ ಮತ್ತೆಲ್ಲೂ ನಿಮ್ದು ಈ ಮೊದಲಿಗೆ ಇಡ್ಲಿ ಕಾಂಬಕ್ಕೆ ಸಿಕ್ಕೋದಿಲ್ಲ. ನಾಗರ ಪಂಚಮಿ ಮಾತ್ರ ಕಾಂಬ ಸಿಕ್ತದೆ
1: ಅಷ್ಟು.
0: ಆಮೇಲೆ ಅದಕ್ಕೆ ಕೊನಲ್ಗಿ ಬೇರೆ, ಅದ್ರ ಕಾಯಿ ಹಿಡಿತಲ್ಲ ಅದಕ್ಕೆ
1: ಹೊಟ್ಕೊನಿ ಚಟ್ಕೊನಿ,
0: ಅದು ಕೊನಲಿ ಕೊನಲ್ಗಿ ಅಂತಾರೆ ಕೊನಲ್ಗಿ. ಅದ್ ನಮ್ದು ಹೇಳ ಆಡದ್ದೇ ಭಾಷೆ, ಆಡದ್ದೇ ಮಾತು ಅದಕ್ಕೆ. ಅದಕ್ಕೆ ಚೌರಿ ಅಂತರು. ಆಮೇಲೆ ಕೊನಲ್ಗಿ ಬೇರೆ. ಮತ್ ಅದ್ರಂಗೆ ಮತ್ತ ಇನ್ನೊಂದ್ ವಿಶೇಷ ಇತ್ತು, ಸೀರೆ ಒಲೆ ತೆಗೆದು ನಮ್ದು ಇದು ಕೊಟ್ಟು ಕಾಣ ರೊಟ್ಟೆ ಬೇರೆ ಆಯ್ತಲ್ಲ ನಮ್ಗೆ ಚಮಚಿಗೆ ಕಟ್ಟು
1: ಸಿರಿ ಒಲೆ. ಹೌದು,
0: ಸಿರಿ ಒಲೆ ಬೇಕಾದ್ದು ಪಾಣ ರೊಟ್ಟಕ್ಕೂ ಸಿರಿ ಒಲೆ ಬೇಕಾಗ್ತಪ್ಪ. ಆದ್ರಿಂದ ಅದ್ರಲ್ಲೇ ನಿಜವಾಗಿ ಕಲ್ಪವೃಕ್ಷ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ. ಅದ್ರಂಗೆ ಹಂಗಪ್ಪಿ ತೆಂಗಿನ ಮರದ ಉಪಯೋಗ ಬಹಳ ಇತ್ತು. ಒಂದ್ ಕಾಲದಂಗೆ ಒಂದು ತೆಂಗಿನ ಮರ ಬಿದ್ರೆ ಅದನ್ನ ಚಂದ ಮಾಡಿ ಹಾಳಿಸಿ ರೀಪೋದೆ, ಪಕ್ಕಾಸಿ ಹೋದೆ, ಜಂತಿ ಹೋದೆ ಎಲ್ಲ ಇಲ್ಲ. ಕೆಲವರು ಅತ್ಯಂತ ಹಳೆಯ ಮರ ಇದ್ರೆ ಸಿಪ್ಪೆ ತೆಗೆದು ಚಂದ ಮಾಡಿ ಪಾಲಿಶ್ ಮಾಡಿ ಕಂಬ ಕೂಡ ಮಾಡ್ಕೊಂಡಿದ್ದ ಮನೆಗಳು ಎಷ್ಟೋ ಅದರಂಗೆ ಇಟ್ಕೊಂಡಿರು. ಕಂಬೆ ಚಂದ ಅಷ್ಟು ಲಾಯಕ್ ಮಾಡ್ತಾರೆ ಪಾಲಿಶ್ ಮಾಡಿ, ಚೀಂಕ್ ಅಂದ್ರೆ ಇರುವುದಿಲ್ಲ. ಹೇಗಿನ ಮಾತ್ರ ತೆಗೆದು ಜಾಗ್ರತೆ ಮಾಡಿ ಇದು ಮಾಡ್ರೆ ಪಾಲಿಶ್ ಮಾಡಿ ರಬ್ ಮಾಡಿ ನಮ್ಮ ಆಚಾರ ಕಳತ್ರ ಕೊಟ್ಟು ತುಂಬಾ ಲಾಯಕ್ ಮಾಡಿ ಕಂಬ ಕೂಡ ಮಾಡಿದೈತೆ. ಹಂಗಪ್ಪಗೆ ತೆಂಗಿನ ಮರದ ವಿವಿಧ ಭಾಗಗಳಿರೋ ಎಲ್ಲ ಪ್ರತಿಯೊಂದು ವಸ್ತುಗಳು ಮೊಡ್ಲು ಚಾಂಪರ್ಕಿ ಆಮೇಲೆ ಕೊಂತಳಕಿ ಹೆಡಿಮಂಡಿ ಮತ್ತೆ ತೆಂಗಿನ ಮರ
1: ಹೆಡಿಮಂಡಿ ಅಂದ್ಕೂ ನೆನಪಾಯ್ತು ಕಣಿ, ಮಕ್ಕಳು ಕ್ರಿಕೆಟ್ ಆಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಹೆಡಿಮಂಡಿ ಬೇಕು.
0: ಎಲ್ಲ ಬಿಟ್ಟು ಅದ್ರ ಕೂಕಣ್ಣು ಹೇಳ್ಕೊಂಡಪ್ಪ ಅಷ್ಟೇ
1: ಲಾಯಕ್
0: ದೊಡ್ಡ ಮಾಡ್ಕೊಂಡೆ ಗಂಡು ಒಂದ್ ಗಂಡು ಗಟ್ಟಿ ಕೂಕಂಡ್ರೆ ಮತ್ತೆ ಉಳಿದ ಹೇಳ್ಕೊಂಡು ಹಬ್ಬದಿತ್ತು.
1: ಹೌದು,
0: ಅದೊಂದು ಇದೆ ಪ್ರತಿಯೊಂದು ಹಾಗೆ. ಆಮೇಲೆ ಓಲಿ ಮೊದ್ಲು ಮತ್ತೆ ಇದು ನಿಮ್ದು ಕಸ್ಬರಿಕೆಗೆ ಹಿಡಿಸುಡಿ ಎಷ್ಟು ಹಿಡಿಸು ಎಷ್ಟು ಲಾಯಕ್ ಆಗ್ತದೆ
1: ಓಲಿ ಒಯ್ಯುದು,
0: ಓಲಿ ಒಯ್ದು ಇದು ಮಾಡುದು. ಈಗ ಮತ್ತೊಂದು ಕೆಲವರು ಕೊಳಸಿ ಎಲ್ಲ ತತ್ರ, ಬಟ್ ಅದಲ್ಲ ಹಸಿ ಓಲಿ ಕಡದ ಮೊದ್ಲಿಗೆ ಯಾವ್ದಕ್ಕೋಸ್ಕರ ಬರೇ ಹಿಡಿಸುಡಿಗೋಸ್ಕರ ಮೊದ್ಲು ಕಡ್ದ ಹಾಕಿ ಕಾಯಿ ಕೊಯ್ಯನ ಹತ್ರ ಬಂದವನ ಹತ್ರ ಕಾಯಿ ಕೊಯ್ದು ಹಾಕೊಳ್ಳುದು.
1: ಆಗೆಲ್ಲ ಕಾಯಿ ಕೊಯ್ಯಕ್ಕೂ ಜನ ಬತ್ತಿದ್ರ?
0: ಆಗೆಲ್ಲ ಕಾಯಿ ಕೊಯ್ದು ಬತ್ತಿದ್ರ ದೊಡ್ಡ ದೊಡ್ಡ ತೋಟ ಇದ್ದಾರೆ ಅವ್ರಿಗೆ ಹೇಗಂತ ಹೇಳ್ರೆ ನೂರು ಕಾಯಿಗೆ ಇಂತಿಷ್ಟು ಕಾಯಿ ಅವ್ರಿಗೆ ಅಂತ.
1: ಕಾಯಿಗೆ ಕಾಯಿಯೇ ಕೊಡುದು
0: ಕಾಯಿ ಕಾಯಿ ಅವನಿಗೆ. ಅದಕ್ಕೆ ಆ ಕಾಯಿ ಹೆಸರು ಎಂತ ಗೊತ್ತ, ಕೊಯಿಲ್ ಕಾಯಿ ಅಂತ ಹೆಸರು. ಅವನಿಗೆ ಯಾವ ಮರದ ದೊಡ್ಡ ಕಾಯಿ ಅಂತ ಗೊತ್ತಿರುತ್ತೆ. ಹ್ಯಾಂಗ ಗೊತ್ತಾತ್ಕೊಂಡ ತಿಂಡ್ಕೊಂಡು ಕೊಡದ್ರ ಸೈ ಪಟ್ಟ ತಾಂಗ್ರೆ ದೊಡ್ಡ ಕಾಯಿ ಅಂತ ಅರ್ಥ.
1: ತಾಗ್ಲಿಲ್ಲ ಅಂದ್ರೆ
0: ಒಳಗೆ ಮತ್ತು
1: ಸುಂಬು ಸುಂಬಲ ಸುಮಾರು ಇತ್ತು ಅಂತ ಅರ್ಥ.
0: ಮತ್ತೆ ಒಂದೆರಡು ಸೋಲ್ತಕಂತರ ಅವ್ರು ಅವ್ರು ಸೆಲೆಕ್ಟ್ ಮಾಡಿ ಯಾವ ಮರದ ಎಂಟ್ಕೊಂಡು ಹಿಕ್ಕಿ ತಕೊಂಡೋಗಿ ಅವ್ರೆ ಇಟ್ಕೊಂಡು ಹತ್ರ ಕೊಯ್ಲು ಕಾಯಿ. ಅದಕ್ಕೆ ಭಯಂಕರ ಡಿಮಾಂಡ್, ಅವನ ಕಾಯಿ ದಾರಿ ಮೇಲೆ ಹಾಪತಿ ಅಲ್ಲೇ ಮರ ಕಾಯಿ ಅಲ್ಲ. ಮತ್ತೆ ಆಗಳಿಗೆಲ್ಲ ತೆಂಗಿನ ಮರ ತೆಂಗಿನಕಾಯಿ ಅದೇ ಒಂದು ಸಂಪತ್ತು ಅಲ್ಲ. ಎಷ್ಟೋ ಕರಾವಳಿ ಕರಾವಳಿಲೇ ನಮ್ ಕರಾವಳಿಗೆ ಅದೇ ಮೂಡ್ಲೈನವರಿಗೆ ಅದ್ರ ಅಡ್ರೆಸ್ ಎಲ್ಲ. ಈಗ ಕೂಡ ಮೂಡ್ಲೈ ಕೂಡಿ ತೆಂಗಿನ ಮರ ಎಲ್ಲ ಹಾಕ್ತಾರೆ ಬಿಡಿ ಮಾಡ್ತಾರೆ. ಮತ್ತೆ ಆಮೇಲೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅಡಿಕೆ ಇದ್ದಾರೆ, ಅಡಿಕೆ ಮರ ಅದು ಬಹಳ ಕಮ್ಮಿ. ಈಗ ಇತ್ತೀಚೆಗಂತೂ ಅಡಿಕೆ ಸಿಕ್ಕಾಪಟ್ಟಿ ತೋಟ ಹೆಚ್ಚಾಯ್ತು. ನಮ್ಮ ಮೂಡ್ಲೈ ಇಳ್ಕೊಂಡ್ರು ಗುಡ್ಡೆ ಮೇಲೆಲ್ಲ ಇವರಿಗೆ ಸರ್ಕಾರದ ಭೂಮಿ ಇಲ್ದಾರಿ ಕೊಡ್ತಿರಲ್ಲ ಅವರೆಲ್ಲ ಅಲ್ಲೇ ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲ ಇಳ್ಕೊಂಡು ನಾನು ಹೋಯ್ಕಂತೆ ನಮ್ಮ ಊರಲ್ಲಿ ನಾನು ಎಣಿಸ್ತಿದ್ದ ಕಡೆಯಲ್ಲ ಅಲ್ಲ ಮಂತ್ರ ಜಾತಿ ವಾಪಸ್ ಆದ್ಯಲ್ಲ ಅವರಿಗೆಲ್ಲ ಹತ್ತು ಹತ್ತು ಸೆನ್ಸೋ ಐದು ಸೆನ್ಸ್ ಎಲ್ಲ ಕೊಟ್ಟು ಅವರೆಲ್ಲ ಅಡಿಕೆ ತೋಟ ಸಿಕ್ಕಾಪಟ್ಟೆ ಅಡಿಕೆ ಮಾಡ್ಕೊಂಡಿದ್ರು. ಹೊಸ್ಲು ಕಾರ್ ತಿಂಗಳು ಹಾಂಗೆ ಆಸಡಿ ಮುಗುಕ್ಕು ಬಪ್ಪು ಸ್ವಾಣಿ ಸ್ವಾಣಿ ಬಂದ್ರ ಕೂಡ ಎಲ್ಲ ಚುರುಕಾತ್ರ ಹಬ್ಬ ನಾಗರ ಪಂಚಮಿಯಿಂದ ಶುರು ಆರಿತ್ತೆ. ಅದಕ್ಕೆ ಅಂತ ಹೂ ಅಂತ ಕ್ಯಾದಿ ಹೂ ರಾಮ ಕ್ಯಾದಿ ಹೂಟ್ಗೆ ಎಲ್ಲ ಕೆರಿ ಬದಿಯೋ ಅದೆಲ್ಲ ಅಪ್ಪ ಕ್ಯಾದಿ ಹೂ ಎಲ್ಲ ಕೆರಿ ಬದಿ
1: ಕೆರಿ ಬದಿ ಅದ ಗಿಡದೇಸ ಅಂತ ಮುಂಡ್ಕನ್
0: ಗಿಡ ಮುಂಡ್ಕನ್ ಗಿಡ ಅಂತ ಚಾಪಿ ಎಲ್ಲ ಆಗಳಿಗೆಲ್ಲ ಇದು ಮಾಡ್ತಿದ್ರೆ ಅದ್ರಂಗೆ ಕೆಲವೆಲ್ಲ ಕ್ಯಾದಿ ಹೂ ಆತ. ಆ ಕ್ಯಾದಿ ಹೂ ಸಂಪಾದನೆ ಮಾಡ್ಕೊಂಡು ಬಪ್ಪದೇ ಕಾಣಕ್ಕೆ ಅದು ಒಟ್ಟು ಮಾಡೋದೇ ಒಂದು ಕೆಲಸ ಮಾಡ್ಕೊಂಡು ಮತ್ತೆ ಕಡೆ ಬೇರೆ ಹೂ ಬಿಡಿ ಹಂಗ ಬಿದ್ದದ್ದೆ. ಆಗಾಗಲೇ ಈಗಿನ ಕಣ ಮಾರ್ಕೆಟಿಂಗ್ ಇತ್ತು ಹೂ ಒಂದು ಸಿಗ್ತಿರ್ಲಿಲ್ಲ. ಏನಿದ್ರೆ ಕ್ಯಾದಿ ಹೂ ಮತ್ತೆ ಎಲ್ಲ ಮನೆ ಬಂದು ದಾಸನ ಹೋಗಿದ್ದೆ ತಗೊಂಡೋಯ್ತು. ಬಟ್ರಿ ಒಂದು ಡಿಮಾಂಡ್ ಅಂದ್ರೆ ಒಂದು ಬಟ್ರ ಎಲ್ಕೊಂಡು ಅವ್ರವ್ರಿಗೆ ಅವ್ರವ್ರದೇ ಆದಂತ ಒಂದು ಇದಿತ್ತು ನಾಗಿನ ಕಲ್ಲಿತ್ತು ಅಥವಾ ನಾಗಿನ ಬನ ಇರತ್ತೆ ಅವ್ರಿಗೆ ಪೂಜೆ ಆಯ್ಕೆ ಬಟ್ರಿ ಇಪ್ಪದ ಲಿಮಿಟೆಡ್ ಎಂತ ಮಾಡ್ಬೇಕತ್ತ ಅಲ್ಲಿಗೆ ಅವೆಲ್ಲ ಕಾಯ್ತಾ ಹೋಗ್ಬೋದು. ಇವುಗಳು ಅದಕ್ಕಿಂತ ಹೆಚ್ಚಾಯ್ತು ಈಗ ಮಾತ್ರ, ಆಗ ಇಷ್ಟಿರ್ಲಿಲ್ಲ. ಈಗ ನಂಬರ್ ನಾಗನ ನಂಬರ್ ಭಯಂಕರ ಜನ ನಾವು ಕಂತಲ್ಲ ನಾಗರ ಪಂಚಮಿಗೆ ಕಾಣ್ಬೋದು. ನಾನು ಒಂದು ದಿವಸ ನಾನೇ ಹೋಯ್ತಾ ಇತ್ತು ಅಂತೆ ನನ್ ಜೀವ ತಾರಿಯೋ ಜನ ಕಂಡ್ಕೊಂಡೆ ರಾಮ್ ಈ ಪಟ್ಟಿ ಜನ ಬಂದ ಇಲ್ಲಿದ್ರಲ್ಲ ಅಂದಳು. ಆಗಳಿಗೆಲ್ಲ ಆಗಿನ ನಾಗರ ಪಂಚಮಿ ಹಾಗಲ್ಲ, ಲಿಮಿಟೆಡ್ ಇರುತ್ತೆ. ಆಮೇಲೆ ಒಂದು ನಿತ್ಕೊಂಡ ಭಟ್ರ ಅದೊಂದು ಪೂಜೆ ಮಾಡಿ ನಾಗಿನ ಕಲ್ಲಿ ನೀರ್ ಹಾಕಿ. ಮತ್ತೊಂದ್ ಏನಂದ್ರೆ ನಾಗಿನ ನಾಗರ ಪಂಚಮಿ ದಿವಸ ಸಾಯಂಕಾಲ ಒಂದು ಜೀರಾಪತಿ ಮಳೆ ಬರ್ಕೇಳಿ ಒಂದು ಇದಪ್ಪ ಅಂದಾಜಿ ಒಂದು ಮತ್ತೆ ಆ ನಾಗ ನಾಗಿನ ಕಲ್ ತೊಳೆದ ನೀರ ಸಮುದ್ರಕ್ಕೆ ಸೇರ್ಕೊಳ್ಳಿ ಒಂದು ಇದು ಪ್ರತೀತಿ ಒಂದು ಈ ತಾಗಳಿಗೆಲ್ಲ ಅಡಿ ನಾಗನ ಇದ ತಕೊಂಡ್ ಬರ್ತು. ಒಂದ್ ಕಡೆ ಅವರಿಗೆ ಒಂದ್ ಕಡೆ ನಮ್ಗೆ ಭಟ್ರಿಗೆ ಒಂದ್ ಕಡೆ ನಮ್ಗೆ ಒಂದ್ ಕಡೆ ತಕೊಂಡ್ ಬರ್ತ ನಾಗರ ಪಂಚಮಿ ಅಷ್ಟೇ. ಮತ್ತ ಅಲ್ಲ ನಾಗರ ತನು ಹಾಕದ್ ಬಿಟ್ಟು ಮನೆಗ್ ಮಾತ್ರ ಅರ್ಶಿನ ಎಲೆ ಕಡಬ್ ಅದೊಂದ್ ಆಯ್ಕೆ ಆ ದಿವಸ ಒಂದು ಆಗಳಿಗೆಲ್ಲ ಮನೆ ಮನೆಗೆಲ್ಲ ಅರ್ಶಿನ ಎಲೆ ಬೆಳಿತಿದ್ರು. ಈಗಲ್ಲ ಪ್ಯಾಟಿಂಗ್ ಒಂದು ಇದು ಹತ್ತಿರತ್ತೆ ಅದಕ್ಕೆ 25-50 ರೂಪಾಯಿ ಕೊಟ್ಟು ತಗೊಂಡು ಒಂದ್ ಎಲೆಗೆ 2-3 ರೂಪಾಯಿ ಬಿದ್ದ ಬೆಳ್ತು
1: ಒಂದೊಂದು
0: ಹಿಟ್ ಅದಕ್ಕೆ ರವಿ ರವಿ ಅಲ್ಲ ಅಕ್ಕಿ ರವೆ ಅಂತರು ಅಕ್ಕಿ ರವೆ ತಂದಾಗ ಬಟ್ ಇದೈತ ನಮ್ದು ಹಸಿನ ಎಲೆ ಕಡಬು ಆ ದಿವಸ ಆಯ್ಕೆ ಅದೊಂದು. ನೆಕ್ಸ್ಟ್ ನೆಕ್ಸ್ಟ್ ಇದು ಹರ್ಕೊಳ್ಳಿ ಮತ್ತೆ ಬಪ್ಪದು ಸೋನೆರ್ತಿ ಸೋನೆರ್ತಿ ಕೆಲವರ ದೇವಸ್ಥಾನ ತಿಂಗಳಗಟ್ಲೆ ಇರುತ್ತ ಹಸಿ ಸುತ್ತ ಇದ್ದ ಮನೆ ಮಕ್ಕಳಿಗೆಲ್ಲ ಅದೊಂದ್ ಯಾರ್ದೋ ಒಂದ್ ಸೋಣಾರ್ತಿ ಇತ್ತು ಅಲ್ಲೊಂದ್ ಪಂಚಗಜ್ಜಿ ಸಿಕ್ಕ ತಳೆಯಲ್ಲ ಕಾಯುದಿತ್ತು. ಆ ಸೋಣಾರ್ತಿ ಆಪಲರಿ ಡೈಂಡೆ ಗಂಟೆ ಆಪಲರಿ ಕಾದ ಪಂಚ ಹಿಡ್ಕೊಂಡು ಆ ಮನೆ ಓಡೋದಿತ್ತು ಅಲ್ಲಿ. ಒಂದ್ ಪಂಚಗಜ್ಜಿದ ಒಂದು ಆಸೆ ಒಂದಿದೆ. ಆ ಪಂಚಗಜ್ಜೆಯೇ ಒಂದು ಶ್ರೇಷ್ಠ ಆಯ್ಕೊಂಡಿತ್ತು. ಆ ಖುಷಿಯೇ ಬೇರೆ ಆಯ್ತು ಸೋಣಾರ್ತಿ ಆಯ್ತು. ಮತ್ತೆ ನೆಕ್ಸ್ಟ್ ಅದು ಕಳೆದ್ರ ಮೇಲೆ ಮತ್ತೆ ಬಪ್ಪದ ಹಬ್ಬ ಅದಕ್ಕೆ ದೀಪ ಮತ್ತೆ ಹಬ್ಬ ಈಗ ನಾವ್ ಈಗ ಕಾಯ್ ಈಗ ಕಾಯ್ದದನ್ನೆಲ್ಲ ಈಗ ಇನ್ನೊಂದ್ 10-11 ಕಳೆದ್ರೆ ಕೂಡ ಸೋಣೆ ತಿಂಗಳು ಬರ್ತತ್ತೆ. ಸೋಣೆ ತಿಂಗಳು ಫಸ್ಟ್ ಬಪ್ಪದ ಇದು ಹೊಸಲಜ್ಜಿ ಒಂದು ಬರ್ತತ್ತೆ. ಕೆಲವರು ಬೇಗ ಮಾಡ್ತಾರೆ ದಿನಾ ಹೊಸಲಜ್ಜಿ ಹಾಕಾರೆ ಮೊದ್ಲ ಹೊರಳಿ ತಕೊಂಡ್ ಮನೆ ಹೊರಳಿ ತಕೊಂಡ್ ಮನೆ ಶುರು ಆಯ್ತು ಗಲಾಟೆ. ಹೊರಳಿ ತಕೊಂಡ್ ಬಂದು ಅಲ್ಲ ಕೊಳುವ ಹಾಕೋದು ಅಳಗೆಡಿ ಹಾಕಿ ಕೊಳುವ ಅದನ್ನ ಅಳಗೆ ಮುಚ್ಚೋದಕ್ಕೆ ಮತ್ತೆ ಅದಕ್ಕೆ ಬರೋಕೆ ಇದ್ ಮಾಡೋಕೆ ಹೂ ಅಂತ ಸಿಕ್ಕುದಿಲ್ಲ ಆಗ.
1: ಇದು ನಮ್ಮನೆಗೆಲ್ಲ ಅದು ಹೀರಿ ಹೂ ಅರ್ಶಿನ ಬಣ್ಣದ್ದು, ಯಾಕಂದ್ರೆ ಒಂಚೂರು ಹೀರಿ ಬಳ್ಳಂಗಿ ಇರ್ತಿತ್ತು. ಮತ್ತೆ ಸ್ವಾಣಿ ಹೂ ಅದೆಲ್ಲ ಹಾಕ್ತಿದ್ದೀರಪ್ಪ?
0: ಹಾ ಸ್ವಾಣಿ ಹೂವು ಮತ್ತೆ ಕೊಳುವಾಗ ಅಂತ ಹೇಳ್ತಾರೆ ಇದಿತ್ ಕಣಿ ಹುರುಳಿನ ನೆನೆಸಿ ಒಂದಿಷ್ಟು ದೊಡ್ಡ ಇದಕ್ಕೆ ಹಾಕೋದು ಅಳಗೆ ಮುಚ್ಚಿ ಇಡುದು. ಒಂದು ಯಾವ್ದ್ರ ದಿವಸ ಸಂಕ್ರಾಂತಿಗಿಂತ 4 ದಿವಸ ಮೊದಲು ಮುಚ್ಚಿ ಇಡುದು. ಸಂಕ್ರಾಂತಿ ಸತ್ತಿದ್ರೆ ಎಲ್ಲೋ ಕಲರ್ ಹಾಯ್ಕೊಂಡು ಬತ್ತತ್ತು ಎಷ್ಟು ಚಂದ ಅಂತ ಹೇಳ್ರೆ ಅದನ್ನ ತಕೊಂಡ್ ಬಂದು ಹೊಸ್ಲಿ ಇಡುದು. ಅದು ಆಮೇಲೆ ಸ್ವಾಣಿ ಹೂವು. ಈಗ ಸ್ವಾಣಿ ಹೂವು ಯಾರು ತೋಟಂಗಿಲ್ಲ ಎಲ್ಲ
1: ಸ್ವಾಣಿ ಎಲ್ಲ ತುಂಬಾ ಇದಾಯ್ತು.
0: ಈಗ ಹೊಸ್ಲು ಮತ್ತೆ ಹೊಸ್ಲು ಬರೋದು ಒಂದು ಆಮೇಲೆ ತುಳಸಿ ಎಲೆ ತಂದು ಹೊಡೆಸಿ ಬರೋದು. ಆದಷ್ಟು ಬೇಗ ಹೊಸ್ಲಜ್ಜಿ ಮಾಡಿ ಒಂದು ಮುಗಿಸು ಅಂದ್ರೆ ಯಾಕೆ ದಿನ ಹೊಸ್ಲು ಬರ್ದು ಬರ್ದು ಬರ್ದು
1: ಸಾಕು. ಉದ್ದಿನ ದೋಸೆ ಅಲ್ಲ
0: ದಿವಸ ಹೊಸ್ಲು ಬರುತ್ತೆ ಆಗಳಿಗೆ. ನಮ್ ಕಾಲಂಗ ದೋಸೆ ಮತ್ತೆ ಅಕ್ಕಿ ಉಂಡಳಕ ಎಣ್ಣೆ ಇದು ಮಾಡೋದು. ಆ ಉಂಡಳಕ ಮಾಡೋದು ಸಾಕು. ಅದನ್ನ ಕೆಲಸತ್ತಿ ಎಣ್ಣೆ ಹುಟ್ಟುದು ಅವ್ರಿಗೆ. ಇದು ಯಾವ್ದೋ ಮಿಸ್ಟೇಕ್ ಹಂಗೆ ಹುಟ್ಟುದು. ಎಂತ ಮಿಸ್ಟೇಕ್ ಅಂತ ಗೊತ್ತಿಲ್ಲ ಹುಟ್ಟತ್ತೆ ಅದ್ ಕೆಲಸ. ಯಾವ್ದೋ ಇದ್ರಂಗ್ ಮಾಡ್ರೆ ಉಪದ್ರದಿಂದ ಹುಟ್ಟತ್ತಂತರಪ್ಪ ಎಂತಂದ್ ಗೊತ್ತಿಲ್ಲ. ಕೆಲಸತ್ತಿ ಹುಟ್ಟಲ್ಲ ನಾಯ್ಕ ಉಂಡಳಕ ಅದ್ರಂಗ ಸ್ವಲ್ಪ ಇದ್ರ ಕಣ ಮಾಡೋದು ಫ್ಲಾಟ್ ಕಣ ಮಾಡೋದು ಅದು. ಮತ್ತೆ ಇದೆಲ್ಲ ಮಾಡಿ ಬಳಸೋದು ದೋಸೆ ಮತ್ತೆ ಅದಕ್ಕೆ ಇದಿರತ್ತ ಹೆಸರು ಬೆಳೆದು ತೋವೆ ಅದಕ್ಕೆ. ಆಮೇಲೆ ಅದಕ್ಕೆ ಎಳು ಅದು ಎಳ್ಕೊಂಡ್ ಬರ್ಕಲ್ಲ ನರಿಪ್ ಕಬ್ಬಿನ ಕೋಲ ಒಂದ್
1: ಚಿಕ್ಕತ್ತು
0: ತಂದಿಟ್ಕಂತ ಹೆಂಗ್ಸರ್ ಅದನ್ನ ನಾವೆಲ್ಲ ಎಳಕ್ ಹೋದ್ರೆ ಹೊಡೋದು ಅದಕ್ಕೆ ನಮ್ಗೆ. ಅದಕ್ಕೋಸ್ಕರ ಎಂತ ಮಾಡೋದು ಪ್ಲಾನ್ ಎಂತ ಮಾಡೋದು ಹಾಗೆ ಕಟ್ಟಿನ ಮುದ್ದೆ ನೂಲ್ ಕಟ್ಕೊಂಡು ಇಡುದು ದೂರ ಹಾಕೊಂಡ ಅಥವಾ ಪಕ್ಕಿ ಕಟ್ಕೊಂಡ ಹಿಂಗಿದೆ ಅಂತಾರೆ ಮಡಿ ಹೇಳುದೆಲ್ಲ ಪ್ಲಾನ್ ಅಲ್ಲಿ ಇತ್ತು. ಹೊಸ್ಲು ಅಜ್ಜಿ ಒಂದು ಅದೊಂದು ನಮ್ಮನೆ ಮಜಾದ ಆ ಕಾಲದಂಗೆ
1: ಅಜ್ಜಿನ ಓಡಿಸೋದು
0: ಅಜ್ಜಿನ ಓಡಿಸೋದು. ಆ ನಂತರ ಅಂದ್ರೆ ಮಾರನೇ ದಿವಸ ಉಲ್ಟಾ ಬರೋಕ್ ಶುರು ಮಾಡ್ತಾರೆ. ಆತರ ಹೊಸ್ಲು ಅಜ್ಜಿ ಹಾಕೊಂಡು ನೆಕ್ಸ್ಟ್ ಹಬ್ಬ ಹಬ್ಬವೇ ದೀಪಾವಳಿ ಹಬ್ಬ ಅದಕ್ಕಿಂತ ಬೇರೆ ಮತ್ತೆ ದೀಪಾವಳಿ ಹಬ್ಬ ಅಲ್ಲಿ ನಂತರ ಹಬ್ಬಗಳೆಲ್ಲ ಶುರುವಾತು ಜಾತ್ರೆ ಶುರುವಾತು. ಆಮೇಲೆ ಇದು ಶುರುವಾತು ಗಂಡದ ಹಬ್ಬಗಳು ಕೆಲವು ಕೆಲವು ದೇಜ್ ಮನೆಯಲ್ಲಿ ಹಬ್ಬ ಎಲ್ಲ ಶುರು ಆಗ್ತಾವ.
1: ಈ ಆಷಾಢಿ ಹಬ್ಬದಿಂದ ನಾವು ಮಾತು ಶುರು ಮಾಡ್ದಾರ ನಾಗರ ಪಂಚಮಿಗ್ ಹೋಯ್ತು ಹೊಸ್ಲು ಅಜ್ಜಿಗ್ ಹೋಯ್ತು ಹೊಸ್ತು ಒಂದ್ ಬಿಡ್ತಲ್ಲ
0: ಏನ ನಾವು ಇಷ್ಟೊರಿ ಕಷ್ಟಪಟ್ಟು ಬೆಳೆದಿತ್ತ ಅದನ್ನ ಒಳತ್ತಂದು ಅದನ್ನ ತಪ್ಪು ಒಂದು ಆ ವಿಜೃಂಭಣೆಯೇ ಬೇರೆ. ರಾತ್ರಿಗಟ್ಟ ನಮ್ದು ಕಾರ್ಮಿಕರಿದ್ರು ಮೊದ್ಲಿಂದು ಆ ಒಂದು ವರ್ಗದವರಿದ್ರೆ ಅವ್ರ ಹತ್ರ ತಪ್ಪು ಕೇಳಕ್ ಅವ್ರ ಏನ್ ಮಾಡ್ತಾರೆ ಅಪ್ಪಿ ತಪ್ಪಿ ನಮ್ ಗೆದ್ದಿದ್ದ ಒಡೆ ನಮ್ ಯಾರು ಗೆದ್ದಿದ್ದ ಯಾರು ಹೊಸ್ತು ಮಾಡ್ತಾರೆ ಅವ್ರ ಮನೆ ಗೆದ್ದಿದ್ದ ತತ್ತಲ್ಲ ಬೇರೆಯವ್ರಿಗೆ ಗೆದ್ದಿದೆ ಕುಯ್ಕೊಂಡ್ ಬಪ್ಪದಲ್ಲ ಅದು ಕಿತ್ಕೊಂಡೇ ಬಪ್ಪದ ಅದನ್ನ
1: ರಾತ್ರಿ ಹೋಗಿ
0: ರಾತ್ರಿ ಕಟ್ಟಿ ಕಿತ್ಕೊಂಡ್ ಬಂದ ತುಳಸಿ ಕಟ್ಟೆ ಹತ್ರ ಬಂದು ಅದಕ್ಕೊಂದು ಎರಡು ಊಟ ಇಟ್ಟು ಅದಕ್ಕೊಂದು ಅಡ್ಡ ಇದ್ ಮಾಡಿ ಇಡ್ತಾರೆ ಆ ಪುಣ್ಯಸ್ತ್ರಿ ತಂದಿಡ್ತಾಳು. ಮಾರನೇ ದಿವಸ ನಮ್ಗೆ ಅದಕ್ಕೆ ಮತ್ ಕಾಣಕ್ ತಂದಿದ್ದೆ ಇಲ್ಲೇ ಕಾಣಕ್ಕೆ ಸತ್ಯ ಕರೆದ ಹೇಳ್ತಾರೆ ತಂದಿಟ್ಟಿದ್ದೆ ಹೇಳಿ ಹತ್ರಕ್ಕೆ ನಮ್ಗೆ ಗೊತ್ತಾಗ್ತಂದೇಳಿ ಬೆಳಗ್ಗೆ ಬೆಳಗ್ಗೆ ಅಪ್ಪ ಬಂದಿರತ್ತೆ. ಆ ನಂತರ ಮೊದ್ಲೇ ಭಟ್ರ ತಕ್ಕೇಂಡಿರತ್ತೆ ಹ್ಯಾಂಗ ಕದ್ರು ಕೊಯ್ದು ಗಳಿಗೆ ಹ್ಯಾಂಗ ಭಟ್ರ ಹೇಳಿ
1: ಗಳಿಗೆ ಕೇಂಡ ಕೊಯ್ದ
0: ಕೆಲಸರ ಗಳಿಗೆ ಹಾಕ್ತಾರ ಅವ್ರೆ ಕದ್ರು ಕೊಯ್ದು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಅದ ಇನ್ನೊಂದಿತ್ತಲ್ಲ ಹೊಸ್ತಿಗೆ ಮಾಲೆ ಅಂದ್ರೆ ಸ್ವರ್ಗ ಪಿತೃಗಳ ಅಮಾಸೆ ಅಂತ ಹೇಳ್ತಾರೆ. ಎಲ್ಲರೂ ಮಾಲೆ ಎಲ್ಲರೆಲ್ಲ ಒಂದು ಇಡೀ ಇದಕ್ಕೆ ಒಂದು ಯಾವ್ದೋ ಒಂದು ಮನೆಗೆ ಮಾಡ್ತಾರೆ. ಒಂದು ಇಡೀ ಕುಟುಂಬದಂಗೆ ಒಂದ್ ಮನೆ ಮಾಲೆ ಮಾಡ್ತಾರೆ. ಮಾಲೆ ಬಂದ್ಮೇಲೆ ಆ ಭಟ್ರು ಬಂದು ಎಷ್ಟೋ ಜನರಿಗೆ ಸಂಬಂಧಪಟ್ಟ ಎಡಿ ಹಾಕಿ ಅದೆಲ್ಲ ಬೇಕಷ್ಟಿತ್ತಲ್ಲ ಅವರಿಗೆ, ತರಕಾರಿ ತಪ್ಪದು ಗುಂಬಳಕಾಯಿ ತಪ್ಪದು ಅವರಿಗೆಲ್ಲ ತಂದು ಮಾಲೆ ಮಾಡೋದಿತ್ತದು. ಮಾಲೆ ಒಂದು ಎಲ್ಲರ ಮನೆಯಲ್ಲಿ ಮಾಲೆ ಮಾಡೋದಿಲ್ಲ, ಒಂದು ಕುಟುಂಬದಾಗ ಒಬ್ರು ಯಾವ್ದಾರು ಹಿರಿ ಮನೆ ಯಾವ್ದಾರು ಒಂದು ಮನೆಯಲ್ಲಿ ಮಾಡ್ತಾರೆ. ಆಗ ಉಳಿದರೆಲ್ಲ ಬಂದು ಅದರಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಹತ್ರ ಬಂದದ್ದು. ಅದೊಂದು ಕ್ರಮ ಆಯ್ತು ಮಾಲೆ. ಆಗಳಿಗೆ ಕದ್ರು ಕೊಯ್ದು ಆಗ ಹೊಸಲಜ್ಜಿ ಆದ್ಮೇಲೆ ಇದಾದ್ಮೇಲೆ ಇದು ಕೊಯ್ದು ಇದ ಕುದುರು ಕೊಯ್ಯು ಅಂತ ಅಂದ್ರೆ ಅದಕ್ಕೆ ಹೊಸ್ತ ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ ದಶಮಿ ಹೊಸ್ತೆ ಕಾಯಂ ಇಟ್ಕೊಂತಿರ್ತೀವಿ,
1: ನವರಾತ್ರಿ ಹೊಸ್ತ್
0: ನವರಾತ್ರಿ ದಶಮಿಗೆ ಮಾತ್ರ ಹೊಸ್ತ್ ಮಾಡ್ತಾರೆ. ಇನ್ ಕೆಲವ್ರು ಹಂಗಲ್ಲ, ಕೊಯ್ಲು ಬೆಳೆದ್ ಬಂದ್ರೆ ಕೂಡಲೇ ತಿಂಗೋಡ ಒಬ್ಬೊಬ್ರಿ ಒಂದೊಂದು ಕ್ರಮ ಇತ್ತು. ಅವಳಿಗೆ ಆ ಹೊಸ್ತ್ ಕೊಯ್ ಬರ್ತಿ, ಅದನ್ನ ಚಂದ ಮಾಡಿ ಕೊಯ್ದು ಆ ನಂತರ ಅದಕ್ಕೆ ಹಾಲೆ ಅರ್ದು ಅದಕ್ಕೆ ಮುಳು ಸೌತಿಕಾಯಿ ಕೊಯ್ದಿಟ್ಟು ತೆಂಗಿನಕಾಯಿ ಕೊಯ್ದಿಟ್ಟು ಅದಕ್ಕೆ ಧೂಪ ಹಾಕಿ ಹಾಲೆ ಹೊರಕಿತ್ತು, ಹಾಲೆ ಅರ್ದು ಆ ಮತ್ತೆ ಕೊಯ್ಕೊಂಡು ಒಳ ತಕೊಂಡು ಬಂದು ಪೂಜೆ ಮಾಡಿ ಆ ನಂತರ ಹೊಸ್ಲಿ ಬೇರೆ, ಮೇಟಿ ಕಂಬಕ್ ಬೇರೆ, ತುಳಸಿ ಕಟ್ಟಿಗೆ ಬೇರೆ, ತೆಂಗಿನ ಮರಕ್ಕೆ ಬೇರೆ, ಅದಕ್ಕೆ ಬೇರೆ, ಪತ್ತಸಿ ಬೇರೆ, ಅಷ್ಟು ಕದ್ರೆಲ್ಲ ಅದಕ್ಕೆ ತಯಾರು ಮಾಡಬೇಕಿತ್ತು. ಅದು ಹಿಂದೊಂದೆ ತೆಂಗಿನ ಮಾಯಿನ ಎಲೆ, ಹಲಸಿನ ಎಲೆ, ಆ ನಂತರ ಒಂದು ಎರಡು ಕದ್ರೆ, ಮತ್ತೆ ಮೂಡ್ಲೆ ಯಾವ್ದು ಕೂಡ ಬೇರೆ ಬೇರೆ ಅಂತ ಪಾಲ್ಸಿನ ಕಟ್ಟೆ ಎಲ್ಲ ಹಾಕ್ತಾರಪ್ಪ, ಎಲ್ಲ ಬೇರೆ ಬೇರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಅದಕ್ಕೆ ಹಾಕಿ ಚಂದ ಮಾಡಿ ಕಟ್ತಾರೆ. ಇನ್ ಕೆಲವ್ರ ಮನೆ ಎದುರಿನ ಇದಕ್ಕೊಂದು ಚಂದ ಮಾಡಿ ತೋರಣಾಗೆ ನೇಯ್ದ ಒಂದು ಭತ್ತದ ಒಂದು ನೇಯ್ದು ಕಟ್ತಾರೆ. ಅದನ್ನ ಕಾಂತ ಕೂತ್ಕೊಂಡು ಅಷ್ಟು ಚಂದ ಮಾಡಿ ಒಂದು ನೇಯ್ದ ಎದುರಿನ ದ್ವಾರ ಬಾಗ್ಲಿ ಕಟ್ತಾರೆ. ಅದು ಕೂಡ ಫಸ್ಟ್ ಹೇಳ್ತದ. ಮತ್ತೆ ವಿವಿಧ ನಮ್ಮಲ್ಲಿ ಓಣಮ್ಮಿಗೆ ಕೇರಳದ ಮಾಡ್ದಂಗೆ ಒಂದು ಅಷ್ಟು ಹತ್ತು ಬಗೆ ಒಂಬತ್ತು ಬಗೆ ಹನ್ನೊಂದು ಬಗೆ ಪದಾರ್ಥ ಆಗ್ಲೇಬೇಕು ಆ ದಿವಸ ಮನೆಗೆ. ಬೆಸಸಂಖ್ಯೆ ಅದಲ್ಲೇ ಹನ್ನೊಂದೇ ಆಯ್ಕೆ, ಒಂದು ಒಂಬತ್ತು ಆಯ್ಕೆ,
1: ಇಲ್ಲ ಐದು ಆಯ್ಕೆ,
0: ಐದು ಐದು ಬಗ್ಗೆ ಐದಲ್ಲಿಲ್ಲಪ್ಪ, ಏಳು ಒಂಬತ್ತು ಹನ್ನೊಂದು ಈಗ ಮಿಗಿಲಿ ಸಂಖ್ಯೆಗೆ ಪದಾರ್ಥ ಮಾಡಿ ಮತ್ತೆ ಪಾಯಸ ಗೀಸ ಮಾಡಿ ಚಂದ ಮಾಡಿ ಬಳಸ. ಮತ್ತೆ ಪೈಕನ್ನ ಎಲ್ಲ ಕರೆದ ಆ ದಿವಸ ಎಲ್ಲ ಎಲ್ಲಿದ್ದರು ಬರ್ಕ
1: ಮೋದಿ ಹೊಸ್ತಾರ ಮತ್ತು ಗೊಡ್ಜ ಮೋದಿ ಹೊಸ್ತಾರ ಮತ್ತು ಗೊಡ್ಜ
0: ಮೊದ್ ಮಕ್ಕಳು ಹೊಸ್ತಿದ್ರೆ. ಆಮೇಲೆ ಒಂದು ಎಲೆ ತಿಮ್ಮಕ್ಕಿತ್ತು ನಾವು ಸಣ್ಣ ನೆನಪಪ್ಪ ನಮ್ಗೆ ಒಂದು ಎಲೆ ತಿಮ್ಮದು ಅಪ್ಪಿ ತಿಪ್ಪಿ ಎಲ್ಲ ಸೊಕ್ಕಿನ ಅಡಿಕೆ ಎಲ್ಲ ಬಾಯಿಗೆ ಹೋಯ್ತ ಆ ತಲೆ ತಿರುಗಿ ಆ ವಾಂತಿ ಮಾಡೋದು ಅವಸ್ಥೆ ಕಂಡ್ರೆ ಬೇಡ, ಎಲೆ ತಿಂಬುದು ಬೇಡ, ವಾಂತಿ ಮಾಡೋದು ಬೇಡ ಅಂತ ಕಡಿ ಒಳಗೆ ಹೋಗಿ ಯಾರ ಹತ್ರ ದಮ್ಮೆ ಹಾಕೊಂಡು ಮಜ್ಜಿಗೆ ತಕ್ಕೊಂಡು ಮಜ್ಜಿಗೆ ಕುಡದ ಒಂದ್ ತಂಪು ಮಾಡ್ಕೊಂಡೆಲ್ಲ ಹಿಂದಿನೆಲ್ಲ ನೆನಪು ನಮ್ಗೆ.
1: ಒಳ್ಳೆ ನೆನಪುಗಳು, ಒಳ್ಳೆ ಹಂಬಲ್ ಮಾಡ್ರಿ ನೀವು ನಮ್ಗೆಲ್ಲ. ಈಗ ಸುಮಾರು ವಿಷಯಗಳಿಗ ಹಂಬಲ್ ಆಯ್ತು ನಿಮ್ಮ ಹತ್ರ ಮಾತಾಡಿ ಸರ್. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಅದರ ಅಂಗವಾಗಿ ವಿಶೇಷ ಅತಿಥಿಯಾಗಿ ನೀವು ಬಂದರ, ನಿಮ್ಗೆ ಎಷ್ಟು ಜೀವನಾನುಭವ ಇದೆ ನಮ್ಮ ಕುಂದಾಪುರ ಕನ್ನಡನ, ಕುಂದಾಪುರ ಕನ್ನಡದ ಬದುಕನ್ನ ನೀವು ಕಂಡದಿತ್ತಲ್ಲ, ಅದೆಲ್ಲ ಸುಮಾರು ಇದ್ರ ಗೊತ್ತಾಯ್ತು ನಮ್ಗೆ. ಇದು ಕೇಂಬತ್ತಿಗೆ ಬಹುಶಃ ಕೇಂತಿದ್ದು ಕೇಳುಗರೆಲ್ಲ ತುಂಬಾ ಎಂಜಾಯ್ ಮಾಡ್ರೇನೋ, ಯಾಕಂದ್ರೆ ಆ ವಿಷಯ ಹಂಗಿತ್ತು ನಾವು ಒಂದು ಕಾಲದಲ್ಲೇ ಮರ್ತೆ ಹೋಯ್ತಲ್ಲ, ಅದನ್ನೆಲ್ಲ ಮತ್ತೆ ನೀವು ಹಂಬಲ್ ಮಾಡ್ರಿ. ಈಗ
0: ನಮ್ದು ಈ ಕನ್ನಡ ಕುಂದಾಪುರ ಕನ್ನಡ ಸಾಧಾರಣ ಈ ಕುಂದಾಪುರ ಕನ್ನಡ ಎಲ್ಲೇ ಮಾತಾಡ್ತಾರಂದ್ರೆ ಸಣ್ಣ ಹರಾಡಿ ಇದಿತ್ತಲ್ಲ ನಮ್ಮ ಕಾರ್ಕಳ ಬಾರ್ಡರ್ ಮತ್ತೆ ಬ್ರಹ್ಮಾರದ ಬಾರ್ಡರ್ ಅಲ್ಲಿರಿಗೆಲ್ಲ ಕುಂದಾಪುರ ಕನ್ನಡ, ಮತ್ತೆ ಅಲ್ಲಿದ್ದರಿಗೆ ಆಚೆ ತುಳು ಬತ್ತತ್ತೆ ಕುಂದಾಪುರ ಕನ್ನಡ. ನಂಗೆ ತುಳು ಬತ್ತ ಸರ್ ಆಗ ಕುಂದಾಪುರ ಕನ್ನಡ ಬತ್ತತ್ತೆ.
1: ನಿಮ್ ಕುಂದಾಪುರ ಕನ್ನಡ ಅಂತ ಬಾರಿ ಲೈಕ್
0: ನಾವು ಅಲ್ಲಿ ಅಭ್ಯಾಸ ಮೊದ್ಲಿಂದ ಮಾತಾಡ್ಕೊಂಡು ಬಂದದ್ದೆ ನಮ್ ಮತ್ತೆ ಅದನ್ನ ಇದ್ ಮಾಡಿ ಡೆವಲಪ್ ಮಾಡ್ತಾ ಹೋಯ್ತು. ನಾವು ಅದನ್ನ ಬಿಟ್ಟು ಹಾಕಲ್ಲ, ಇದು ಅನಿವಾರ್ಯ ಆದ್ರೆ ಮಾತ್ರ ಬಿಟ್ರೆ ಇಲ್ದಿರೆ ಅದು ಆಯ್ತು.
1: ಅಂದ್ರೆ ಭಾಷೆ ಬೆಳಿಕ ಅಂದ್ರೆ ಭಾಷೆ
0: ಮಾತಾಡ್ತಾ ಇರ್ಕ ಮನೆಗೆ ಮಾತಾಡ್ತಾ ಇರ್ಕ. ನಾವು ನಮ್ಮ ಮನೆಗೆ ಮಕ್ಕಳು ನಮ್ಮ ಮೊಮ್ಮಕ್ಕಳು ಹೇಳುದು ಬೊಂಬೈಗಿದ್ರೆ ಕುಂದಾಪುರ ಕನ್ನಡ ಮಾತಾಡಿ ಅಂತ ಹೇಳುದು, ಮನೆಗೆ ಹೇಳುದು ಅವ್ರು ಕನ್ನಡ ಮಾತಾಡ್ತಾರೆ. ಒಬ್ಳು ಬೊಂಬೈಗಿದ್ದಾಳೆ ಮತ್ತೊಬ್ಳು ಬೆಂಗಳೂರು ಇದೆ, ಮಕ್ಕಳ ಕೇಳಿ ಹೇಳುದು ಕುಂದಾಪುರ ಕನ್ನಡ ಮಾತಾಡಿ ಅಂಬುದು. ಆದ್ರೆ ಅವೆಲ್ಲ ಎಂತ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡಿದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗ್ಬೋದಲ್ಲ, ಅವಕ್ಕೆ ಅದೇ ಅಭ್ಯಾಸ ಹೋಯ್ತು ಇಂಗ್ಲಿಷ್ ಮಾತಾಡ್ಕೊಂಡು. ಬಟ್ ಮನೆಗೆ ಮಾತ್ರ ಕನ್ನಡ ಮಾತಾಡೋದು, ಇಲ್ಲಿ ಬಂದ್ರೆ ಮನೆಗೆ ಕನ್ನಡ ಮಾತಾಡೋದು.
1: ಓಕೆ, ಸೊ ಕುಂದಾಪುರ ಕನ್ನಡ ಹಬ್ಬ ದಿನದಂದು ನಮ್ಮ ಹಿಲಿಯಾಣದ ಬಾಲಕೃಷ್ಣ ಶೆಟ್ರು ನಿವೃತ್ತ ಪ್ರಾಂಶುಪಾಲರು ಎಷ್ಟು ಲೈಕ್ ಮಾತಾಡ್ರು ಕಾಣಿ, ಆ ನೆನಪುಗಳು ಅವ್ರು ಬಳಸಿದ ಭಾಷೆಯ ಪದಗಳು ಎಷ್ಟು ನಿರರ್ಗಳವಾಗಿ ಮಾತಾಡಿದ್ರು ಸರ್, ಥ್ಯಾಂಕ್ ಯು ಸೋ ಮಚ್.
0: ಒಟ್ಟಾರ ಮೇಲೆ ನನಗೆ ನೆನಪಿ ಬಂದು ಇನ್ನು ಅದಷ್ಟೋ ಇತ್ತು, ಯಾಕಂದ್ರೆ ಇಲ್ಲ ಬಂದಲ್ಲ ಅದೆಲ್ಲ ನೆನಪು ಮಾಡ್ಕೊಂಬಲ್ಲ. ಬಟ್ ಕುಂದಾಪುರ ಕನ್ನಡ ನಾವು ಆಡದ್ದು ಮಾಡದ್ದು ಬಚ್ಚದ್ದು ಇದೆಲ್ಲ ನೆನಪತ್ಲ ನಂಗೆ, ಬಚ್ಚದೊಂದಕ್ಕೊಂದು ನೆನಪತ್ತು. ನಾನೊಂದು ಬ್ರಹ್ಮರ ಶಾಲೆ ಹೊತ್ತೆ ಪತಿಗೆ ಐದನೇ ಕ್ಲಾಸ್ ಹಂಗಿದ್ದಿದೆ, ಅಲ್ಲೊಬ್ರು ಮಾಸ್ಟರ್ ಬಂದ್ರು ಪಿ ಎಡ್ ಮಾಸ್ಟರ್ ಅಂದ್ರೆ ಮಾಸ್ಟರ್ ಒಬ್ರು, ಪ್ರತಿಯೊಬ್ಬರು ಮಾಸ್ಟರ್ ನೆನಪ ಹತ್ತು ನಂಗೆ ಆಗಳಿದ್ದು. ಅಲ್ಲ ಈ ಪತಿ ಯಾರೋ ಒಬ್ಬ ನನ್ನ ದೋಸ್ತಿ ಅಂದ್ ಕರೆದ್ ನನ್ನ ಪುಸ್ತಕ ಎಲ್ಲಿತ್ ಮಾರೆ ಯಾಕೆಂಡ ಕಣ ಅಲ್ಲೇ ಬಚ್ಚಿದೆ ಕಾಣ ಮರೆ ಅಲ್ಲೇ ಅಲ್ಲೇ ಇಟ್ಟಿದ ಅಲ್ಲೇ ಬಚ್ಚಿದೆ ಕಾಣ ಮರೆ ಸಂಗ್ ಕಾಮ್ ಕತ್ಲೇಕೆ ಹೇಂಡ ಆ ಮಾಸ್ಟರ್ ಪಪ್ಪಗ ಅಲ್ಲಿ ಬಚ್ಚಿದ್ದೇನೆ ಸರಿ ಅವ್ರು ಎಲ್ಲಿವರೆಗೆ ಅಂದ್ರೆ ಎಂತದ ಬಚ್ಚಿದ್ರೆ ಎಂತದ ಬಾಲ ಅಂಬಸೂರ್ ಮಾಡ್ರಿ ನೀವು ಬಚ್ಚ ಶುರು ಮಾಡಿ ಶಾಲೆಗೆ ನಾನು ಹತ್ತು ಶಾಲೆಗಳ ಪೂರ ಬ್ರಹ್ಮ ಹರಡಿ ಹುಟ್ಟಿ ಬೆಳೆದಿದ್ರು ನಾನು ಆಚೆ ಮನೆ ರಾಮ ಹರಡಿ ರಾಮನ ಮನೆ ಈಚೆ ಮನೆ ಹರಡಿ ಕುಸ್ತನ ಮನೆ ನಮ್ ಸುತ್ತ ಅವತ್ತೆ ಮೂರ್ ಮನೆ
1: ಮಧ್ಯದಲ್ಲಿ ಬಾಲಣ್ಣನ ಅವ್ರ ಮನೆ
0: ಮನೆ ನಮ್ದು ಬಣಸಾಲೆ ಅಪ್ಪ ಅಂತ
1: ತುಂಬಾ
0: ಆತ್ಮೀಯರು ಅಪ್ಪನ ಊಟಕ್ಕೆ ಬಣಸಾಲೆ ಅಕ್ಕಿ ಮುಡಿ ಮಾರಿ ನಮ್ ಗಾಡಿ ನಮ್ದು ಎತ್ತಿನ ಗಾಡಿ ತಪ್ಪ ಇಲ್ಲಿ ಉಡುಪಿ ತಗೊಂಡಪ್ಪ
1: ನೀವ್ ಎತ್ತಿನ ಗಾಡಿ ಎಲ್ಲ ಹೊಡಿತಿದ್ದೀರಾ
0: ನಾವು ಹೊಡಿತಿದ್ದೆ ಆಗಲೇ ಎತ್ತಿನ ಗಾಡಿ ಅಪ್ಪತ್ತಿಗೆ ನೆನಪಾಗ್ಬೋದು ಕೆಲವೆಲ್ಲ ಬಣಸಾಲೆ ಹಿಂಗ ಒಂದ್ ದಿವಸ ನಮ್ಮ ಶಾಸ ಅಂತ ಹೇಳಿ ಅವ ಎತ್ತಿನ ಗಟ್ಟದ ಭತ್ತ ತಗೊಂಡ್ ಬಂದ ಎತ್ತಿನ ಗಾಡಿಗೆ ಆಗುಂಬೆ ಘಾಟಿಗೆ ಭತ್ತ ತಗೊಂಡ್ ಬರ್ತಿದ್ದೆ ಜಸ್ಟ್ ಇಮ್ಯಾಜಿನ್ ಹ್ಯಾಂಗ್ ಅದಕ್ಕೆಲ್ಲ ತೀರ ಅಂತ ಇರತ್ತೆ ಮತ್ತೆ ಬಡಗಿ ಇರತ್ತೆ ಬ್ರೇಕ್ ಕಣಂಗೆ ಒತ್ತರ ಕೂಳ ಹಿಂದಿದ ಚಕ್ರಕ್ಕೆ ಕಬ್ಬಿಣದ ಪಟ್ಟಿ ಅಲ್ಲ ಕಾಲ ಗಟ್ಟಿ ಒತ್ತಿಡ್ಕೊಂಡ್ ಅಂದ್ರೆ ಟೈಟ್ ಟೈಲ್ ಏನಳಿ ಇಳ್ಕೊ ಓಡಿಬೇಕು ಅದಲ್ಲ ಆಮೇಲೆ ಬಡಗಿ ಎಲ್ಲ ಹೊಡೆದ್ ನಿಧಾನ ಎಷ್ಟು ಕಷ್ಟ ನೆನ್ ಮಾಡಿ ಎತ್ತಿನ ಗಾಡಿನ ಭತ್ತ ತುಂಬಿಕೊಂಡು ತಕೊಂಡ್ ಬಪ್ಪದ್ ಹರಡಿ ಒಂದ್ ದಿವಸ ತಕೊಂಡ್ ಬಪ್ಪತ್ತಿ ಅವನ್ ಮೈ ತುಂಬಾ ಹಗಳಿಗೆ ಇದ್ರ ಇದಲ್ಲ ಧೂಳ ಆಯ್ತು ಎಲ್ಲರೂ ಕೆಲವ್ ಹಿಂಗ್ಸ್ರೆ ಅಂದ್ರೆ ಒಂದ್ ಹಾಡ್ ಹೇಳ್ತಾಳ ಒಬ್ಬಳ ಬಂಡಿ ಹೊಡಿಯವನ ಬಂಡ ಟಕಂಡೇರ್ಯ ಮೈಯೆಲ್ಲ ಧೂಳಿವನ ಮಂಡೆ ಧೂಳು ಈಗ ಎಂತ ಇದೇ ರೀತಿ ತ್ರಾಸಬದ್ದವಾಗಿ ಪದ ಹೇಳಿಬಿಟ್ಟ ಹಾಡ್ ಹೇಳ್ದಾಳ ಭತ್ತ ತೊಳೆದ ಹ್ಯಾ ಹೂ ಅಂತ ನಂಗೆ ಇವತ್ತಿನ
1: ಅವ
0: ಒಂದ್ ಉತ್ತರ ಕೊಟ್ಟ ಹಾಡೋಗಾರತಿ ಇವಳನ್ನ ಹಡಗಿಂದ ತಂದಿದ್ದೆ ಬಿಡ್ಲಕ್ಕ ಅಂತ ಒಂದು ಅವನು ಲಸ್ಕೆ ಬರ್ತಾರೆ ಇಮಿಡಿಯೇಟ್ ಹೋಳಿಗಲ್ಲೇ ಅಲ್ಲಿವರೆಗೂ ಜನರಲ್ಲಿ ಆಶು ಇದನ್ನ
1: ಎಷ್ಟು ಸ್ಪಾಂಟೇನಿಯಸ್ ಇದ್ರು ಅಂತ
0: ಒಬ್ರೊಬ್ರು ಒಂದೊಂದ್ ಓಟ್ಲಂಗೆ ಮೂರ್ ಜನ ಭತ್ತ ತೊಳು
1: ಆ ಕೋಆರ್ಡಿನೇಷನ್ ಎಷ್ಟು ಒಳ್ಳೆ ಇರತ್ ಕಾಣೆ ಇವಳು ದಪ್ಪ ಇವಳು ಬಣಕಿ ಇವಳು ದಪ್ಪಕ ಇವಳು
0: ಚೂರು ಒಬ್ರಿ ಒಂದ್ ಕೈ ಪೆಟ್ ಮಾಡ್ಕೊಂಡಿದ್ರೆ ಅಂತ ಇಲ್ಲ
1: ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋ ಬಂದ ಆಷಾಢಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಎರಡರ ಈ ಸುಸಂದರ್ಭದಲ್ಲಿ ಎಷ್ಟು ಲೈಕ್ ನಮ್ಮ ಕುಂದಾಪುರ ಕನ್ನಡ ಮಾತಾಡ್ರಿ ನಮ್ಮ ಹಳತ್ ಮರ್ತದ್ನೆಲ್ಲ ಹಂಬಲ್ ಮಾಡ್ರಿ ಧನ್ಯವಾದಗಳು
0: ನೀವು ಕರೋದು ಹೆಚ್ಚ ನಮ್ಮ ಅಪ್ಪದ ಹೆಚ್ಚ ಮಾಡ್ರಿ
1: ಥ್ಯಾಂಕ್ ಯು
0: ಬಂದಿತ್ತು ನಮ್ಗೆ ಎಡದು ನಂಗೆ ನೆನಪಿದ ನಾಲ್ಕು ಮಾತ್ನ ಇಲ್ಲ ಹೇಳದೆ ಎಷ್ಟು ತಪ್ಪಿತ್ತು ಎಷ್ಟು ಸಮಯ ತಗೋತಿಲ್ಲ ಆಗ್ಲಿ
1: ಅಡ್ಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಕೇಳಿದ್ರೆ ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತು ನಿಮ್ದು ನೆನಪಲ್ಲ ಮತ್ತೆ ಹೊಂಬಲಾಯ್ತು ಅಂತ ಅನ್ಕಂತ ಹೋಯ್ ಬತ್ತೋ ಮತ್ ಸಿಕ್ತೋಕ್ಕೆ ಅಂತ ಆಗ್ರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ
2: ಹಲೋ
3: ಹಲೋ
2: ಏ ಬತ್ತಿಲ್ಲೇನಾ
3: ಎಲ್ಲಿಗ
2: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮಾರ ನೆನ್ಪಿಲ್ಲೇನಾ
3: ಓ ಹೌದಲ್ಲ ಕೇಕ್ ಎಲ್ಲ ರೆಡಿ ಇತ್ತ
2: ಎಲ್ಲ ರೆಡಿ ಇತ್ತು ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು
3: ಅಣ್ಣ ಶೇರ್ ಹಾಕುದಂಗೇನ್ ಪ್ರಾಬ್ಲಮ್ ಅಲ್ಲ ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ ನಂಗ್ ವ್ಯವಸ್ಥೆ ಎಲ್ಲ ಸಮಾಯಕ
2: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕೂಡಿತ್ತೋ ಅಷ್ಟಿತ್ತು ತಲಿ ಬಿಸಿ ಮಾಡ್ಕೋಬೇಡ್ದ
3: ಬರೀ ಬಾಯಂಗ್ ಹೇಳುದಲ್ಲ ಹಾ ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವ್ ಕೈ ಕುಡುಕಿಲ್ಲ ಹಾಂಗ್ ಕೈ ಕೊಟ್ರೆ ಕಡುಕಲ್ ಮುಗಿನ್ ತೆಗ್ದಾವ್ ಮಂಡಿ ಮೇಲೆ ಹೊತ್ತಾಕ್ತಿ ನನ್ ಹೆಣ್ ಮೋಸ ಮಾಡದ್ ಈಗಳು ನನ್ನ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡ ಮಾಳ ಆಯ್ತು
2: ಓ ಮಾಳ ಇತ್ತ ಹಂಗಾರೆ ಲಕ್ಷ್ಮಣ ಹತ್ರ ಒಂದ್ ಲೋಡ್ ಕೆಂಪು ಮಣ್ಣು ತಂದ್ ಸೋರು ಕೇಳ
3: ನನ್ ಜೀವಸ ಅಂತ ನನ್ ಗೊತ್ತಿತ್ತು ನಿಮ್ಗೆಲ್ಲ ಗಮ್ಮತ್ತಲ್ಲನ
2: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ ತಪ್ಪು ಮಳಿದಲ್ಲ ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದು
3: ಹಾಂಗಂದ್ರೆ ಎಂತದ
2: ಅದ ನಿಂಗ ಅರ್ಥ ಆತಿಲ್ಲ 500 ರೂಪಾಯಿ ಇಡ್ಕ ಬಾ
3: ಅಮ್ಮ ಅಮ್ಮ ಏ ಅಮ್ಮ
4: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕಕ್ ಹೋಗ್ತೆ ನಾನು ಇಲ್ಲೇ ಇದ್ದೆ ನಿಂತ್ಕೊಂಡು ಹೊಟ್ಟಿ ಹೋಯ್ತಾ
3: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬುಗಾತಿಲ್ಯಾ ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ ಅದಿರ್ಲಿ ಪಟ್ಟು ಒಂದು 500 ಕೊಡ
4: 500 ರೂಪಾಯಿ ನನ್ನ ಹತ್ರ ಇಲ್ಲ ಬೆಳ್ಮುಂಚ ಮೀನ್ ತಕ್ಕಂ ದುಡ್ಡು ಇಲ್ಲದೆ ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ ಅವ್ರ ಹತ್ರ ಇನ್ ಎಷ್ಟ ಇದಕ್ ಬಯಸ್ಕೊಂಡ್ಕೊ
3: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ ನಂಗ್ ಸಂಬಂಧ ಇಲ್ಲ ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು
5: ತಿಂಗ್ಳ ಮನೆಗೆಲ್ಲ ತಂದಾಕುದೇ ಕಾಣ ಈಗ ವಾಪಸ್ ಕೇಂತಿದ್ದ ಕೊಡು ಕೊಡು ನಿನ್ ಮಗ್ನಿ ಕೊಡು
3: ಅಮ್ಮ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ ಈ ನಾಯಿ ಹತ್ರ ಅಲ್ಲ
5: ನಾನ್ ಇದ್ದದನ್ನೇ ಹೇಳದ್ ಸತ್ಯ ಹೇಳ್ರೆ ಈಗಳಿನ ಕಾಲದಾಗ ಬೆಲೆ ಇಲ್ಲ
3: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ ನಿಂದ ಎಷ್ಟೇ ತಷ್ಟ ಕಾಣ್ಕೊಂಡ ಸುಮ್ನೆ ಮುಂದೆ ಬಿತ್ಕೋ ಕೆಲ್ಸ ಕಾರ್ಯಕ್ಕೆ ಹೋಯ್ದೆ ಬಿಟ್ಟಿ ಕೂಡ್ತಿ ಮೂವೆಲ್ಲ ನಂಗೆ ಹೇಳ್ತೋ
5: ಹೌದಪ್ಪ ನೀ ತಂದಾಕದಾರು ಸ್ವಲ್ಪ ನಿಂದು ಡಿಗ್ರಿ ಮುಗಿತಲ್ಲ ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಣ್ತೆ
3: ನನ್ ತಲಿ ಬಿಸಿ ನಿಂಗ್ ಬೇಡ್ದಾ ನನ್ ಎಂತ ಹೇಳಿ ನಾ ಕಂಡ್ಕಂತಿ, ನಂಗ ತಲಿ ಶಳಿತಿತ್ತ. ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಬ್ಬಿಡದ್ದೆಲ್ಲ
4: ಯೋ, ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಐಕಳೈತೆ. ಅಪ್ಪಯ್ಯ ಬಂದ್ರಲ್ಲ.
3: ಎಂತ ಜ್ಯೋತಿಯ, ಎಂತ ಐತೆ?
4: ಅಯ್ಯೋ ನಂಗೇಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡ ಕುಂಡ್ ನಂಗ್ ಸಾಕಾಯ್ತು. ಇವತ್ ಸರಿಯಾತೋ ನಾಳಿಗ್ ಸರಿಯಾತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗಿ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದು ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬಿಡ್ತು ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
3: ನಿಂಗ ಐಕತ್ತೇದ ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೇ ಕಣ. ಹಿಂದ ತೆಗ್ಲಿ ಬಳದ ಇವಾಗ ಮತ್ತೆಂತಲ್ಲ.
5: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
3: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ಳು ಸುಳ್ಳು ಹೇಳ್ರ ಸೊಟ್ಟು ಹೊಡೆದ ಹಾಕಿದ್ದಿ. ಸುಮ್ನೆ ಇರ್ಯಾ. ಎಂತದ ನಿಮ್ ರಗಳಿ ಅಂತ ಹೇಳಿ?
6: ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರು ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹಾತೆ.
3: ದುಡ್ಡ ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ. ಕೇಕ್ ತಕ್ಕ ಮುಖ ಇಲ್ಲ ವಿನಯ್ ಬಾರಂಗ್ ಕೂಕ ಸರೇ ಕುಡುಕ.
6: ಅಪ್ಪಯ್ಯ
3: ಮುಚ್ಚ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ. ಬೆಳ ಮುಂಚಿನಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕಂಡ್ ತೆಗ್ಲಿ ಬೆಳೆಸ್ಕೊಂಡ್ ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಾಮ್ದ ಸಾಯಂಕಾಲ ಆರ್ ಕೂಡ್ಲೆ ಹರ್ಗ ತಿರುಗು ಕೋಪ್ದ ಬಾರಂಗ್ ಕೂಕ ಸರೇ ಕುಡುದ ಆ ಗೋಳಿ ಮರದಡಿ ನಿತ್ಕೊ ಹತ್ ಬತ್ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಹಚ್ಚಿಕ್ಯಾತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನ್ ಮದಿ ಐಕ.
6: ಅಯ್ಯ ಅಬ್ಬ ಇದೆಲ್ಲ ಇತ್ತ ಮತ್ತೆ ಇಲ್ ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ಕೊಂದ್ 30 ಲಕ್ಷ, ಅವಳು ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೊಂಡ್ ಕೂಕಂ ನಂಗೆ ಹಿಡಿಯ.
3: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರಲ್ಲ ಗಂಡದನ್ನ ನೀನೇ ಜವಾಬ್ದಾರಿ ತಗಣಕ್.
6: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು. ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮೊಣಗಟ್ಟಿ ಅನ್ನಿ ತಯಿಸಿ ಕೊಟ್ಟು ಕೊಟ್ಟ ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡು ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗ್ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಾಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಐಕೊಂಡಾಳ. ಅದ್ರ ಸುದ್ದಿ ಮಾತಾಡೋದ್ ಬಾಯ್ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟೇ ಬರಲ್ಲ ಇನ್ನು, ಈಗಲೇ ಕೆಲ್ಸಕ್ಕೋ ಕೆಲ್ಸಕ್ಕೋಗ ಅನ್ನೇಳಿ ಶುರು ಆಯ್ತಕ್ಕ ಅಂತಾರ. ಇಲ್ ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ. ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
3: ಯಪ್ಪಾ ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟನ್ ಕೂರ್ಸ್ಕಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪದಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಾಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳಾರು 4 ಅಕ್ಷರ ಕಲೀಲಿ, ಹರ್ಗೋದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡ ಅಂದಲ್ಲಿ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಎದಿ ಹತ್ರ ಬೆಳೆಸ್ತ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಗು ಕೇಳಿ. ಎಂತ ಮಾತಾಡ್ದೆ ಮಗ, ಇದೆಲ್ಲಾರು ಹೆರ್ಗು ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗು ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯ್, ಚರ್ಮ ಸುಟ್ಟು ನಿಗ್ರಿ ಹೋಯ್ತ್. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕ್ಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ಲಿ ಹೇಳ್ರು, ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣ ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರಿ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದ್ ಮಾತು ಹೇಳ್ತಿ ಕೇಣ, ಹೆಣ್ಣಾದಳ ಮುಂದೊಂದಿನ ಮದಿಯೇ ಬೇರೆಯವ್ರ ಮನೆ ಬೆಳಗೂ ಕೋಪಳ, ಕೊಟ್ಟ ಹೆಣ್ಣ ಕುಲದೆರ್ಗೆ, ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್. ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ, ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ, ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ, ಅವನು ಅಪ್ಪ ಆಯಿ, ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ, ನಾನಿದ್ದೆ ಈ ಒಂದು ಮಾತು ಕೆಂಡ್ರ ಕೂಳೆ ಎಂತದ್ದು ಬೇಡ, ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್ತೆ, ಅಷ್ಟು ನೆಮ್ಮದಿ ಸಿಕ್ಕತ್ತೆ. ಅಣ್ಣ ನಿನ್ನ ಕೈ ಮುಗಿತೆ, ನೀನು ಮನೆ ಜವಾಬ್ದಾರಿ ತಗೊಂಡ್ ಎದುರೋಡಿಲ್ಲ, ಹಿಂಗ್ ಇನ್ನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ. ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳು ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲೈಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
7: ಸಾರಿ ಅಪ್ಪ, ಇನ್ ಹಿಂಗ್ ಮಾಡುದಿಲ್ಲ.
8: ಸಾರಿ ಅಪ್ಪ, ನಂದು ತಪ್ಪಾಯ್ತು, ನಾ ಕ್ಷಮಿಸಿ.
3: ಹಾ ಬಂತಲ್ಲ ಫೋನ, ಆ ಹೋಗಿಲ್ದಿದ್ದನ್ನದ ಎತ್ ಎತ್ ಸ್ಪೀಕರಿಗೆ ಹಾಕ.
2: ಹಲೋ, ಏ ಧನುಷ ಎತ್ಸತ್ತಿದೆ ಮಾರೆ, ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ಮನಿ ಹೆರ್ಗ್ ನಿಂತಿದೆ, ಬೇಗ ಬಾ.
3: ಏ ಬೊಬ್ಬರ್ಯಾ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಎಲ್ರಿಗೂ ಪ್ರಿಯವಾಗ್ತಾ ಇರೋ ಮನಸ್ಸಿನ ಕಾರ್ಯಕ್ರಮ ಇದು. ರೇಡಿಯೋ ಕುಂದಾಪುರದಲ್ಲಿ ಕಳೆದ 32 ಸಂಚಿಕೆಗಳನ್ನ ಪ್ರಸಾರ ಮಾಡಿದೆ, ಇದು 33ನೇ ಸಂಚಿಕೆ. ಹೋದ ಸಂಚಿಕೆ ನಾವೆಂತ ಮಾತಾಡ್ತಿತ್ತಂದ್ರೆ ಈ ಆಕ್ಚುವಲ್ ಲವ್ ಅಂತ ಹೆಂಗ್ ಗೊತ್ತಾಗ್ತ, ಯಾಕಂದ್ರೆ ಒಂದ್ ಏಜ್ ಅಲ್ಲಿ ಕಂಡದೆಲ್ಲ ಲವ್ ಒಂಬಗತ್ತ, ಕಂಡರೆಲ್ಲ ಲವ್ ಮಾಡೋರ್ ಒಂಬಗತ್ತ, ಆದ್ರೆ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ ಅಂತೆಲ್ಲ ಹೇಳ್ಕೊಂಡು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ ಅಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ, ಅದು ಹಿಂಗಿರತ್ತ ಹಂಗಿರತ್ತ ಅಂತ ಹೇಳ್ಕೊಂಡ ಈ ಸಲ ಸೊಲ್ಯೂಷನ್ ಬಗ್ಗೆ ಮಾತಾಡೋಕೆತ್ತ. ನಮ್ಮೊಟ್ಟಿಗಿದ್ರು ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತಹ ಸುವರ್ಣ ಕುಂದಾಪುರ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಗ ನೀವೇ ಹೇಳಕೀಗ ಹೆಂಗೆ ನಾವು ಇದು ನಿಜವಾದ ಪ್ರೀತಿ, ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾರೆ, ಇದು ಆಕರ್ಷಣೆ ಅಲ್ಲ, ನನ್ಗೆ ಇನ್ನೊಬ್ರ ಬಗ್ಗೆ ಒಂದು ಪ್ರೀತಿ ಇದ್ರೆ ಇದು ಆಕರ್ಷಣೆಯ ಪ್ರೀತಿ ಅಂತ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂಬುದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳಿ ಮ್ಯಾಮ್.
2: ಹೌದು, ಒಬ್ಬ ವ್ಯಕ್ತಿ ನಮ್ ಜೀವನಕ್ಕೆ ಬಂದಾಗ ಹದಿಹರೆಯದವರಿಗೆ ನಾನು ಹೇಳೋದು, ನಮ್ ಜೀವನ ಒಂಥರ ಇನ್ನೂ ಒಂಥರ ಖುಷಿ ಅಂತ ಉಂಟು, ನಾವು ತುಂಬಾ ಸಂತೋಷವಾಗಿದ್ದಾವೆ ಅಂತ ಹೇಳುವಂತ ಒಂದು ಭಾವನೆ ಬರುತ್ತೆ. ಅಥವಾ ನಮ್ ಮಾತು ಕೇಳುವ ಒಬ್ರು ಸಿಕ್ಕಿದ್ದಾರೆ, ಯಾಕಂದ್ರೆ ಇವತ್ತಿನ ಪೇರೆಂಟ್ಸ್ ಮಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರೆ ಮಕ್ಕಳ ಮಾತುಗಳನ್ನ ಕೇಳೋದಿಲ್ಲ ಅವರು. ಮಕ್ಕಳಿಗೆ ಏನಾಗುತ್ತೆ, ಓ ನಮ್ ಮಾತು ಕೇಳುವ ಒಬ್ರು ನಮ್ಗೆ ಸಿಕ್ಕಿದ್ರಲ್ಲ ಅನ್ನುವಂತ ಭಾವನೆ ಬರುತ್ತೆ. ಒಂದು ಅವ್ರ ದಿನಗಳಲ್ಲೆಲ್ಲ ಒಂದು ಹೊಸ ಎಕ್ಸೈಟ್ಮೆಂಟ್, ಒಂಥರ ಹೊಸಬ್ರು ಸಿಕ್ಕಿದ್ರಲ್ಲ ನಾವು ನಮ್ದೆಲ್ಲ ಹೇಳ್ಕೊಂಡ್ಲಕ್ಕಲ್ಲ ಅಂತ ಹೇಳುವಂತ ಒಂದು ಹೊಸ ಭಾವನೆ, ಒಂದು ಎಕ್ಸೈಟ್ಮೆಂಟ್ ಕೂಡ ಅವರಿಗಿರುತ್ತೆ. ಇದೆಲ್ಲ ಸಹಜವಾದಂತೆ, ಇದ್ರಲ್ಲಿ ಏನೋ ವಿಪರೀತ ಅನ್ನುವಂಥದ್ದು ಏನೂ ಇರೋದಿಲ್ಲ. ಆದ್ರೆ ಇವತ್ ನಾನು ಕೇಳಲಿಕ್ಕೆ ಇಷ್ಟಪಡುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಅವರ ಜೀವನಕ್ಕೆ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಇದ್ದೀರಾ? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಯಾಕಂದ್ರೆ ಕೆಲವೊಮ್ಮೆ ಸಮಸ್ಯೆ ಪ್ರೀತಿಲಿ ಇರೋದಿಲ್ಲ, ನಾವು ಪ್ರೀತಿಸ್ತಾ ಪ್ರೀತಿಸ್ತಾ ನಮ್ಮನ್ನೇ ಕಳ್ಕೊಳ್ಳುತ್ತೆ ನೋಡಿ, ಅದರಲ್ಲಿ ತುಂಬಾ ಸಮಸ್ಯೆ ಇರುತ್ತೆ. ಈಗ ನಾನು ಅನ್ನುವಂಥದ್ದು ನಿಧಾನವಾಗಿ ಕಣ್ಮರೆ ಆಗುತ್ತೆ, ಹೆಚ್ಚಿನವರಿಗೆ ಗೊತ್ತು ಸಹ ಆಗುದಿಲ್ಲ. ನೀವಿವತ್ತು ಒಂದಿಷ್ಟು ಹುಡುಗಿಯರನ್ನ, ಯೂತ್ ಹುಡುಗಿಯರನ್ನ, ಹುಡುಗರನ್ನ, ಯುವಕರನ್ನ, ಯುವತಿಯರನ್ನ ಕೂರಿಸ್ಕೊಂಡು ಮಾತಾಡಿದ್ರೆ, ಅವ್ರ ಪ್ರೀತಿ ಬಗ್ಗೆ ಮಾತಾಡ್ತಾ ಹೋದ್ರೆ ಅರ್ಥ ಆಗುತ್ತೆ. ಆರಂಭದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಅವನ್ ತುಂಬಾ ಇಷ್ಟ ಅಂತ, ಆನಂತರ ಅದು ಹೇಗ್ ಬದಲಾಗುತ್ತೆ ಅಂದ್ರೆ ಅವನಿಗೆ ಇಷ್ಟವಾದದ್ದೇ ನನಗೂ ಇಷ್ಟ, ಆಮೇಲೆ ಅವನಿಗೆ ನನ್ ಈ ಫ್ರೆಂಡ್ ಇಷ್ಟ ಇಲ್ಲ ಹಾಗಾಗಿ ನಾನು ಅವ್ರ ಜೊತೆ ಮಾತಾಡುದಿಲ್ಲ, ಅವನಿಗೆ ನಾನ್ ಈ ಕೋರ್ಸ್ ಮಾಡೋದು ಇಷ್ಟ ಇಲ್ಲ ಹಾಗಾಗಿ ನನ್ಗದು ಇಷ್ಟ ಇಲ್ಲ, ಅವನು ನನ್ ಮೇಲೆ ಕೋಪ ಕೊಡ್ತಾನೆ ಸೊ ನಾನು ಹಾಗೆಲ್ಲ ಹೋಗೋದಿಲ್ಲ, ಎಲ್ಲಾದ್ರೂ ಹೋಗೋದಿದ್ರೆ ಹಾಗೆಲ್ಲ. ಇದೆಲ್ಲ ಒಂದೇ ದಿನದಲ್ಲಿ ಆಗುದಿಲ್ಲ, ಈ ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಗಳು ಆಗಿ ಆಗಿ ಆಗಿ ಅಲ್ಲಿಂದ ಪ್ರಾರಂಭವಾಗುತ್ತೆ. ಕೆಲವು ಸಲ ಅಡ್ಜಸ್ಟ್ಮೆಂಟ್ ಕೂಡ ದೊಡ್ಡ ವಿಷಯ ಅಂತ ಹೇಳಿ ಅನ್ಸುದಿಲ್ಲ, ಆದ್ರೆ ಒಂದಿನ ನೀವು ಹಿಂತಿರುಗಿ ನೋಡಿದಾಗ ನಾನು ಮೊದಲು ಹೇಗಿದ್ದೆ ಈಗ ಹೇಗಾಗಿದ್ದಾನೆ. ಯಾಕಂದ್ರೆ ಸುಮಾರು ಜನ ಈ ಲವ್ ಅಲ್ಲಿ ಬಿದ್ದವರು ಸಮಸ್ಯೆಗಳಿಗೆ ಬಂದಾಗ, ಕೌನ್ಸಿಲಿಂಗ್ಗೆ ಬಂದಾಗ ನನ್ನ ಹತ್ರನೇ ಎಷ್ಟೋ ಜನ ಹುಡುಗರು ಹುಡುಗಿಯರು ಹೇಳದಿದ್ರು, ನಾನು ಮೊದಲು ಹೀಗಿರ್ಲಿಲ್ಲ, ಅಥವಾ ನಾನ್ ಪ್ರೀತಿಸ್ತಾ ಇರುವ ಅವನು ಕೂಡ ಮೊದಲು ಹೀಗಿರ್ಲಿಲ್ಲ, ಅಥವಾ ನಾನ್ ಪ್ರೀತಿಸ್ತಾ ಇರುವ ಆ ಹುಡುಗಿ ಏನಿದ್ಲು ಅವನು ಮೊದಲು ಹೀಗಿರ್ಲಿಲ್ಲ, ಈಗ ಹೀಗೆ ಬದಲಾಗಿದೆ ಅನ್ನುವಂಥದ್ದು ಅಲ್ಲಿ ಕೇಳಿ ಬರುವಂತ ಪ್ರಶ್ನೆ. ಈಗ ನಮ್ ಜೀವನದಲ್ಲಿ ರಿಲೇಶನ್ಶಿಪ್ ಇದೆಲ್ಲ ಒಂದು ಭಾಗ ಹೌದು, ಆದ್ರೆ ಇದೇ ನಮ್ ಸಂಪೂರ್ಣ ಐಡೆಂಟಿಟಿ ಆಗ್ಬಾರ್ದು. ಆದ್ರೂ ನಮ್ದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದಕ್ಕಿಂತ ಮುಂಚೆ ನಾನೊಬ್ಬ

ಜಾಸ್ತಿ ಆಗ್ಬೇಕು, ನನ್ನ ಕುಟುಂಬದ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ನನ್ನ ಪ್ರತಿಭೆಗಳಿಗೆ ಒಂದು ಹೊಸ ಒಂದು ಆಯಾಮ ಸಿಗ್ಬೇಕು, ನನ್ನ ಗುರಿಗಳಿಗೆ ಇನ್ನೊಂದು ಗುರಿ ಸಿಗ್ಬೇಕು, ಆಗ ಮಾತ್ರ ಆ ರಿಲೇಷನ್ಶಿಪ್ ಒಂದು ಪಾಸಿಟಿವ್ ವೇ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾವು ಅನ್ಕೊಳ್ಬೇಕು. ಮಾತುಗಳೆಲ್ಲ ತುಂಬಾ ಕೇಳಲಿಕ್ಕೆ ರೊಮ್ಯಾಂಟಿಕ್ ಆಗಿರಬಹುದು ಅಲ್ವಾ, ಆದ್ರೆ ಆ ಒಬ್ಬ ವ್ಯಕ್ತಿಯೇ ನಮ್ಮ ಸಂಪೂರ್ಣ ಹ್ಯಾಪಿನೆಸ್ ಆಗಿಬಿಟ್ರೆ, ನಮ್ಗೆ ಆ ವ್ಯಕ್ತಿನ ಬಿಟ್ರೆ ಬೇರೆ ಕಡೆ ಎಲ್ಲೂ ಹ್ಯಾಪಿನೆಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ಅಲ್ಲಿ ಒಂದು ಇಮೋಷನಲ್ ಡಿಪೆಂಡೆನ್ಸಿ ಶುರು ಆಗುತ್ತೆ. ಅವ್ರ ಮಾತ್ರ ಖುಷಿ ಆಗುತ್ತೆ, ಅವ್ರು ಬ್ಯುಸಿ ಇದ್ದಾಗ ತುಂಬಾ ಬೇಜಾರಾಗುತ್ತೆ, ಅವ್ರು ಮಾತನಾಡದಿದ್ರೆ ಇಡೀ ದಿನವೇ ಹಾಳಾದಾಗೆ ಅನ್ಸುತ್ತೆ, ಅವ್ರು ಕೋಪ ಮಾಡಿದ್ರೆ ನಾವು ಊಟ ಮಾಡ್ಲಿಕ್ಕೆ ನಾವು ಓದೋದನ್ನ ನಾವು ಯಾವ್ದಕ್ಕೂ ಕಾನ್ಸಂಟ್ರೇಷನ್ ಮಾಡಲಾಗದಂತ ಪರಿಸ್ಥಿತಿ. ನಮ್ಮ ಮೂಡ್ ಅವ್ರ ಮೂಡ್ ನಮ್ಮ ಮೂಡ್ ಆಗ್ಬಿಡುತ್ತೆ, ಅವ್ರ ಅಪ್ರೂವಲ್ ನಮ್ ಸೆಲ್ಫ್ ವರ್ತ್ ಆಗ್ಬೇಕು, ಇದೆಲ್ಲ ಪ್ರೀತಿಯ ಹೆಸರಲ್ಲೇ ನಡೆಯುತ್ತೆ. ಅಂದ್ರೆ ಆರೋಗ್ಯ ಸಂಬಂಧದಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಪಾಸಿಟಿವ್ ಒಂದು ಹೆಲ್ದಿ ರಿಲೇಷನ್ಶಿಪ್ ಅಲ್ಲಿ ನೀನು ನನ್ನ ಸಂತೋಷದ ಒಂದು ಭಾಗ ಆಗ್ತೆ, ನೀನ್ ನನ್ನ ಸಂತೋಷ ನೀನಲ್ಲ ಅನ್ನೋದು, ಅದು ಒಂದು ಆರೋಗ್ಯಕರವಾದಂತ ರಿಲೇಷನ್ಶಿಪ್. ಹೆಲ್ದಿ ರಿಲೇಷನ್ಶಿಪ್ ಅಲ್ಲಿ ನನ್ನ ಸಂತೋಷವೆಲ್ಲ ನೀನೇ ಅಂತ ಹೇಳೋದು ಬಹಳ ಅಪಾಯಕಾರಿ ಒಂದು ಅವಲಂಬನೆ ಆಗ್ಬಿಡುತ್ತೆ. ನೀನು ನನ್ನ ಸಂತೋಷದ ಒಂದು ಭಾಗ, ನೀನು ನನ್ನ ಜೀವನದ ಒಂದು ಭಾಗ ಅಷ್ಟೇ, ಇಡೀ ನನ್ನ ಜೀವನ ನೀನಲ್ಲ, ನನ್ನ ಇಡೀ ಸಂತೋಷ ನೀನೇ ಅಲ್ಲ, ಆ ಒಂದು ಡಿಫ್ರೆನ್ಶಿಯೇಟ್ ಮಾಡೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಈಗಿನ ಒಂದು ಯುವ ಜನತೆಯಲ್ಲಿ ಸ್ವಲ್ಪ ಕಡಿಮೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದರಿಂದಾಗಿಯೇ ಅವರು ಮುಂದೆ ತುಂಬಾ ಸಮಸ್ಯೆಗಳಲ್ಲಿ ಮಾನಸಿಕವಾಗಿ ಸಹ ಅವರು ತುಂಬಾ ಅನುಭವಿಸ್ತಾರೆ. ಇಲ್ಲ ಅಂತ ನಾನ್ ಹೇಳಲ್ಲ, ಯಾಕೆಂದ್ರೆ ನಮ್ ಹತ್ರ ಒಂದು ಬರ್ತಾರೆ ಅಂತ ಹೇಳದ ತಕ್ಷಣ ಸಣ್ಣ ಸಮಸ್ಯೆಗೆ ಬರೋದಿಲ್ಲ ಯಾರು, ತುಂಬಾ ದೊಡ್ಡದಾಗಿ ಕೈ ಮೀರಿ ಹೋದಾಗ ಬರ್ತಾರೆ ಹೆಚ್ಚಿನವರು. ಅವಾಗ ಅವರು ಎಷ್ಟು ಕೆಲವರೆಲ್ಲ ನನ್ನ ಹತ್ರ ಒಂದು ಕಳೆದ ವರ್ಷ ಒಂದು ಬಂದ ಕೇಸ್, 10 ವರ್ಷದಿಂದ ಸಫರ್ ಆಗ್ತಾ ಇದ್ರು ನೋಡಿ ಅವರು, ಒಂದು ಲಾಂಗ್ ಪೀರಿಯಡ್ ಅಲ್ವಾ ಅದು, 10 ವರ್ಷದಿಂದ 10 ವರ್ಷ ಬೇಕಾಯ್ತು ನನ್ಗೆ, ನಾನು ತುಂಬಾ ಸಹಿಸ್ಬಿಟ್ಟೆ, ಇನ್ಮೇಲೆ ನನ್ಗಾಗಲ್ಲ ಅಂತ ಹೇಳೋದು ಯಾವುದೇ ಒಂದು ಬದಲಾವಣೆ ಒಂದು ದಿವಸ ಎರಡು ದಿವಸದಲ್ಲಿ ಆಗೋದಿಲ್ಲ. ನಾವು ಈ ಸಣ್ಣ ಸಣ್ಣ ಬದಲಾವಣೆಯನ್ನ ಮೊದಲಿಗೆ ಪ್ರೀತಿಗೋಸ್ಕರನೋ ಅಥವಾ ನನ್ಗೀಗ ಅವ್ರು ಸಿಕ್ಕಿದ್ದಾರೆ ಅನ್ನುವ ಒಂದು ಎಂಥೂಸಿಯಾಸಮ್ ಅಲ್ಲಿ ನಾವು ಏನ್ ಬದಲಾವಣೆ ಸಂಪನ್ನವನ್ನು ಮಾಡ್ಕೊಳ್ತೇವೆ, ಅದೇ ಮುಂದೆ ನಮಗೆ ಟಾರ್ಚರ್ ಆಗಿ ಬದಲಾವಣೆ ಆಗತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಹೇಳೋದು, ಯಾರನ್ನಾದ್ರೂ ನೀವು ಇಷ್ಟ ಪಡ್ತಾ ಇದ್ರೆ ನೀವು ಒಂದು ಕಾಗದ ತೆಗೆದುಕೊಂಡು ಒಂದೆರಡು ಕಾಲಮ್ ಅನ್ನ ಮಾಡ್ಕೊಳ್ಳಿ. ಒಂದು ಕಡೆ ಅವರು ನನ್ನ ಜೀವನಕ್ಕೆ ತಂದಿದ್ದು, ಇನ್ನೊಂದು ನಾನು ನನ್ನ ಜೀವನದಲ್ಲಿ ಈಗ ಅವರ ಬಂದ ಮೇಲೆ ಕಳೆದುಕೊಳ್ತಾ ಇರೋದು. ಈ ಎರಡನ್ನ ಪಟ್ಟಿ ಮಾಡಿ ನೋಡಿ. ನೀವು ಲವ್ ಮಾಡಿ, ನೀವು ಒಂದು ರಿಲೇಶನ್ಶಿಪ್ ಗೆ ಬಂದ ಮೇಲೆ ನೀವು ಲವ್ವರ್ ನಿಮ್ಮ ಜೀವನಕ್ಕೆ ಏನೆಲ್ಲ ತಂದುಕೊಟ್ಟಿದ್ದಾರೆ ಬದಲಾವಣೆಗಳನ್ನ, ಒಂದು ಪಟ್ಟಿ ಮಾಡೋದು. ಇನ್ನೊಂದು ನೀವು ಬಂದ ಮೇಲೆ ನಮ್ಮ ಜೀವನದಲ್ಲಿ ನಾನು ಕಳ್ಕೊಳ್ತಾ ಇರೋದೇನು, ಅದೆರಡನ್ನ ಪಟ್ಟಿ ಮಾಡಿ. ಅದು ಎರಡನ್ನ ಪಟ್ಟಿ ಮಾಡಿದಾಗ ಮೊದಲನೇ ಕಾಲಮ್ ಅಲ್ಲಿ ಈಗ ಸಪೋಸ್ ಉದಾಹರಣೆಗೆ ಅವ್ರು ನನ್ನ ಜೀವನಕ್ಕೆ ಏನ್ ತಂದ್ರು, ಸಂತೋಷವನ್ನ ತಂದ್ರು, ಫ್ರೆಂಡ್ಶಿಪ್ ಅನ್ನ ತಂದ್ರು, ಒಂದು ಏನು ಪ್ರೋತ್ಸಾಹವನ್ನ ತಂದ್ರು, ಒಂದು ಹೊಸ ಅನುಭವವನ್ನ ತಂದ್ರು, ಮಾತನಾಡ್ಲಿಕ್ಕೆ ಒಬ್ಬರು ವ್ಯಕ್ತಿ ನನಗಿರ್ಲಿಲ್ಲ ಅದು ತಂದ್ರು. ಹಾಗಾದ್ರೆ ಎರಡನೇ ಕಾಲಮ್ ಅಲ್ಲಿ ನೀವು ಓದಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಮುಂಚೆ ಇದ್ದವರು ಎಷ್ಟು ಜನ ಇದ್ದಾರೆ, ಇವತ್ತು ನೀವು ಈ ರಿಲೇಷನ್ಶಿಪ್ ಸ್ಟಾರ್ಟ್ ಆದ ಮೇಲೆ ನಿಮ್ಮ ಕುಟುಂಬದ ಜೊತೆಗಿನ ನಿಮ್ಮ ಸಮಯ ಹೇಗಿದೆ, ಎಷ್ಟು ಕುಡಿತಾ ಇದ್ದೀರಿ, ನೀವು ಎಷ್ಟು ನಿದ್ರೆ ಮಾಡ್ತಾ ಇದ್ದೀರಿ, ನಿಮ್ಮ ಆಸಕ್ತಿಗಳು ಏನಾಗ್ತಿದೆ, ನಿಮ್ಮ ಗುರಿಗಳು ಎಲ್ಲಿವರೆಗೆ ಬಂದಿದೆ, ನಿಮ್ಮ ಆತ್ಮವಿಶ್ವಾಸ ಆ ಲೆವೆಲ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ಜೊತೆಗೆ ನಿಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತ ಸಾಮರ್ಥ್ಯ ದೊಡ್ಡದಾಗಿದೆಯಾ ಸಣ್ಣದಾಗಿದೆಯಾ. ಈಗ ಅವ್ರ ಆ ರಿಲೇಷನ್ಶಿಪ್ ಶುರು ಆದ ಮೇಲೆ ಒಂದ್ ವೇಳೆ ಇನ್ನೇ ಕಾಲಮ್ ತುಂಬಾ ದೊಡ್ಡದಾಗ್ತಿದೆ ಅಂತ ಹೇಳಿ ಅಂದ್ರೆ ಒಂದ್ಸಲ ನೀವು ನಿಂತ್ಕೊಂಡು ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ಳುವಂತ ಸಮಯ ಬಂದಿದೆ ಅಂತ ಹೇಳಿ ಅರ್ಥ. ಕೆಲವೊಮ್ಮೆ ಫ್ರೆಂಡ್ಶಿಪ್ ಗಳಲ್ಲೂ ಕೂಡ ಹಾಗೆ ಆಗತ್ತೆ. ರಿಲೇಷನ್ಶಿಪ್ ಅಲ್ಲಿ ಇರುವ ಮಕ್ಕಳು ಕೆಲವರು ತುಂಬಾ ಜನ ಫ್ರೆಂಡ್ಸ್ ಇಂದ ದೂರ ಆಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳದ್ನಲ್ಲ, ಒಂದು ಈ ಯೂತ್ ಯಾರೆಲ್ಲ ಲವ್ ಅಲ್ಲಿ ಇರೋರು ರಿಲೇಷನ್ಶಿಪ್ ಅಲ್ಲಿ ಇರೋರು ನನ್ನ ಹತ್ರ ಕೌನ್ಸಿಲಿಂಗ್ ಗೆ ಬಂದಿದ್ದಾರೆ, ಅದರಲ್ಲಿ 95% ಮಕ್ಕಳಂತೂ ತಾವಾಗಿ ಹೇಳ್ಕೊಂಡಿದ್ದಾರೆ, ನನ್ಗೆ ಮುಂಚೆ ಎಷ್ಟೊಂದು ಫ್ರೆಂಡ್ಸ್ ಇದ್ರು, ನಾನು ಈಗ ನಾನು ಎಲ್ಲರಿಂದ ದೂರ ಆಗಬೇಕಾದಂತ ಪರಿಸ್ಥಿತಿ ಬಂದಿದೆ ಈ ರಿಲೇಷನ್ಶಿಪ್ ಶುರು, ಅವಳಿಗೆ ನಾನ್ ಫ್ರೆಂಡ್ಸ್ ಜೊತೆ ಹೋಗೋದೇ ಇಷ್ಟ ಇಲ್ಲ, ಸೊ ನಾನ್ ಎಲ್ಲಾ ಫ್ರೆಂಡ್ಸ್ ಅನ್ನ ಬಿಟ್ಕೊಂಡು ಬಂದೆ, ಅವನ್ಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗೋದು ಇಷ್ಟ ಇಲ್ಲ, ಸೊ ನನ್ನ ಫ್ರೆಂಡ್ಸ್ ಅನ್ನೆಲ್ಲ ಕಳ್ಕೊಂಡೆ ನಾನು, ಈಗ ಅವನಿಂದ ನನಗೆ ಅಥವಾ ಅವಳಿಂದ ನನಗೆ ಸಮಸ್ಯೆ ಶುರುವಾಗಿದೆ, ಆದ್ರೆ ಅದನ್ನ ನಾನು ಹಂಚ್ಕೋಬೇಕು ಅಂತ ಹೇಳಿದ್ರೆ ನನ್ಗೆ ಒಬ್ರು ಒಬ್ರು ಯಾರು ಫ್ರೆಂಡ್ ಇಲ್ಲ, ನಾನ್ ಎಲ್ಲರನ್ನೂ ಬಿಟ್ಟು ಬಿಟ್ಟಿದ್ದೀನಿ ಅನ್ನುವಂತಹ ಒಂದಿದ್ದು. ಅದು ಏನು ಅವರು ನನ್ನ ರಿಲೇಷನ್ಶಿಪ್ ಅನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ನೀನ್ ಬಿಟ್ಬಿಡು, ಅಥವಾ ಅವ್ರಿಗೆ ನನ್ ಬಗ್ಗೆ ಜೆಲಸ್ ಆಗುತ್ತೆ ಅದಕ್ಕೆ ನೀನ್ ಬಿಟ್ಬಿಡು, ಅವರಿಗೆ

0: ಅವನು ಇಷ್ಟ ಇಲ್ಲ ಅದಕ್ಕೆ ಆಗ್ಬಿಟ್ಬಿಡು ಅಂತ ಹೇಳಿ ಈ ತರದ್ದೆಲ್ಲ ಹೇಳ್ತಾ ಬರ್ತಾರೆ. ಕೆಲವೊಮ್ಮೆ ಸ್ನೇಹಿತರು ಕೂಡ ತಪ್ಪಾಗಿರ್ಬೋದು, ಯಾಕೆಂದ್ರೆ ಇಂತಹ ರಿಲೇಷನ್ಶಿಪ್ಗಳು ಯಾವ್ದೆಲ್ಲ ಸರಿಯಾದ ರಿಲೇಷನ್ಶಿಪ್ಗಳ ಅಲ್ಲ ನೋಡಿ. ಈಗ ನಾನು ಯಾವಾಗ್ಲೂ ಹೇಳೋದಿದೆ, ನೀವಾಗಿ ಪ್ರೀತಿಸೋದು ಬೇರೆ, ನಿಮ್ಮ ಒಳಗಡೆಯಿಂದ ಒಂದು ಪ್ರೀತಿಯ ಭಾವನೆ ಬರುವುದು ಬೇರೆ, ಯಾರೋ ನಿಮಗೆ ಸೆಟ್ ಮಾಡಿ ಕೊಟ್ಟದ್ದು. ಈಗ ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ತುಂಬಾ ಸಣ್ಣ ಏಜ್ ನಲ್ಲಿ ತುಂಬಾ ನಾವು ಈ ಕಡೆ ಗಮನ ಕೊಡುವಂತಹ ಒಂದು ಇದು ಫೀಲ್ಡ್ ಅಂತ ನಾನು ಅಂದ್ಕೊಳ್ತೇನೆ. ತುಂಬಾ ಚಿಕ್ಕ ಹುಡುಗಿಯರು ಲೈಕ್ ಪ್ರೈಮರಿ ಸ್ಕೂಲ್ಗಳಲ್ಲಿ ಶುರುವಾಗುತ್ತೆ. ಒಂದಿಷ್ಟು ಹುಡುಗಿಯರು ಏನ್ ಮಾಡ್ತಿದ್ದಾರೆ ಗೊತ್ತಾ ನಿಮ್ಗೆ, ಅವರ ಕ್ಲಾಸ್ ಅಥವಾ ಅವರ ಸೀನಿಯರ್ ಹುಡುಗರನ್ನ ನಿಮಗವನು ನನಗಿವನು ಅಂತ ಹೇಳಿ ಕಾಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ಈಗ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೋ ಒಬ್ಬನನ್ನ ನಿಮ್ ತಲೆಗೆ ಕಟ್ಟಿದ್ರು ಅಂತ ಇಟ್ಕೊಳ್ಳಿ. ಅದು ನಿಮ್ಮ ಆಸಕ್ತಿಯ ವಿಷಯ ಆಗಿರುತ್ತಾ, ನಿಮ್ಮ ಒಳಗಿನಿಂದ ಬಂದ ಪ್ರೀತಿನ ಅದು. ಆಗ ಇಂಥ ಸಮಯದಲ್ಲಿ ನೋಡಿ, ನಾನು ಯಾವಾಗ್ಲೂ ಹೇಳೋದು ಫ್ರೆಂಡ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾರ ಈ ಹದಿಹರೆಯದ ವಯಸ್ಸಿನಲ್ಲಿ ಫ್ರೆಂಡ್ಸ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಸಮಯದಲ್ಲಿ ನಾವು ಸರಿಯಾದ ಫ್ರೆಂಡ್ಸ್ ಅನ್ನ ಚೂಸ್ ಮಾಡ್ಕೊಳ್ಳದೇ ಇದ್ರೆ ತುಂಬಾ ಸಮಸ್ಯೆಗಳಿಗೆ ನಾವು ಒಳಗಾಗ್ತೇವೆ. ಈ ತರ ಹೇಳುವಾಗ ನಾವು ನೋ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಎಂತಹ ಪರಿಸ್ಥಿತಿ ಬಂದ್ರು ನನ್ನ ಒಂದು ನಿಜವಾದ ವ್ಯಕ್ತಿತ್ವ ಏನಿದೆ, ರಿಯಲ್ ನನ್ನ ಒಂದು ಪರ್ಸನಾಲಿಟಿ ಏನಿದೆ, ನನ್ನ ಜೀವನದ ಮೌಲ್ಯಗಳು ಏನಿದೆ, ಅದನ್ನು ನಾನು ಬಿಟ್ಕೊಡೋದಿಲ್ಲ ಅನ್ನುವಂತಹ ಒಂದು ಭಾವನೆಗಳು ನಮ್ಮಲ್ಲಿ ಹದಿಹರೆಯದವರಲ್ಲಿ ಇದ್ರೆ, ಯಾರೋ ನನ್ನ ತಲೆಗೆ ಅವರಿಗಿದ್ದಾರೆ ಬಾಯ್ ಫ್ರೆಂಡ್ ಅವರಿಗಿದ್ದಾರೆ ಗರ್ಲ್ ಫ್ರೆಂಡ್ ಅಂದ ತಕ್ಷಣ ನಮಗೂ ಇರಬೇಕು ಅಂತ ಅವ್ರು ನಮ್ಮ ತಲೆಗೆ ಕಟ್ಟುತ್ತಿದ್ದಾರೆ ಅಂತ ಹೇಳಿದಾಗ, ನಾವಲ್ಲಿ ನೋ ಅಂತ ಹೇಳೋದನ್ನ ಸ್ಪಷ್ಟವಾಗಿ ನಾವು ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾವಾಗ್ಲೂ ಫ್ರೆಂಡ್ಸ್ ಅಂತ ಹೇಳಿದ್ರೆ ಮಳೆ ಇದ್ದಾಗೆ ಅಂತ ನಾನು ಹೇಳೋದು. ಏನು ತುಂಬಾ ಬೇಸಿಗೆಯಲ್ಲಿ ಈಗ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಗಳಿದ್ದಿದ್ರೆ ಒಂದ್ ಮಳೆ ಬಂದ್ರೆ ಹೇಗೆ ಕೂಲ್ ಆಗತ್ತೆ ವಾತಾವರಣ, ಅದೇ ರೀತಿ ನಮ್ಮಲ್ಲಿ ಒಳ್ಳೆಯ ಫ್ರೆಂಡ್ಸ್ ಗಳಿದ್ರೆ ನಮ್ ಜೀವನ ಕೂಡ ನೆಮ್ಮದಿಯಾಗಿ ಸಾಗುತ್ತೆ. ಅದೇ ಮಳೆ ಜಾಸ್ತಿ ಆದ್ರೆ ಪ್ರವಾಹ ಬರುವ ಚಾನ್ಸಸ್ ಇರುತ್ತೆ ಅಲ್ವಾ? ಹಾಗೇನೇ ತುಂಬಾ ಕೆಟ್ಟ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಆದಾಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ನಾಶ ಆಗತ್ತೆ. ಹಾಗಾಗಿ ಯಾರೋ ಇದು ಮಾಡ್ತಿದ್ದಾರೆ, ಯಾರೋ ನಮ್ಮ ತಲೆ ಮೇಲೆ ಹೊರಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಒಂದು ರಿಲೇಷನ್ಶಿಪ್ಗೆ ನಾವು ಹೋಗ್ಬೇಕು ಅಂತೇನಿಲ್ಲ. ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಇದಾರೆ, ಗರ್ಲ್ ಫ್ರೆಂಡ್ಸ್ ಇದಾರೆ, ನನಗೂ ಬೇಕು, ನನಗಿಲ್ಲ ಅನ್ನುವ ಕಾರಣಕ್ಕೆ ನಾನೊಂದು ರಿಲೇಷನ್ಶಿಪ್ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆದ್ರೆ, ಆವಾಗ ಈ ತರದ ಸಮಸ್ಯೆಗಳೆಲ್ಲ ತುಂಬಾ ಜಾಸ್ತಿ ಆಗತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ನೋಡುವ ವ್ಯಕ್ತಿಗೆ ಕೆಲವು ವಿಷಯಗಳು ಕಾಣೋದಿಲ್ಲ ಅಲ್ವಾ? ಅದಕ್ಕಾಗಿ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಸ್ವಲ್ಪ ಕನ್ಸರ್ನ್ ವ್ಯಕ್ತಪಡಿಸಿದ್ರೆ ಏನ್ ಹೇಳ್ತಾರೆ ಮಕ್ಕಳು? ಈಗ ಇಬ್ರು ಲವ್ವರ್ ಇದಾರೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಒಂದು ಗೊತ್ತಾಯ್ತು ಆ ಹುಡುಗ ಸರಿ ಇಲ್ಲ ಅಂತ, ಅಥವಾ ಆ ಹುಡುಗಿ ಸರಿಯಾಗಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಆಗ ನೀವು ಅವ್ರ ಹತ್ರ ಹೋಗಿ, ಅಪೋಸಿಟ್ ಯಾರಿದ್ದಾರೆ ಪಾರ್ಟಿ ಅವ್ರ ಹತ್ರ ನೀವು ಹೋಗಿ ನೋಡು, ನೀನ್ ಯಾರನ್ನ ಇಷ್ಟಪಡ್ತಾ ಇದ್ಯಾ, ಅವನ್ ಸರಿಯಾಗಿಲ್ಲ ಅಥವಾ ಅವಳು ಸರಿಯಾಗಿಲ್ಲ, ನೀನ್ ಈಗ್ಲೇ ಎಚ್ಚೆತ್ಕೋ ಅಂತ ಹೇಳಿ ಹೇಳಿದ್ರೆ ನಿಮಗೆ ಕಾಣುತ್ತೆ. ಆದ್ರೆ ಲವ್ ಇಸ್ ಬ್ಲೈಂಡ್ ಅಂತ ಹೇಳಿದಾಗ ಅವ್ರುಗಳಿಗೆ ಅದು ಕಾಣಿಸೋದಿಲ್ಲ. ಅಂತ ಸಮಯದಲ್ಲಿ ನೀವೇನಾದ್ರು ಕನ್ಸರ್ನ್ ತೋರಿಸೋದಕ್ಕೆ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ನೀವು ಈ ಲವ್ಗೆ ವಿರೋಧ ಇದ್ದೀರಿ ಅಥವಾ ನಿಮ್ಗೆ ನಮ್ ರಿಲೇಷನ್ಶಿಪ್ ಅಗೇನ್ಸ್ಟ್ ಇದ್ದೀರಿ ನೀವು ಅಂತ ಹೇಳುವ ಬದಲಿಗೆ ಯೂತ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾಕೆ ಹೀಗ ಅನಿಸ್ತು, ನಿಮ್ಗೀಗ ಇದು ಸರಿ ಇಲ್ಲ ಅಥವಾ ಅವ್ಳು ಸರಿ ಇಲ್ಲ ಅಂತ ಅಥವಾ ಈ ರಿಲೇಷನ್ಶಿಪ್ ಇಷ್ಟ ಇಲ್ಲ ಅಂತ ನೀವೀಗ ಏನು ಇಲ್ಲ, ನೀನ್ ಈ ತರ ಮಾಡ್ತಾ ಇದೀಯಾ ನೋಡು, ತಪ್ಪು ಮಾಡ್ತಾ ಇದೀಯ, ಇದನ್ನೆಲ್ಲ ನೀನ್ ಸುಧಾರಿಸ್ಕೋ ಅಂತ ಕೆಲವು ಸಲ ನಾನು ನೋಡಿದೀನಿ. ನನ್ಗೆ ಪರಿಚಯರವರೆಲ್ಲ ಎಷ್ಟೋ ಜನರಿಗೆ ಈ ತರ ಆಗಿದೆ, ಅವರು ಹಿರಿಯರಾಗಿರ್ತಾರೆ, ಅವ್ರ ತಪ್ಪು ವ್ಯಕ್ತಿಗಳ ಜೊತೆಗೆ ಒಂದು ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಒಂದು ಇಂಡೈರೆಕ್ಟ್ ಆಗಿ ಅವರೊಂದು ವಾರ್ನ್ ಮಾಡ್ತಾರೆ, ನೋಡಿ ಇವಾಗ ಏನ್ ಮಾಡ್ತಾ ಇದೀಯ ನೀನು, ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋ ಅಂತ ಹೇಳಿ ಹೇಳ್ದಾಗ ಇವ್ರು ಏನ್ ಅನ್ಕೊಡ್ತಾರೆ, ಇವ್ರದ್ ಯಾವಾಗ್ಲೂ ಇದ್ದಿದೆ, ಇವ್ರಿಗೆ ನಮ್ಮಲ್ಲಿ ಯಾವಾಗ್ಲೂ ತಪ್ಪುಗಳೇ ಕಾಣತ್ತೆ, ನಾನ್ ಮಾಡಿದ್ದೆಲ್ಲ ತಪ್ಪು ಅಂತಾನೆ ಅನ್ಸುತ್ತೆ, ನನ್ನ ಫ್ರೆಂಡ್ಸ್ ಅಥವಾ ನನ್ ಯಾರು ರಿಲೇಷನ್ಶಿಪ್ ಅನ್ನ ಇದ್ದೀನಿ ಅವರೆಲ್ಲ ಕೆಟ್ಟವರೇ ಅಂತ ಇವ್ರಿಗೆ ಅನ್ಸುತ್ತೆ ಅಂತ ಹೇಳಿ ನಾವು ಅನ್ಕೊಂಡ್ಲೋ ಬದಲು ಅವ್ರಿಗೆ ಯಾಕೆ ಅನ್ಸುತ್ತೆ ಅಂತ ಹೇಳಿ ಒಂದು ಸಲ ನಾವು ಕೂತ್ಕೊಂಡು ಕೇಳ್ಬೇಕು. ಆಗ ನಮ್ಗೆ ಕೆಲವು ಸಲ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಕಾಣಿಸೋದಿಲ್ಲ. ಒಂದು ಇದು ಹೇಳ್ತೀನಿ ನಾನು, ಒಬ್ರು ಲವ್ ಮಾಡಿ 10 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾರೆ. ಈಗ ಮದುವೆ ಬರೀ ಒಂದೇ ತಿಂಗಳಲ್ಲಿ ಅವರಿಗೆ ಸಮಸ್ಯೆಗಳು ಶುರುವಾಗಿದೆ. ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ ಅವರು, ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ. ಅವ್ರ ಹತ್ರ ನಾನು ಕೇಳಿದೆ, 10 ವರ್ಷ ನೀವು ಲವ್ ಮಾಡಿದ್ರಲ್ವಾ, ನಿಮ್ಗ ಅವಾಗ ಇದೆಲ್ಲ ಗಮನಕ್ಕೆ ಬರ್ಲಿಲ್ಲ ಅಂತ ಕೇಳಿದಾಗ ಇನ್ನೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕೊನೆ ಕೊನೆಗೆ ಸ್ವಲ್ಪ ಸ್ವಲ್ಪ ಇದು ಬಂದಿದ್ದೆಲ್ಲ ಇದು ಸರಿ ಆಗುತ್ತೆ, ಇದೆಲ್ಲ ಇಗ್ನೋರ್ ಮಾಡುವಂತ ವಿಷಯ ಅಂತ ನಾನು ಇಗ್ನೋರ್ ಮಾಡಿಬಿಟ್ಟೆ ಅಂತ ಕೂಡ ಅವ್ರು ಹೇಳಿದ್ರು. ಆ ಸಮಯದಲ್ಲಿ ಅವ್ರ ಒಂದ್ ಮಾತು ನಮ್ಗೆ ಹೇಳಿದ್ದಾರೆ, ಯಾರಾದ್ರೂ ಆ ಸಮಯದಲ್ಲಿ ನನ್ಗೆ ಬುದ್ಧಿ ಹೇಳಿದ್ರೆ ನಾನು ಬಹುಶಃ ಕೇಳ್ತಿದ್ನೇನು ಕುತ್ಕೊಂಡು. ಆ ಹುಡುಗಿ ಸರಿ ಇಲ್ಲ ಅಂತ, ಹುಡುಗಿ ನಿಜವಾಗ್ಲೂ ಸರಿ ಇರ್ಲಿಲ್ಲ. ಇವರು ಹೇಳೋದೇನಂದ್ರೆ ಆ ಹುಡುಗಿ ಸರಿ ಇಲ್ಲ ಅಂತ ಯಾರಾದ್ರೂ ಬಂದು ಕುತ್ಕೊಂಡು ನನ್ಗೆ ಒಂದು ಸಮಜಾಯಿಷಿ ಕೊಟ್ಟು ಸರಿಯಾದ ರೀತಿಯಲ್ಲಿ ನನ್ಗೆ ಮಾರ್ಗದರ್ಶನ ಮಾಡಿದಿದ್ರೆ ಇವತ್ತು ನಾನು ಈ ತರ ಒಂದು ಕಷ್ಟದ ಪರಿಸ್ಥಿತಿಗೆ ಸಿಲುಕಿಕೊಳ್ಳುವಂತಹ ಒಂದು ಸಂದರ್ಭ ಬರ್ತಿರ್ಲಿಲ್ವೇನೋ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ
1: ಈ ಸಂದರ್ಭದಲ್ಲಿ ಅನ್ಸೋದಾಯ್ತಾ, ಆದ್ರೆ ನೀವು ಪ್ರೀತಿಯಲ್ಲಿ ಇದ್ದವ್ರಿಗೆ, ನೀವು ಪ್ರೀತಿಯಲ್ಲಿ ಇದ್ದ ಯಾರಿಗೆ ಆದ್ರೂ ನೀವು ಬುದ್ಧಿವಾದ ಹೇಳಿದ್ರೆ 98% ಅವರು ಕೇಳೋದೇ ಇಲ್ಲ.
0: ಹೌದೌದು, ಖಂಡಿತವಾಗ್ಲು ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ. ಅದಕ್ಕೆ ಯಾರಾದ್ರೂ ಒಬ್ರು ನಮ್ಗೆ ಆತರ ಒಂದು ಸರಿ ಇಲ್ಲ, ನೀನ್ ಹೋಗ್ತಾ ಇರುವ ದಾರಿ ಸರಿ ಇಲ್ಲ, ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿದಾಗ ಆತರ ವಿರೋಧ ಮಾಡುವ ಬದಲು ಈ ತರ ಒಂದು ನಾವೇ ಒಂದು ಏನು ಒಂದ್ ಯಾವ್ದೋ ಒಂದು ಅಸಂಪ್ಷನ್ ಗೆ ಬಂದು ಇವ್ರು ನನ್ ರಿಲೇಶನ್ಶಿಪ್ ಗೆ ಅಗೇನ್ಸ್ಟ್ ಇದ್ದಾರೆ ಅಥವಾ ನಾನ್ ಮಾಡಿದ್ದೆಲ್ಲ ತಪ್ಪು ಅಂತ ಹುಡುಕ್ತಾರೆ ಅನ್ನೋದು ಬದಲು ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅವ್ರ ಹತ್ರನೇ ನೀವು ಕೇಳ್ಬೇಕು. ಯೂತ್ ನಾನ್ ಹೇಳ್ತಾ ಇರೋದು ಹದಿಹರೆಯದ ಮಕ್ಕಳು ಯಾರು ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅವರು ಯಾರಾದ್ರೂ ಸರಿ ಇಲ್ಲ ಅಂತ ಹೇಳಿದಾಗ ಇವ್ರಿಗೆ ಯಾವಾಗ್ಲೂ ಸರಿ ಇರಲ್ಲ ನಾನ್ ಮಾಡಿದ್ದೆಲ್ಲ ತಪ್ಪು ಅನ್ನುವ ಬದಲಿಗೆ ಒಂದು ಸಲ ಕಾಮ್ ಆಗಿ ಕೂತ್ಕೊಂಡು ಕೇಳಬೇಕು, ಯಾಕೆ ನೀವು ಹೀಗೆ ಹೇಳಿದ್ರಿ, ನಿಮ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ, ಏನ್ ತಪ್ಪು ಕಾಣಿಸ್ತಾ ಇದೆ. ಅದನ್ನ ಅವ್ರು ಹೇಳಿದಾಗ ನಾವು ಒಂದು ಸಲ ನನ್ನನ್ನು ನಾನು ಈ ರಿಲೇಶನ್ಶಿಪ್ ಗೆ ಬಂದ ಮೇಲೆ ನಾನು ನನ್ನನ್ನು ಕಳ್ಕೊಳ್ತಾ ಇದ್ದೇನಾ, ನನ್ನ ಜೀವನದಲ್ಲಿ ಪಾಸಿಟಿವ್ ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತಾ ಇದೆಯಾ ಇದರಿಂದ ಅನ್ನೋದನ್ನ ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನ ಅವ್ರು ಅಭ್ಯಾಸ ಮಾಡ್ಕೊಳ್ಬೇಕು. ಆವಾಗ ಹೆಚ್ಚಿನ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಗಳು ಏನಿದೆಯಲ್ಲ ಇದರಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ತುಂಬಾ ಮೇಲ್ ಹೋದಾಗ ಬಿದ್ರೆ ಆಗೋ ನೋವು ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ. ಸ್ವಲ್ಪ ಅದ್ರಲ್ಲೇ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಟ್ರೆ ತುಂಬಾ ಸುಲಭ ಆಗುತ್ತೆ. ಒಂದ್ ಸ್ವಲ್ಪ ನೋವಾದ್ರೂ ಕೂಡ ಮುಂದೆ ಜೀವನ ಇಡೀ ಹಾಳಾಗೋದನ್ನ ಅಥವಾ ಜೀವನ ಇಡೀ ಅನುಭವಿಸೋದನ್ನ ತಪ್ಪಿಸಬಹುದು ಅಂತ ಹೇಳ್ಬಹುದು. ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ನಾನು ಅವನಿಗಾಗಿ ಎಲ್ಲವನ್ನ ಬಿಟ್ಟಿದ್ದೇನೆ ಅಂದ್ರೆ ಕೆಲವೊಮ್ಮೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಆ ಸಂಬಂಧ ತಪ್ಪಾಗಿದ್ರು ಕೂಡ ಅದರಿಂದ ಅವರು ಹೊರಗಡೆ ಬರೋದಕ್ಕೆ ಕಷ್ಟಪಡ್ತಾರೆ. ನಾನು ತುಂಬಾ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಅವನ ಮೇಲೆ ಅಥವಾ ಅವಳ ಮೇಲೆ, ಈಗ ಇದರಿಂದ ಇದು ಸರಿ ಇಲ್ಲ ಅಂದ ತಕ್ಷಣ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಈಗ ಹೊರಗೆ ಹೇಗೆ ಬರ್ಲಿ, ಈಗ ಈ ಸಂಬಂಧವನ್ನ ನಾನು ಹೇಗ್ ಬಿಟ್ಟುಕೊಡ್ಲಿ ಅಂತ ಹೇಳದವರು ತುಂಬಾ ಜನ ಇದ್ದಾರೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಬೇಕು, ಈಗಾಗ್ಲೇ ತುಂಬಾ ಸಮಯವನ್ನ ಇನ್ವೆಸ್ಟ್ ಮಾಡಿದೀನಿ ಅನ್ನೋ ಕಾರಣಕ್ಕೆ ಇನ್ನೂ ಹೆಚ್ಚಿನ ಸಮಯವನ್ನ ತಪ್ಪಾದ ಒಂದು ರಿಲೇಶನ್ಶಿಪ್ ಅಲ್ಲಿ ಕಳಿಬೇಕು ಅಂತ ಏನು ಇಲ್ಲ. ನಮ್ಮ ಹಿಂದಿನ ನಿರ್ಧಾರ ಅದು ತಪ್ಪಾಗಿಯೂ ಕೂಡ ಇದ್ದಿರ್ಬೋದು, ಆದ್ರೆ ಇವತ್ತು ನಮ್ಗೆ ಒಂದು ಮನಸ್ಸಿಗೆ ಹಾಗೆ ಬಂತು, ಇದು ಸರಿ ಇಲ್ಲ, ಜಸ್ಟ್ ನಾನು ಒಂದು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಅಥವಾ ಎಷ್ಟೋ ಇಮೋಷನಲ್ ಡಿಪೆಂಡೆನ್ಸಿ ಆಗಿಬಿಟ್ಟಿದೆ, ಅವನು ತುಂಬಾ ನನಗೆ ಬೈತಾನೆ, ನನ್ಗೆ ಹೊಡಿತಾನೆ, ಆತರ ಆದ್ರೂ ಕೂಡ ನನ್ಗೆ ಅವನ ಮೇಲೆ ಡಿಪೆಂಡೆನ್ಸಿ, ಅವನ್ ಇಲ್ದೆ ನನ್ಗೆ ಇರಕ್ಕಾಗಲ್ಲ. ಇವತ್ತು ಎಷ್ಟೋ ಹೆಣ್ಮಕ್ಳು ಇದಾರೆ ಈ ತರ, ಅವನ್ ಎಷ್ಟೋ ಟೋರ್ಚರ್ ಕೊಡ್ತಾ ಇದ್ರು, ಇಲ್ಲ ನನ್ಗೆ ಅವನೇ ಬೇಕು ಅಂತ ಅನ್ಸತ್ತೆ ಅಂತ. ಈ ತರದ ಒಂದು ಅದಕ್ಕೆ ಕಟ್ಟಿ ಬಿದ್ದಿರ್ಬೇಕು ಅಂತ ಏನು ಇಲ್ಲ. ಸ್ವಲ್ಪ ನಮ್ಮ ನಿರ್ಧಾರ ಹಿಂದೆ ಮಾಡಿದ ನಿರ್ಧಾರಗಳು ನಮ್ದು ತಪ್ಪಾಗಿರ್ಬೋದು, ಆ ನಿರ್ಧಾರಗಳನ್ನ ನಾನು ಉಳಿಸ್ಕೊಳ್ಳೋದಕ್ಕಿಂತ ಇವತ್ತಿಂದ ನನ್ನ ನಿರ್ಧಾರ ಇದನ್ನ ಇಲ್ಲಿಗೆ ನಾನು ನಿಲ್ಲಿಸ್ಬೇಕು ಅನ್ನುವ ನಿರ್ಧಾರ ನಂದು ಸರಿಯಾಗಿದೆ ಅನ್ನೋದನ್ನ ಗಟ್ಟಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಪೋಷಕರಿಗೂ ಕೆಲವೊಂದು ಪಾತ್ರ ಅವರದ್ದು ಕೂಡ ಇರುತ್ತೆ. ಹೆಚ್ಚಿನವರು ಮಾಡುವ ಮಿಸ್ಟೇಕ್ ಏನಂತ ಹೇಳಿದ್ರೆ, ನನ್ ಮಗಳು ಅಥವಾ ನನ್ ಮಗ ಒಂದು ಲವ್ ಇದರಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದ ತಕ್ಷಣ ಅವರ ಮೊದಲ ಗುರಿ ಏನಿರುತ್ತೆ, ಈ ಲವ್ ಅಥವಾ ರಿಲೇಶನ್ಶಿಪ್ ಅನ್ನ ಮುರಿಯೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ವೈಲೆಂಟ್ ಆಗಿನೋ, ಮಕ್ಕಳಿಗೆ ಶಿಕ್ಷೆ ಕೊಡೋದ್ರ ಮೂಲಕ, ಮಾತು ನಿಲ್ಲಿಸೋದ್ರ ಮೂಲಕ, ಬೇರೆ ಬೇರೆ ರೀತಿಯ ಇದ್ರಲ್ಲಿ ಮೊಬೈಲ್ ಅನ್ನ ತಪ್ಪಿಸಿಡೋದು ಅಥವಾ ರೂಮ್ ಅಲ್ಲಿ ಕೂಡಿ ಹಾಕೋದು, ಬೇರೆ ಬೇರೆ ರೀತಿಯ ಇದ್ರಲ್ಲಿ ಅವರು ಅದನ್ನ ಮುರಿಯೋದಕ್ಕೆ ನೋಡ್ತಾರೆ. ಆದ್ರೆ ನನಗೆ ಇತ್ತೀಚಿನ ಕೂಡ ಒಂದು ಇದ್ರಲ್ಲಿ ಒಬ್ರು ಹೇಳ್ತಾ ಇದ್ರು, ನನ್ ಮಗಳಿಗೆ ಲವ್ ಅಲ್ಲಿ ಇದ್ದಾಳೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಾನ್ ಅವಳ ಹತ್ರ 1 ತಿಂಗಳಿಂದ ಮಾತಾಡಿಲ್ಲ ಅಂತ. ಸೊ ಇದು ಕೂಡ ತಪ್ಪಾಗತ್ತೆ. ಅವ್ರ ಮೊದಲ ಗುರಿ ಏನಿರ್ಬೇಕು, ನಮ್ ಮಗು ಜೊತೆ ಕನೆಕ್ಷನ್ ಕಳ್ಕೊಳ್ಬಾರ್ದು. ಯಾಕಂದ್ರೆ ಮತ್ತು ನೀವು ಮಾತಾಡೋದನ್ನ ನಿಲ್ಲಿಸಿದ್ರೆ ಅವ್ರ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಸೊ ನಿನ್ನ ಉಳಿದ ಈಗ ಜೀವನದ ಭಾಗಗಳನ್ನು ನಾವು ಕಾಪಾಡ್ಬೇಕಲ್ವಾ. ಸೊ ಇದು ಅಪೋಸ್ ಈಗ ಓಕೆ ಆ ಹುಡುಗನ ಬಗ್ಗೆ ನೀವೆಲ್ಲ ಎನ್ಕ್ವೈರಿ ಮಾಡಿದ್ರಿ, ಒಂದ್ ವೇಳೆ ಅದು ಬೆಸ್ಟ್ ಸೆಲೆಕ್ಷನ್ ಅಂತ ಆಗಿದ್ರೆ ಏನ್ ಮಾಡ್ತೀರಿ?

0: ಬೆಸ್ಟ್ ಏನಾದ್ರು ಸೆಲೆಕ್ಷನ್ ಅಂತ ಹೇಳಿ ಆಗಿದ್ದಿದ್ರೆ ನಾವು ಒಪ್ಕೊಳ್ಬಹುದಲ್ವಾ? ಒಂದ್ ವೇಳೆ ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಅನ್ಸಿದ್ರೆ, ತಪ್ಪುಗಳೆಲ್ಲ ಕಂಡ್ರೆ, ಆಯ್ತು ನೀನ್ ಇಂತ ಇದು ಮಾಡಿದ ಅವನ್ ಸರಿಯಾಗಿಲ್ಲ ಅವಳು ಸರಿಯಾಗಿಲ್ಲ ಅಂತ ಹೇಳುವ ಬದಲು ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ಬೋದಲ್ವಾ? ನಿಧಾನವಾಗಿ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ, ನೀವು ಬರೀ ಅಪೋಸಿಷನ್ ಈಗ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಬರೀ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇವ್ರು ಇರೋದೇ ವಿರೋಧ ಮಾಡೋದಕ್ಕೆ, ಇವ್ರು ನನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಸೊ ಇವ್ರು ನನ್ನನ್ನು ದೂರ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ತಂದೆ ತಾಯಿಗಳ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ, ಆ ಕಡೆ ಒಲವು ಜಾಸ್ತಿ ಆಗುತ್ತೆ. ಒಂದು ವೇಳೆ ರಾಂಗ್ ರಿಲೇಷನ್ಶಿಪ್ ಅಲ್ಲಿ, ರಾಂಗ್ ಪರ್ಸನ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಹೇಳಿ ಆದ್ರೆ, ಅವಾಗ ಏನಾಗುತ್ತೆ, ಅವರು ಆ ಕಡೆನೇ ವಾಲ್ತಾರೆ, ಮನೆ ಬಿಟ್ಟು ಹೋಗ್ಬೋದು, ಓಡಿ ಹೋಗ್ಬೋದು, ಇನ್ನೇನೋ ಮಾಡ್ಬೋದು, ಅತಿರೇಕದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ಹಾಗಾಗಿ ತಾಳ್ಮೆಯಿಂದ, ಸಮಾಧಾನದಿಂದ, ಬರೀ ವಿರೋಧವನ್ನ ಮಾಡದೆ ನಮ್ಮ ಗುರಿಯಾಗಿರದೆ ನಮ್ಮ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನ ನೀಡುವಂತದ್ದು ನಮ್ಮ ಗುರಿಯಾಗಿದೆ. ಇನ್ ಕೆಲವು ಸಲ ಸ್ಕೂಲ್ಗಳಲ್ಲಿ ಕೂಡ ಶಿಕ್ಷಕರು ಕೂಡ ಒಂದಿಷ್ಟು ಗಮನಗಳನ್ನ ಕೊಡ್ಬೇಕಾಗತ್ತೆ. ಯಾವುದೋ ಒಂದು ಸ್ಟೂಡೆಂಟ್ ಇದು ಮಾರ್ಕ್ ಕಡಿಮೆ ಆದ ತಕ್ಷಣ ಅವನು ಓದೋದಿಲ್ಲ, ಲೇಜಿ, ಅಥವಾ ಯಾರೋ ಒಂದು ಹುಡುಗಿ ತುಂಬಾ ಚೆನ್ನಾಗಿ ಇದ್ಲಿ, ಈಗ ಸ್ವಲ್ಪ ಸುಮ್ಮನೆ ಕುತ್ಕೊಳ್ತಿದ್ದಾಳೆ ಸಡನ್ಲಿ ಅಂತ ಹೇಳಿದ ತಕ್ಷಣ ಅವಳಿಗೇನೋ ದೊಡ್ಡ ಆಟಿಟ್ಯೂಡ್ ಬಂದಿದೆ ಅಂತನೋ, ಅಥವಾ ಹಿಂಗೇನೋ ಒಂದು ಲೇಬಲ್ ನಾವು ಮಾಡುವ ಬದಲು, ಅವ್ರ ಫ್ರೆಂಡ್ ಸರ್ಕಲ್ ಬದಲಾಗಿದಾರ, ಅವರ ಡಿಸಿಪ್ಲಿನ್ ಇಶ್ಯೂ ಏನಾದ್ರು ಚೇಂಜ್ ಆಗಿದೆ ಅಂತ ನಾವು ಅನ್ಕೊಳ್ಳೋ ಬದಲು, ಏನಾದ್ರೂ ಇಮೋಷನಲ್ ಚೇಂಜಸ್ ಆಗಿದ್ಯಾ, ಬಿಹೇವಿಯರಲ್ ಚೇಂಜಸ್ ಆಗಿದ್ಯಾ, ಅದು ಯಾಕಾಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಎಲ್ಲಾ ರಿಲೇಷನ್ಶಿಪ್ ಡೀಟೇಲ್ಸ್ ತಿಳಿಬೇಕು ಅಂತ ಹೇಳಿಲ್ಲ, ಆದ್ರೆ ಕೆಲವು ಬದಲಾವಣೆ ಕಾಣಿಸ್ತಾ ಇದೆ ನಿನ್ನಲ್ಲಿ, ಹಾಗಾಗಿ ನಿನಗೇನಾದ್ರೂ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ನೀನ್ ಹೇಳ್ಕೊಳ್ಬಹುದು ಅನ್ನುವ ಒಂದು ಸಣ್ಣ ವಾಕ್ಯ ಮಕ್ಕಳಲ್ಲಿ ಏನೋ ಸಮಸ್ಯೆಗಳಿದ್ದಿದ್ರೆ ಹೇಳ್ಕೊಡುವಂತ ಮನಸ್ಸು ಮಾಡುವಂತಹ ಒಂದು ಇದು ಕೂಡ ಆಪರ್ಚುನಿಟಿ ಕೂಡ ಇರುತ್ತೆ, ಅದನ್ನ ಕೂಡ ಮಾಡ್ಬೋದು. ತುಂಬಾ ಕ್ಲೋಸ್ ಇರೋರು ತುಂಬಾ ಪ್ರೀತಿಯಿಂದ ಮಾತಾಡಿದಾಗ ಮಕ್ಕಳು ಅವ್ರ ಮನಸ್ಸಿನಲ್ಲಿ ಆಗುವಂತಹ ಹಿನ್ನೆಲೆಗಳನ್ನ, ಹೋರಾಟಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತಾರೆ. ಮತ್ತೆ ಯಾವಾಗ್ಲೂ ಅದೇ, ನನ್ ಯಾವಾಗ್ಲೂ ಹೇಳುದು, ನೀವು ಪ್ರೀತಿಸ್ತಿದೀರಾ ಅಂತ ಹೇಳಿದ ತಕ್ಷಣ ಈ ಸಂಬಂಧದಲ್ಲಿ ನಾನು ನನ್ನ ಸ್ವಂತಿಕೆ ಇನ್ನಷ್ಟು ಜಾಸ್ತಿ ಆಗ್ತಿದ್ಯಾ, ಅಥವಾ ನನ್ನ ವ್ಯಕ್ತಿತ್ವವನ್ನೇ ನಾನು ಕಳ್ಕೊಳ್ತಾ ಇದ್ದೇನಾ ಅಂತ ಹೇಳೋದನ್ನ, ನನ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದ್ಯಾ, ಇದೆಲ್ಲವನ್ನ ಪ್ರತಿಯೊಂದು ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ, ನಾನು ಒಂಟಿಯಾಗಿದ್ರೆ ಕೂಡ ಸಂತೋಷವಾಗಿ ಇರಬಲ್ಲೇನೆ ಅಂತ ಎಲ್ಲಾ ಪ್ರಶ್ನೆಗಳನ್ನು ಕೇಳ್ಕೊಂಡ್ರೆ ಹೌದು ಅಂತ ಹೇಳುವಂತಹ ಒಂದು ಉತ್ತರ ಬಂದಿದ್ರೆ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅರ್ಥ. ಯಾವಾಗ ಇದಕ್ಕೆ ನೋ ಅಂತ ಹೇಳಿ ಉತ್ತರ ಬರ್ತದೋ, ನೀವೊಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಾನು ಹೇಳ್ತೇನೆ. ಪ್ರೀತಿಯ ಒಂದು ಸುಂದರ ರೂಪ ಏನು ಗೊತ್ತಾ, ನೀನು ನನ್ನ ಜೀವನದ ಒಂದು ಭಾಗ ಅಂತ ಹೇಳುದು. ಅದು ಬಿಟ್ಟು ನೀನೇ ನನ್ನ ಸಂಪೂರ್ಣ ಜೀವನ ಅಂತ ಹೇಳಿದ್ರೆ ಇವೆರಡು ವಾಕ್ಯಗಳ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಒಬ್ಬ ವ್ಯಕ್ತಿಯನ್ನ ಪ್ರೀತಿಸುವುದು ಮತ್ತು ಒಬ್ಬ ವ್ಯಕ್ತಿಯ ಮೇಲೆ ನಿಮ್ಮ ಸಂಪೂರ್ಣ ಜೀವನವನ್ನ ಅವಲಂಬಿಸುವುದು ಎರಡು ಒಂದೇ ಅಲ್ಲ. ಹಾಗಾಗಿ ಯಾರಾದ್ರೂ ಬಂದ್ರೆ ನೀವು ಅವರನ್ನ ಪ್ರೀತಿಸಿ, ಅವ್ರನ್ನ ಗೌರವಿಸಿ, ಅವರನ್ನ ಅರ್ಥ ಮಾಡ್ಕೊಳ್ಳಿ, ಆದ್ರೆ ನಿಮ್ಮನ್ನ ನೀವು ಮರಿಬಾರ್ದು, ನಿಮ್ಮ ಕನಸುಗಳನ್ನು ಮರಿಬಾರ್ದು, ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಸ್ನೇಹಿತರನ್ನ ಮರಿಬಾರ್ದು. ಅದ್ರಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನ ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಜೀವನದಲ್ಲಿ ಪ್ರೀತಿ ಒಂದು ಸುಂದರ ಅಧ್ಯಾಯ ಹೊರತು ಅದು ಇಡೀ ಒಂದು ಪುಸ್ತಕ ಅಲ್ಲ. ನಾನೊಂದು ಹುಡುಗಿ ಒಂದು ಯಾವುದೋ ಒಂದು ಪ್ರೀತಿಯ ಒಂದು ಇದಕ್ಕೆ ಬಿದ್ದಾಗ ಅವಳಿಗೆ ನಿಜವಾಗ್ಲೂ ಪ್ರೀತಿ ಅನ್ನೋದೇ ಬೇಕಿರ್ಲಿಲ್ಲ. ಅವಳಿಗೆ ತಮ್ಮ ತಂದೆ ತಾಯಿಯರ ಒಂದು ಅಟೆನ್ಷನ್ ಬೇಕಿತ್ತು. ಅದಕ್ಕೋಸ್ಕರ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಯಾವುದೋ ಒಂದು ಹುಡುಗನನ್ನ ಮಾತಾಡಿಕೊಂಡು ಅವಳ ತಂದೆಯ ಪರಿಚಯಸ್ಥರ ಎದುರಿಗೆ ಅವಳು ಹೋದ್ಲು, ಹಿಡ್ದು ಆ ಮೂಲಕ ಅದು ಅವರ ಗಮನಕ್ಕೆ ಬಂದು ಅದ್ರ ನಂತರ ಆದ್ರೂ ಅವ್ರು ನನಗೆ ಗಮನವನ್ನ ಕೊಡ್ಲಿ ಅನ್ನೋದು ಅವಳ ಉದ್ದೇಶ ಆಗಿತ್ತು ಪಾಪ. ಆಮೇಲೆ ಅವ್ರ ತಂದೆ ತಾಯಿ ಅದು ಅವಳಿಗೆ ಈ ತರ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲ ಕೌನ್ಸಿಲಿಂಗಿಗೆ ಕರ್ಕೊಂಡು ಬಂದಾಗ, ಅವಳ ಹತ್ರ ಮಾತಾಡಿದಾಗ ನನ್ಗೆ ಗೊತ್ತಾಗಿದ್ದು, ಅವಳಿಗೆ ನಿಜವಾಗ್ಲೂ ಏನು ರಿಲೇಷನ್ಶಿಪ್ ಬೇಕಾಗಿರ್ಲಿಲ್ಲ. ಅವಳಿಗೆ ಬೇಕಾಗಿದ್ದು ಅವಳ ತಂದೆ ತಾಯಿಯ ಅಟೆನ್ಷನ್. ಅವಳ ಮನೆಯಲ್ಲಿ ಸ್ವಲ್ಪ ಕಂಪ್ಯಾರಿಸನ್ ಅಥವಾ ಈ ಡಿಸ್ಕ್ರಿಮಿನೇಷನ್ ಇದೆಲ್ಲ ತುಂಬಾ ಆಗ್ತಾ ಇತ್ತು. ಅವಳ ಬಗ್ಗೆ ಯಾರು ಗಮನವೇ ಕೊಡ್ತಾ ಇರ್ಲಿಲ್ಲ, ಪ್ರೀತಿ ತೋರಿಸ್ತಾ ಇರ್ಲಿಲ್ಲ, ಸಮಯ ಕೊಡ್ತಾ ಇರ್ಲಿಲ್ಲ, ತುಂಬಾ ಕಂಪ್ಯಾರಿಸನ್ ಮಾಡಿ ಯಾವಾಗ ನೋಡಿದ್ರು ಅವಾಗ ಅವಮಾನ ಮಾಡ್ತಾ ಇದ್ರು ಅವಳಿಗೆ. ಅವೆಲ್ಲದ್ರಿಂದ ಅವಳಿಗೆ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಯಾವುದೋ ಒಂದು ಹೆಗ್ಗಳು ಬೇಕಿತ್ತು ಅಳೋದಕ್ಕೆ. ಅದಕ್ಕೋಸ್ಕರ ಒಂದು ಹುಡುಗನನ್ನ ಅವಳು ಚೂಸ್ ಮಾಡ್ಕೊಂಡಿದ್ಲು. ಆಮೇಲೆ ಎಲ್ಲವನ್ನ ಕೂತು ನಾವು ಮಾತಾಡಿದಾಗ ಅದೇ ಅವಳಿಗೆ ನಿಜವಾಗ್ಲೂ ಒಂದು ರಿಲೇಶನ್ಶಿಪ್ ಬೇಕಿರ್ಲಿ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಳು ಈ ತರದವರಿದ್ದಾರೆ, ಅವರಿಗೆ ನಿಜವಾಗ್ಲೂ ಒಂದು ರಿಲೇಶನ್ಶಿಪ್ ಅಂತ ಹೇಳಿ ಬೇಕಾಗಿರಲ್ಲ. ಯಾವುದು ಒಂದು ನಮ್ಮ ಮನಸ್ಸಿನಲ್ಲಿರುವಂತ ನಮ್ಮ ಮಾತುಗಳನ್ನು ಕೇಳುವಂತಹ ಒಬ್ಬ ವ್ಯಕ್ತಿ ಬೇಕಾಗಿರ್ತಾರೆ. ಅದಕ್ಕೋಸ್ಕರ ಶುರುವಾಗುವಂತಹ ಒಂದು ರಿಲೇಶನ್ಶಿಪ್, ಅದು ಫ್ರೆಂಡ್ಶಿಪ್ ಇಂದನೋ ಅದ್ರಿಂದ ಮತ್ತೊಂದು ಏನೋ ಆಗಿ ಸ್ವಲ್ಪ ಆತ್ಮೀಯತೆ ಬೆಳೆದ ತಕ್ಷಣ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ರೆ ಅದು ಪ್ರೀತಿನ, ಅದು ಆಕರ್ಷಣೆನ, ಅದೊಂದು ಅವಲಂಬನೆನ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ದೆ ನಾವು ಮುಂದುವರೆದಾಗ ಇಂತಹ ಸಮಸ್ಯೆಗಳಲ್ಲಿ ಸಿಕ್ಕಾಕಿಕೊಳ್ಳೋದು ಜಾಸ್ತಿ ಆಗತ್ತೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಒಂದಿಷ್ಟು ಸಮಯವನ್ನ ಕೊಟ್ಟು ಅಥವಾ ಇಂತಹ ಒಂದು ಏನಾದ್ರೂ ನಮ್ಮ ಮಕ್ಕಳು ಈ ತರದ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅನ್ನುವಂತಹ ಹೊರಗಡೆಯಿಂದ ಯಾವತ್ತಾದ್ರೂ ಮಾಹಿತಿಗಳು ಬಂದಾಗ ಅವರಿಗೆ ನಾವು ನೈತಿಕ ಪೊಲೀಸ್ಗಿರಿ ಏನಿದೆ ಅದನ್ನು ಮಾಡದೆ ಅವರನ್ನ ಕೂರಿಸಿ ಎಲ್ಲಿಯೋ ನಮ್ಮಿಂದನೇ ಏನೋ ತಪ್ಪಾಗಿರ್ಬೇಕು, ನನ್ನ ಮಗಳು ಅಥವಾ ಮಗ ಹೊರಗಡೆ ಒಂದು ಪ್ರೀತಿಯನ್ನು ಅರಸಿ ಹೋಗಿದ್ದಾರೆ ಅಂದ್ರೆ ನಮ್ಮ ಪ್ರೀತಿಯಲ್ಲಿ ಏನೋ ಕೊರತೆ ಆಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ ಅವರಿಗೊಂದಿಷ್ಟು ಸಮಯವನ್ನ ಕೊಟ್ಟು ಅವರನ್ನ ಪ್ರೀತಿಯಿಂದ ಕೂರಿಸಿ ಮಾತನಾಡಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಟ್ರೆ ಖಂಡಿತವಾಗ್ಲೂ ಇಂತಹ ಒಂದು ರಿಲೇಷನ್ಶಿಪ್ ಅಲ್ಲಿ ಯಾವುದೋ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ಒಂದು ರಿಲೇಷನ್ಶಿಪ್ ಅಲ್ಲಿ ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಳ್ತಿದ್ದಾರೆ ಅಂತ ಹೇಳುವಂತಹ ಸಮಯ ಬಂದಾಗ ಖಂಡಿತವಾಗ್ಲೂ ಆ ಮಕ್ಕಳು ಅದರಿಂದ ಹೊರಗ್ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ಬೋದು. ಈಗ ನಾನು ಅದೇ ಹೇಳ್ತಾ ಇದ್ದೆ, ಎಲ್ಲ ರಿಲೇಷನ್ಶಿಪ್ ಅಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಶುರುವಾದಾಗ. ಮೊದಲು ನಾನು ಮತ್ತು ನೀನು ಅಂತ ಹೇಳಿರುತ್ತೆ, ಆಮೇಲೆ ನಾವು ಅಂತ ಹೇಳಿ ಶುರುವಾಗತ್ತೆ, ನಾವು ನಾವು ನಾವು ಅಂತ ಹೇಳಿ. ಆಮೇಲೆ ಅದ ಒಂದು ಹಂತದ ನಂತರ ಅವನ್ ಏನ್ ಹೇಳ್ತಾನೆ, ಅವಳಿಗೆ ಏನ್ ಇಷ್ಟ ಆಗುತ್ತೆ, ಅವನಿಗೆ ಸಿಟ್ಟು ಬರುತ್ತೆ, ಅವಳಿಗೆ ಬೇಜಾರಾಗುತ್ತೆ, ಈ ತರದ ಒಂದೆಲ್ಲ ಬಂದಾಗ ನಾವು ನಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಾನು ಇಂದ ನಾವುಗೆ ಯಾವಾಗ ಆರೋಗ್ಯಕರ, ಯಾವಾಗ ಅಂತ ಹೇಳಿದ್ರೆ ಒಬ್ಬರ ಬಗ್ಗೆ ಇನ್ನೊಬ್ರು ಯೋಚಿಸೋದು ಒಳ್ಳೇದೇ, ಸಮಯ ಕಳೆಯೋದು ಒಳ್ಳೇದೇ, ಕೆಲವು ನಿರ್ಧಾರಗಳನ್ನ ಒಟ್ಟಿಗೆ ತೆಗೆದುಕೊಳ್ಳೋದು ಕೂಡ ಒಳ್ಳೇದೆ. ಆದ್ರೆ ಆರೋಗ್ಯಕರ ಸಂಬಂಧ ಅಂತ ಹೇಳಿ ಬಂದಾಗ ನಾವು ಬಂದ್ರು ಕೂಡ ನಾನು ಅನ್ನೋದು ಸಾಯೋದಿಲ್ಲ, ನನಗೆ ನನ್ನದೇ ಆಸಕ್ತಿ ಇರುತ್ತೆ, ನನಗೆ ನನ್ನದೇ ಆದ ಸ್ನೇಹಿತರು ಇರ್ತಾರೆ, ನನ್ನದೇ ಆದ ಅಭಿಪ್ರಾಯಗಳು ಇರುತ್ತೆ, ನನ್ನದೇ ಆದ ಕೆರಿಯರ್ ಗೋಲ್ಸ್ಗಳು ಇರುತ್ತೆ, ಅಥವಾ ಕೆಲವೊಂದು ವಿಷಯಗಳಲ್ಲಿ ನನ್ನ ಪಾರ್ಟ್ನರ್ಗಿಂತ ಭಿನ್ನವಾದ ಅಭಿಪ್ರಾಯ ಕೂಡ ನನ್ನದು ಇರಬಹುದು. ಆದ್ರೆ ಅದಕ್ಕಾಗಿ ಆ ಸಂಬಂಧ ಮುರಿಬಾರದು. ಇನ್ನೊಬ್ಬರ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿದೆ ಅಲ್ಲ ಅದನ್ನ ಅದು ಲವ್ಗೆ ಬೇಕೇ ಬೇಕು ಅಂತ ಹೇಳಿ ಏನು ಇದು ಇರೋದಿಲ್ಲ. ನೀನ್ ನನ್ನಂತೆ ಯೋಚಿಸ್ಬೇಕು ಅನ್ನೋದು ರಿಲೇಷನ್ಶಿಪ್ಪೇ ಆಗೋದಿಲ್ಲ. ನೀನು ಬೇರೆ ರೀತಿಯಲ್ಲಿ ಯೋಚಿಸಿದ್ರು ಕೂಡ ನಿನ್ನ ಮಾತನ್ನ ನಾನು ಕೇಳೋದಕ್ಕೆ ಸಿದ್ಧ ಅನ್ನುವಂಥದ್ದು ಮೆಚುರಿಟಿ ಆಗ. ಹಾಗಾಗಿ ಯಾವುದೇ ಒಂದು ಸಂಬಂಧ ಇಮೋಷನಲ್ ಸಪೋರ್ಟ್ ಆಗ್ಬೇಕೆ ಹೊರತು ಇಮೋಷನಲ್ ಡಿಪೆಂಡೆನ್ಸಿ ಆಗ್ಬಾರ್ದು. ಈ ತರ ಒಂದು ಬೆಳೆಸ್ಕೊಂತು ಅಂತ ಹೇಳಿ ಆದ್ರೆ ರಿಲೇಷನ್ಶಿಪ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಿಜವಾದ ರಿಲೇಷನ್ಶಿಪ್ ಅದೇನು ಅಟ್ರಾಕ್ಷನ್ ಅದೇನು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅಥವಾ ತಪ್ಪುಗಳು ಆಗ್ತಾ ಇದ್ದಾಗ ಒಂದು ಕ್ಷಣದಲ್ಲಿ ನಾನು ಹೇಳಿದ್ನಲ್ಲ ಎರಡು ಕಾಲಮ್ಗಳನ್ನ ನಾವು ಮಾಡಿಕೊಂಡು ನಮ್ಮ ಆತ್ಮಾವಲೋಕನ ನಮ್ಮ ಒಂದು ಈ ಸಂಬಂಧ ರಿಲೇಷನ್ಶಿಪ್ ನ ಒಂದು ಆತ್ಮಾವಲೋಕನ ಮಾಡಿಕೊಂಡಾಗ ನಮಗೇನಾದ್ರೂ ಇದು ತಪ್ಪು ದಾರಿಯಲ್ಲಿ ಸಾಗ್ತಾ ಇದೆ ಅನ್ನುವಂತ ಒಂದು ಸಣ್ಣ ಅನುಮಾನ ಬಂದ್ರೂ ಕೂಡ ಈ ಸಂಬಂಧದ ಬಗ್ಗೆ ನಾವು ಮತ್ತೊಮ್ಮೆ ಒಂದು ಸೆಕೆಂಡ್ ಥಾಟ್ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನನಗೆ ಅನ್ಸುತ್ತೆ.
1: ಬ್ಯೂಟಿಫುಲ್ ಆಗಿ ಹೇಳಿದ್ರೆ, ಆಕ್ಚುಲಿ ನಾವು ಸಂಬಂಧದಲ್ಲಿ ಇದ್ದಾಗ ನಾನು ಏನನ್ನ ಕಳ್ಕೋತಿದ್ದೀನಿ ಅಥವಾ ನಾನು ಏನನ್ನ ಪಡ್ಕೋತಿದ್ದೀನಿ ಪಡ್ಕೋತಿದ್ದೀನಿ ಅಂದ್ರೆ ಮೆಟೀರಿಯಲಿಸ್ಟಿಕ್ ಅಲ್ಲ, ಲೌಕಿಕವಾಗಿ ನನ್ಗೆ ಎಷ್ಟು ದುಡ್ಡು ಸಿಕ್ತು, ನಂಗೆ ಎಷ್ಟು ಡ್ರೆಸ್ ಬಂತು, ಎಷ್ಟು ಗಿಫ್ಟ್ ಬಂತು, ಆ ಲೆಕ್ಕಾಚಾರಗಳಲ್ಲ. ನಾನು ಒಂದು ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಇವ ಅಥವಾ ಇವಳು ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ನಾನು ಏನೇನೆಲ್ಲ ಗೇನ್ ಆಗ್ತಾ ಇದೆ, ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆಯಾ, ಸಪೋರ್ಟ್ ಜಾಸ್ತಿ ಆಗ್ತಾ ಇದೆಯಾ, ಬ್ಯಾಕ್ ಬೋನ್ ಆಗಿ ನಿಲ್ತಾ ಇದ್ದಾರಾ, ನಾನು ಯಾವ್ದ್ರಲ್ಲಿ ಹೆದರ್ಕೊಳ್ತಿದ್ದೀನಿ ಆ ವಿಷಯಕ್ಕೆ ಧೈರ್ಯ ತುಂಬತಾ ಇದ್ದಾರಾ, ಅಥವಾ ಇನ್ನೊಂದು ಯಾವ್ದಾದ್ರು ಪ್ಲಸ್ ಆಗ್ತಾ ಇರೋದು ನನ್ನ ಪರ್ಸನಾಲಿಟಿನಲ್ಲಿ, ಅದನ್ನ ಲೆಕ್ಕ ಹಾಕ್ಬೇಕು, ಅನಾಲಿಸಿಸ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ನಿಮ್ಮ ಈ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಸೋಣ ಮೇಡಮ್. ಒಂದ್ ವೇಳೆ ಅದು ಮೈನಸ್ ಆಗ್ತಾ ಹೋಗ್ತಿದ್ರೆ ನಮ್ಮ ರಿಲೇಶನ್ಶಿಪ್ ಅನ್ನ ಇನ್ನೊಮ್ಮೆ ನಾವು ಅನಲೈಸ್ ಮಾಡ್ಕೊಳ್ಬೇಕು ಅಲ್ದಾ? ತುಂಬಾ ತುಂಬಾ ಚಂದದಲ್ಲಿ ಹೇಳಿದ್ ನೀವು ಈ ಮಾತನ್ನ, ಇದು ಯಾರೇ ಯಾವುದೇ ಸಂಬಂಧದಲ್ಲಿದ್ರು ಒಂದ್ಸಲ ಇದೊಂದು ಸೂತ್ರನ ಅಳವಡಿಸ್ಕೊಂಡ್ ಕಾಣಿ, ನೀವು ಒಳ್ಳೆಯ ಸಂಬಂಧದಲ್ಲೇ ಇರ್ತೀರಿ ಮತ್ತೆ, ಅಲ್ಲಾ?
0: ಖಂಡಿತವಾಗ್ಲು.
1: ಸೊ ಸುರಣ ಮೇಡಮ್, ನಮ್ಮ ಪ್ರಿಯ ಮನಸ್ಸೆ ಮುಗಿಸಿ ಹೊರಡೋ ಹೊತ್ತಾಯ್ತು. ಧನ್ಯವಾದಗಳು ನಿಮ್ಗೆ ಪ್ರಿಯ ಮನಸ್ಸೆ. ಈ ಸಂಚಿಕೆ ಒಂದು 33 ಸಂಚಿಕೆನ ನೀವು ನಡ್ಸ್ಕೊಟ್ರಿ, ಎಷ್ಟೇ ಪುರುಸೋತಿಲ್ಲ ಅಂದ್ರು, ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ, ನಿಮ್ಮ ಈ ನಿಷ್ಠೆ ಬದ್ಧತೆಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ತುಂಬಾ ತುಂಬಾ ತುಂಬ ಧನ್ಯವಾದಗಳು.
1: ಪ್ರಿಯ ಕೇಳುಗ್ರೆ, ಇಷ್ಟೊತ್ತು ಪ್ರಿಯ ಮನಸ್ಸಲ್ಲಿ ನಮ್ಮ ಸುವರ್ಣ ಕುಂದಾಪುರ ಅವರ ಮಾತನ್ನ ಕೇಳ್ವಿ ನಾವು. ಪ್ರೀತಿ ಅದ್ರಲ್ಲೂ ಅನ್ಕಂಡೀಷನಲ್ ಲವ್, ಅದ್ರಲ್ಲೂ ನಿಜವಾದ ಪ್ರೀತಿಯನ್ನ ನಾವು ಹೆಂಗೆ ಕಂಡ್ಕಂಬ್ದ ಅಂಬುದನ್ನ ಸ್ವಲ್ಪ ಮಟ್ಟಿಗೆ ಇವತ್ತು ನಮ್ಗೆ ಅರ್ಥ ಮಾಡ್ಕಂಕಾಯ್ತು, ಅರ್ಥ ಮಾಡ್ಕಂಕಾಯ್ತು. ಹಾಂಗಾಯಿ ಮತ್ತೊಮ್ಮೆ ಸುವರ್ಣ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವು ಹೊರಡ್ತೋ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಪ್ರಿಯ ಮನಸ್ಸೆ ಮುಂದಿನ ಸಂಚಿಕೆಯಲ್ಲಿ ಮಾತು ಸಿಕ್ತೋ. ಕೇಳ್ತಾ ಇರಿ, ಬಾಯ್ ಬತ್ತ ಬಾಯ್.
2: ಹೋಯ್ ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾರ್ಪ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾರ್ಪ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದೆಗಳಿಗೆ ಕಥಿ ಸಹಿತ್. ಅಂಥದ್ದೊಂದು ಗಾದಿ ಮಾತೆ ನಿಮ್ಮ ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರ ಅಂಬ್ರ ಗಾಡಿ ಓಡಿಸಿ ಕೊಟ್ರಂಬ್ರು ಅಂತ ಒಂದು ಗಾದಿ ಇತ್ತು. ಕಥಿ ಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರು ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಮ್ರು. ಅವ್ರು ಈ ಬೆಂಕಿ ಹತ್ಕೊಳೋದು ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದು ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೊಂದು ನೀರ್ ಹಾಕ, ಇಲ್ಲಿ ಗ್ವಾಡೆ ನೀರ್ ಹಾಕ, ಏ ಇಲ್ಲಿ ಬುಡ್ದೆ ನೀರ್ ಹಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು, ಅಲ್ಲಿ ನೀರ್ ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಮ್ರು ಕಣಿ. ಇವ್ರು ಊರ್ ಜನರೆಲ್ಲ ಅದನ್ ಕಂಡ ಒಕ್ಕೊಡಿಯವ್ರು ಬಂದ್ರ ಗ್ವಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕೊಂಡು ಈ ಗಾದಿ ಮಾತನ್ನ ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತ ತೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪವ್ರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
3: ಹಾಯ್ ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯಾ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೇ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು 6 ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ, ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತು, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತು. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ಅನ್ಕಂಡ್ ಗೊತ್ತಿಲ್ಲಯ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದೂ ಆಯ್ತು.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕ ಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಏನಮ್ಮ.
2: ಅಮ್ಮ, ಕಾಗ್ದ ಬಂದಿತ್ತ.
1: ಎಂತ
2: ಕಾಗ್ದ? ಕಾಗ್ದ ಬಂದಿತ್ತ. ದೊರೆ ಕಾಗ್ದ ಬರಿಲ್ಲ, ಕಾಗ್ದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗ್ದ ಬಂದಿತ್ ಕಣ್.
1: ದೊರೆ ಕಾಗ್ದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಂಬ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕ ಅಂತ ನಂಗೆ ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತು, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದು ಕಾಫಿ ಸಕ್ಕರೆ ಹಾಕ್ಲಿಲ್ಲಲೆ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯೋ ಹಂಗೆ ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳು ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾತ್? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನ ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲು ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿದ್ರ ಮಾತಾಡ್ಕಂತೀರಿ, ನಾ ಅತ್ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇ ಅಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా, అమ్మా, ఎంత కర్త్యమ్రు?
1: దొరే బా, నీ కూతుకో. నావిబ్బరు బెంగళూరు హోపదు. నాళ సాయంకాల కలదనా?
0: అమ్మా, మాత ನಾನಿಪ್ಪುದು ಬೆಂಗಳೂರಿಗೆ ಬರಸ್ತಳುವಮ್ಮ. ಅಲ್ ನಿಂಗೆ ಸರಿ ಆತಿಲೆ
1: ಕಣ್ ಕಾಣದಿದ್ ನಂಗೆ. ಯಾವ ಸ್ಥಳ ಏನ
0: ಅಮ್ಮ ನಿಂಗೆ ಅಲ್ಲಿ? ಎಂತದ ಸೌಕರ್ಯ ಇಲ್ಲಿಯ?
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂಬ್ರು. ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿ ನನ್ನ ಕಕ್ಕ ಹೋಗು. ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಳ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟು ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟು ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ.
1: ಗೋವಿಂದಾಯನಮ.
2: ಆ ಕಾಫಿ ತಂದಿದೆ ತಕಣಿ.
1: ಆ
2: ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡ್ ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳೆ ಹೇಳ್ತಾ ಐಕೊಂಡಿದ್ದ ಶಂಕರ. ಗೋವಿಂದಾಯನಮ ಗೋವಿಂದಾಯನಮ ಗೋವಿಂದಾಯನಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಾಯನಮ ಗೋವಿಂದಾಯನಮ ಗೋವಿಂದಾಯನಮ. ಮಾತ್ರ ಹತ್ಯ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಾಯನಮ ಗೋವಿಂದಾಯನಮ ಗೋವಿಂದಾಯನಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಾಯನಮ ಗೋವಿಂದಾಯನಮ. ಇಲ್ಕಾಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಾಯನಮ ಗೋವಿಂದಾಯನ.

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ಟು ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದ ಹಂಗಂದ್ಲ ಅಮ್ಮ.
0: ಹೌದು
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕ್ಕಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡು ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗಿದ ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಲ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿನ್ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿಕೆ ಅಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತ್ ಗೊತ್ತಾಯ್ತ, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆಸಿಕ್ಕಪ್ಪನ್ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೆ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ಕೆ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ ಇಲ್ಲೇ ನಿಂತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
1: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
1: ಹಾ ಹಾ ಹಾ ಸುನಂದ ಸುನಂದ.
4: ಹಾ
1: ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
1: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕೊಂಡ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
1: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
1: ಅಲ್ಲ ದಪ್ಪ ಆದಂಗ್ ಕಾಣುತ್ತಲೆ?
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
1: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
1: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ? ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
1: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಒಂತ್ಲೂ ಕೇಂತಿರಲ್ಲೆ. ಆ ಮಕ್ಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರ ಅವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ಬಾ.
6: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತಂದಂಗ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಸಕ.
6: ಕ್ಷಮಸುಕೆ ನಾನ್ ಯಾರು, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹೀಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ್ಯಾ? ಆಗಿಂದ ಹೊರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯ್ದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯುಕ್ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು. ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಮ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಅತ್ತೆ ನಂಗ್ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡ್ಗಿ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗ ಸ್ನಾನ ಮಾಡಿಸು ಹೇಳ್ತೆ.
0: ಗಂಗಿನ ಯಾರದ?
2: ಅವಳ ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ್, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿರ ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲ್ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು, ಸುಮ್ನೆ ತಿನ್ನಿ.
0: ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರ?
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸತ್ತಿತ್ತ?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮಿನ್ಕಂಡ ನನ್ನನ್ನು ಮೀಸಿ ತಿಂಬುಕ್ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದ್ದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯುಕ್ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ನ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನಿನ್ ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್. ನಿಮ್ ಅಪ್ಪ ಬಂದ್ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲ್ಲೇ, ಎಂತದ?
0: ದೊರೆ, ನನ್ನನ್ನು ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ರ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ್ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರಿದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೇ, ಬೆಂದ್ ಬೆಂದ್ ಸಾಕಾಯ್ತು ಅಂದ್ಯಪ್ಪ. ಪಾಪ, ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೊ, ಆಮೇಲೆ ಹೋದ್ರ ಆಯ್ತ. ಏನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೆ ಮಾರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡಿಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇನೆ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲವೂ ಇಲ್ಲ, ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ತೆ ಕಣ್.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತಾಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
4: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನು ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
5: ಓ ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ.
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
5: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.